ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 ಒಂಬತ್ತು ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಜಯದೇವಿ ಜಯದೇವಿ ಜಯ ಶ್ರೀ ಸರಸ್ವತಿಯೇ ನನ್ನ ಋಣ್ಮಂದಿರದೇ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ಶಿವನ ಆಣತಿಯ ಪಾಲಿಸಿ ಬಂದೆ ದುರ್ಗಾ ಪರಮೇಶ್ವರಿಯೇ ಭಕ್ತರಿಂದು ಕಾಯ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಪಾಲಿಸು ತುಳಸಿ ಪಾವನ ಮಾತೆ, ಪಾಲಿಸು ಪಾಲಿಸು.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಜಯ ಜಯ ಮಂಗಳ ಗೌರಿ ತಾಯಿ ಕರುಣಾರಸ ನಿಲಯೇ ನೀ ಕಾಯೇ. ಕೇಳಿ ಈ ಒಂದು ಗೀತೆಯನ್ನ.

ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಮಂಗಳವೆನ್ನಿರಿ ಮಂಗಳವೆನ್ನಿರಿ, ಮಹಿಷ ಮರ್ದಿನಿ ಆದಿಶಕ್ತಿಗೆ ಮಂಗಳವೆನ್ನಿರಿ, ಶುಭ ಮಂಗಳವೆನ್ನಿರಿ.

0: ಧ್ವನಿ 90.4 FM. ಇದೀಗ ಬಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಮಹಾಂತೇಶ್ ನಗರದ ಮಹಾಲಕ್ಷ್ಮಿ ಮಹಿಳಾ ಮಂಡಳದ ಗೌರವ ಸದಸ್ಯರಾದ ಶ್ರೀಮತಿ ವಿದ್ಯಾಗೌಡರ್.
1: ನಮಸ್ಕಾರ, ನಾನು ಶ್ರೀಮತಿ ವಿದ್ಯಾವತಿ ಚಂದ್ರಶೇಖರ್ ಗೌಡರ್. ಇಂದಿನ ಚಿಂತನೆಯಲ್ಲಿ ಓದುವಾಗ ಸಂಗೀತ ಕೇಳುವ ಮಗ. ನನ್ನ ಮಗ ಓದುವ ಸಮಯದಲ್ಲಿ ಪಕ್ಕದಲ್ಲಿ ಟೇಪ್ ರೆಕಾರ್ಡರ್ ಇಲ್ಲದೆ ಓದುವುದೇ ಇಲ್ಲ, ಅದು ಒದರುತ್ತಲೇ ಇರಬೇಕು. ಅದು ಅವನ ಶಿಕ್ಷಣದ ಬಗ್ಗೆ ನಮಗೆ ಬಹಳ ಚಿಂತೆಯಾಗಿದೆ. ಅವನ ಈ ಚಟ ಬಿಡಿಸುವುದು ಹೇಗೆ ಎನ್ನುವುದೇ ಅರ್ಥವಾಗುತ್ತಿಲ್ಲ. ಇದು ತಾಯಿಯೊಬ್ಬಳ ಚಿಂತೆ. ಅನೇಕ ತಂದೆ ತಾಯಿಯರನ್ನು ಇಂಥ ಸಮಸ್ಯೆ ಕಾಡುತ್ತಿದ್ದಿರಬಹುದು. ಇದನ್ನು

0: ಸಮಸ್ಯೆ ಎಂದುಕೊಂಡು ವಿಶ್ಲೇಷಿಸುವ ಮುನ್ನ ಓದಿನ ಮೇಲೆ ಸಂಗೀತದ ಪ್ರಭಾವ ಎಷ್ಟರ ಮಟ್ಟಿಗಿರುತ್ತದೆಂಬುದನ್ನು ಪರಿಶೀಲಿಸೋಣ. ಸಂಗೀತದಿಂದ ಮನಸ್ಸು ನಿರಮ್ಮಳಗೊಳ್ಳುತ್ತದೆನ್ನುವುದರಲ್ಲಿ ಸಂದೇಹವಿಲ್ಲ. ಆದರೆ ಇದರಲ್ಲಿ ಎರಡು ಬಗೆ. ಒಂದು ದಂಡೆಯ ಪಕ್ಕದಲ್ಲಿ ಮೆಲ್ಲನೆ ಹರಿಯುವ ನದಿಯಂಥದ್ದು, ಇನ್ನೊಂದು ದಡದಲ್ಲಿರುವ ಮರವನ್ನೂ ತನ್ನೊಂದಿಗೆ ಸೆಳೆದೊಯ್ಯುವಂಥ ಪ್ರವಾಹದಂಥದ್ದು. ಪ್ರತಿಯೊಂದು ಶರೀರಕ್ಕೂ ರಿದಮ್ ಇರುತ್ತದೆ. ಅದೇ ರೀತಿ ಹೃದಯ ಮೆದುಳುಗಳಿಗೂ ಒಂದು ರಿದಮ್ ಇರುತ್ತದೆ. ಈ ರಿದಮ್ಮನ್ನು ಶಾಂತಗೊಳಿಸುವ ಸಂಗೀತವನ್ನು ಕೇಳುವುದರಿಂದ ಉದ್ವಿಗ್ನತೆ ತಲ್ಲಣಗಳು ಬಹಳ ಮಟ್ಟಿಗೆ ಕಡಿಮೆಯಾಗುತ್ತವೆನ್ನುವುದು ಸಾಬೀತಾಗಿದೆ. ಮಂತ್ರಸ್ಥಾಯಿಯ ಸಂಗೀತ ಓದಿಗೆ ಸಹಕಾರಿಯಾಗುತ್ತದೆಯೇ ಹೊರತು ಅಪಕಾರವನ್ನಂತೂ ಮಾಡುವುದಿಲ್ಲ. ಒಳ್ಳೆಯ ಸಂಗೀತ ಮೆದುಳಿನಲ್ಲಿ ಅಲ್ಪಾ ತರಂಗಗಳನ್ನು ಉತ್ತೇಜನಗೊಳಿಸುತ್ತದೆಂಬುದು ಕೆಲ ವಿಜ್ಞಾನಿಗಳ ಅಭಿಪ್ರಾಯ. ಅದರಲ್ಲೂ ಮಂತ್ರಸ್ಥಾಯಿ ಸಂಗೀತ ಮೆದುಳನ್ನು ಉತ್ತೇಜನಗೊಳಿಸಿ ಓದುವುದನ್ನು ನೇರವಾಗಿ ಸುಪ್ತ ಮನಸ್ಸಿಗೆ ಸಾಗಿಸುತ್ತದೆ. ಇಂಥ ಓದು ಹೆಚ್ಚು ಪರಿಣಾಮಕಾರಿಯಾಗಬಲ್ಲದು. ಅನೇಕ ಜನ ರಿಸರ್ಚ್ ಸ್ಕಾಲರ್ಗಳು, ವಿಜ್ಞಾನಿಗಳು ಮುಂತಾದವರು ಮಂತ್ರಸ್ಥಾಯಿ ಸಂಗೀತವನ್ನು ಕೇಳುತ್ತಿರುತ್ತಾರೆನ್ನುವುದು ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ. ಒಂದು ರೀತಿಯಲ್ಲಿ ಇದು ಒಳ್ಳೆಯ ಚಟ. ತಮ್ಮ ಮುತ್ತಿಯ ಸಂಗೀತವನ್ನು ಕೇಳುತ್ತಿದ್ದರೆ ತಂದೆ ತಾಯಿ ಗಾಬರಿಯಾಗಬೇಕಾದ ಅಗತ್ಯವಿಲ್ಲ. ಹಾಗಲ್ಲದೆ ಪಾಪ್ ಮ್ಯೂಸಿಕ್, ರ್ಯಾಪ್ ಮ್ಯೂಸಿಕ್ನಂತ ತಾರಕ ಸಂಗೀತ ಕೇಳುತ್ತಿದ್ದರೆ ಆ ಚಟದಿಂದ ಬೇಗ ದೂರವಿಡಬಹುದು. ನಮಸ್ಕಾರ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಶ್ರೀಮತಿ ವಿದ್ಯಾ

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಸುಖ ದುಃಖಗಳು ಸಾಮಾನ್ಯವಾಗಿ ಈ ಐಹಿಕ ಪ್ರಪಂಚದಲ್ಲಿ ಬರ್ತಾ ಇರುತ್ತೆ, ಇದು ಈ ಐಹಿಕ ಪ್ರಪಂಚದ ಲಕ್ಷಣ, ಅದನ್ನು ಸಹಿಸುವುದನ್ನು ಕಲಿಯಬೇಕು, ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡಂತೆ ಅನ್ನೋದನ್ನು ಭಗವಂತ ಹೇಳ್ತಾರೆ. ಸೊ ಆತ್ಮದ ಗಾತ್ರದ ಬಗ್ಗೆ ನಾವು ತಿಳಿದುಕೊಂಡು ಹೇಗೆ ಆತ್ಮವು ಅಣುಸ್ವರೂಪವಾದದ್ದು, ಪರಿಪೂರ್ಣವಾದ ಬುದ್ಧಿಯು ಇದನ್ನು ಕಾಣಬಲ್ಲದು, ಈ ಅಣುಸ್ವರೂಪಿ ಆತ್ಮವು ಐದು ಬಗೆಯ ವಾಯುಗಳಲ್ಲಿ ಪ್ರಾಣ ಅಪಾನ ವ್ಯಾನ ಸಮಾನ ಮತ್ತು ಉದಾನ ತೇಲಾಡುತ್ತಿರುತ್ತದೆ, ಇವುಗಳಲ್ಲಿ ಹೃದಯದಲ್ಲಿ ಮನೆ ಮಾಡಿರುತ್ತದೆ ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ. ಆತ್ಮವು

ಐದು ಬಗೆಯ ಭೌತಿಕ ವಾಯುವಿನ ಕಲ್ಮಶದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ. ಹಠಯೋಗ ಪದ್ಧತಿಯ ಉದ್ದೇಶವು ಶುದ್ಧ ಆತ್ಮವನ್ನು ಸುತ್ತುವರೆದಿರುವ ಐದು ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು. ಇದು ಯಾವುದೇ ಐಹಿಕ ಲಾಭಕ್ಕಾಗಿ ಅಲ್ಲ, ಆದರೆ ಸೂಕ್ಷ್ಮವಾದ ಆತ್ಮವನ್ನು ಭೌತಿಕ ವಾತಾವರಣದ ಗೋಜಿನಿಂದ ಮುಕ್ತಗೊಳಿಸುವುದಕ್ಕಾಗಿ. ಆದ್ದರಿಂದ ಅಣುಸ್ವರೂಪದ ಆತ್ಮದ ರಚನೆಯನ್ನು ಎಲ್ಲಾ ವೈದಿಕ ಸಾಹಿತ್ಯವು ಒಪ್ಪಿಕೊಳ್ಳುತ್ತದೆ. ಸ್ವಸ್ಥ ಬುದ್ಧಿಯ ಯಾವುದೇ ಮನುಷ್ಯನ ಕಾರ್ಯ ನಿರ್ವಹಣೆಯ ಅನುಭವದಲ್ಲಿಯೂ ಇದು ಗೊತ್ತಾಗುತ್ತದೆ. ಅಣುಸ್ವರೂಪದ ಆತ್ಮದ ಪ್ರಭಾವವು ಯಾವುದೊಂದು ದೇಹವನ್ನೆಲ್ಲ ವ್ಯಾಪಿಸಬಲ್ಲದು. ಮುಂಡಕ ಉಪನಿಷತ್ತಿನ ಪ್ರಕಾರ ಅಣುಸ್ವರೂಪಿ ಆತ್ಮವು ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿದೆ. ಆತ್ಮದ ಗಾತ್ರವು ಐಹಿಕ ವಿಜ್ಞಾನಿಗಳ ಗ್ರಹಣ ಶಕ್ತಿಯನ್ನು ಮೀರಿರುವುದರಿಂದ ಅವರಲ್ಲಿ ಕೆಲವರು ಆತ್ಮವೇ ಇಲ್ಲ ಎಂದು ಬುದ್ಧಿ ಇಲ್ಲದೆ ಹೇಳುತ್ತಾರೆ. ಪ್ರತ್ಯೇಕವಾದ ಅಣುಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ಪರಮಾತ್ಮನೊಂದಿಗೆ ಹೃದಯದಲ್ಲಿ ಇದೆ. ದೇಹದ ಚಲನೆಯ ಎಲ್ಲಾ ಚೈತನ್ಯವು ದೇಹದ ಈ ಭಾಗದಿಂದ ಹರಿದು ಬರುತ್ತದೆ. ಶ್ವಾಸಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತವೆ. ಈ ಸ್ಥಾನದಿಂದ ಆತ್ಮವು ಹೊರಟು ಹೋದಾಗ ರಕ್ತವನ್ನು ಉತ್ಪತ್ತಿ ಮಾಡುವ ಸಂಯೋಜನೆಯ ಕ್ರಿಯೆಯು ನಿಂತು ಹೋಗುತ್ತದೆ. ವೈದ್ಯ ವಿಜ್ಞಾನವು ಕೆಂಪು ರಕ್ತ ಕಣಗಳ ಮಹತ್ವವನ್ನು ಒಪ್ಪುತ್ತದೆ, ಆದರೆ ಆತ್ಮವೇ ಚೈತನ್ಯದ ಮೂಲ ಎಂದು ಕಂಡುಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಹೀಗಿದ್ದರೂ ವೈದ್ಯ ವಿಜ್ಞಾನವು ಹೃದಯವೇ ದೇಹದ ಎಲ್ಲಾ ಚೈತನ್ಯಗಳ ಪೀಠ ಎನ್ನುವುದನ್ನು ಒಪ್ಪಿಕೊಳ್ಳುತ್ತದೆ. ಇಂತಹ ಆತ್ಮದ ಅಣು ಅಂಶಗಳನ್ನು ಸೂರ್ಯಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಲಾಗಿದೆ. ಸೂರ್ಯಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಯ ಸಣ್ಣ ಕಣಗಳಿವೆ ಅಲ್ವಾ? ಸೊ ಇದೇ ರೀತಿಯಲ್ಲಿ ಪರಮ ಪ್ರಭುವಿನ ಭಿನ್ನಾಂಶಗಳು, ಪರಮ ಪ್ರಭುವಿನ ಕಿರಣಗಳ ಅಣುಸ್ವರೂಪದ ಕಿಡಿಗಳು, ಇವಕ್ಕೆ ಪ್ರಭಾ ಎಂದು ಹೆಸರು. ಆದ್ದರಿಂದ ನಾವು ವೈದಿಕ ಜ್ಞಾನವನ್ನು ಅನುಸರಿಸಲಿ, ಆಧುನಿಕ ವಿಜ್ಞಾನವನ್ನು ಅನುಸರಿಸಲಿ, ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಆತ್ಮವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾಃ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾತ್ ಯುಗ್ಯಸ್ವ ಭಾರತ. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು ನಿತ್ಯವೂ ಆದ ಆತ್ಮನ ಅಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೇ, ಅರ್ಜುನನೇ, ನೀನು ಯುದ್ಧವನ್ನ ಮಾಡು ಅಂತ ಭಗವಂತ ಹೇಳ್ತಾರೆ. ಸೊ ಅಹಿಕ ದೇಹದ ನಾಶವು ಸ್ವಭಾವ ಸಿದ್ಧವಾದದ್ದು, ಅದು ಕೂಡಲೇ ನಾಶವಾಗಬಹುದು, ಒಂದು 100 ವರ್ಷಗಳ ಅನಂತರ ನಶಿಸಬಹುದು. ಯಾವಾಗ ನಾಶವಾಗುತ್ತದೆ ಅನ್ನುವಂಥದ್ದನ್ನ ಯಾರು ಸ್ಪಷ್ಟವಾಗಿ ಹೇಳೋದಿಕ್ಕೆ ಸಾಧ್ಯವಿಲ್ಲ. ಅದನ್ನು ಅನಿಶ್ಚಿತ ಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ಆತ್ಮನು ಎಷ್ಟು ಸೂಕ್ಷ್ಮ ಎಂದರೆ, ಶತ್ರು ಅದನ್ನು ಕೊಲ್ಲುವುದಿರಲಿ, ಅವನಿಗೆ ಅದು ಕಾಣುವುದು ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಸೂಕ್ಷ್ಮ ಎಂದರೆ, ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದು ಯಾರಿಗೂ ಗೊತ್ತಿಲ್ಲ. ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ, ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ. ಆದುದರಿಂದ ಎರಡು ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಸಂಪೂರ್ಣ ಆತ್ಮದ ಸೂಕ್ಷ್ಮಾಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ಅಹಿಕ ಶರೀರವನ್ನು ಪಡೆಯುತ್ತದೆ. ಆದುದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನದ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು. ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕನ್ನು ಗುಣವನ್ನಾಗಿ ಹೇಳಲಾಗಿದೆ, ಏಕೆಂದ್ರೆ ಅದು ಪರಮಜ್ಯೋತಿಯ ವಿಭಿನ್ನಾಂಶ. ಸೂರ್ಯಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ ಆತ್ಮದ ಪ್ರಕಾಶವು ಈ ಅಹಿಕ ಶರೀರವನ್ನು ಪಾಲಿಸುತ್ತದೆ. ಆತ್ಮವು ಅಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಪ್ರಾರಂಭಿಸುತ್ತದೆ. ಆದುದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕು. ಇಲ್ಲಿಗ ಧಾರ್ಮಿಕ ಗುರಿಯನ್ನು ಅಹಿಕ ಮತ್ತು ಶಾರೀರಿಕ ಕಾರಣಗಳಿಗಾಗಿ ಬಲಿ ಕೊಡದೆ ಯುದ್ಧ ಮಾಡಬೇಕೆನ್ನುವುದು ಅರ್ಜುನನಿಗೆ ಶ್ರೀಕೃಷ್ಣನಿಂದ ದೊರೆತ ಉಪದೇಶ.

0: ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದು ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಗುಣಾತ್ಮಕವಾಗಿ ಪರಮಾತ್ಮನ ಸೂಕ್ಷ್ಮವಾದ ಅಣುಸ್ವರೂಪದ ಭಾಗಾಂಶವು ಪರಮ ಪ್ರಭುವಿನೊಡನೆ ಒಂದಾಗಿದೆ. ದೇಹವು ಬದಲಾವಣೆ ಹೊಂದುವಂತೆ ಅದು ಬದಲಾವಣೆ ಹೊಂದುವುದಿಲ್ಲ. ದೇಹಕ್ಕೆ ಆರು ಬಗೆಯ ಪರಿವರ್ತನೆಗಳುಂಟು. ಅದು ತಾಯಿಯ ಗರ್ಭದಲ್ಲಿ ಹುಟ್ಟುತ್ತದೆ, ಸ್ವಲ್ಪ ಕಾಲ ಇರುತ್ತದೆ, ಬೆಳೆಯುತ್ತದೆ, ಕೆಲವು ಪರಿಣಾಮಗಳನ್ನು ಮಾಡುತ್ತದೆ, ಕ್ರಮೇಣ ಕ್ಷೀಣಿಸುತ್ತದೆ. ಕಟ್ಟ ಕಡೆಗೆ ಮಾಯವಾಗಿ ಜನ ಅದನ್ನು ಮರೆತು ಬಿಡುತ್ತಾರೆ. ಆದರೆ ಆತ್ಮವು ಇಂತಹ ಪರಿವರ್ತನೆಗೆ ಒಳಪಡುವುದಿಲ್ಲ. ಆತ್ಮವು ಹುಟ್ಟುವುದಿಲ್ಲ, ಅದು ಒಂದು ಐಹಿಕ ದೇಹವನ್ನು ಧರಿಸುವುದರಿಂದ ದೇಹವು ಜನ್ಮ ತಾಳುತ್ತದೆ. ಆತ್ಮವು ಅಲ್ಲಿ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಹುಟ್ಟಿದುದೆಲ್ಲ ಸಾಯಲೇಬೇಕು. ಆತ್ಮಕ್ಕೆ ಹುಟ್ಟು ಎನ್ನುವುದಿಲ್ಲ, ಆದುದರಿಂದ ಅದಕ್ಕೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಂಬುದಿಲ್ಲ. ಆತ್ಮವು ನಿತ್ಯವಾದದ್ದು, ಶಾಶ್ವತವಾದದ್ದು ಮತ್ತು ಪುರಾತನವಾದದ್ದು. ಈಗ ನಾವು ಈ ದೇಹವಲ್ಲ, ಆತ್ಮ ಅನ್ನೋದನ್ನು ನಾವು ತಿಳಿದುಕೊಂಡು ನಮಗೆ ಹುಟ್ಟಿಲ್ಲ, ನಮಗೆ ಸಾವು ಅನ್ನುವಂಥದ್ದು ಇಲ್ಲ. ಆದರೂ ಯಾಕೆ ಇಲ್ಲಿ ಹುಟ್ಟು ಸಾವು ಅನ್ನುವಂಥದ್ದು ಇದೆ? ಅದು ಕೇವಲ ಈ ದೇಹಕ್ಕೆ ಮಾತ್ರ. ನಾವು ನಿತ್ಯ, ನಾವು ಶಾಶ್ವತ ಅಂತ ನಮ್ಮ ಬಗ್ಗೆಯೇ ನಾವು ತಿಳಿದುಕೊಂಡಾಗ ನಮ್ಮಲ್ಲಿ ಎಷ್ಟೊಂದು ಆತ್ಮವಿಶ್ವಾಸ ಮೂಡುತ್ತದಲ್ವಾ? ನಾವು ಪರಮಾತ್ಮನ ಅಂಶ, ನಾವು ಸಾಯಬೇಕಾಗಿಲ್ಲ, ನಾವು ಹುಟ್ಟಬೇಕಾಗಿಲ್ಲ ಅಂತ ನಾವು ತಿಳಿದುಕೊಂಡಾಗ, ಆದ್ರಿಂದ ಈ ಭಗವದ್ಗೀತೆಯ ಜ್ಞಾನ ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ಯಾಕೆಂದ್ರೆ ನಮಗೆ ನಮ್ಮ ನಿಜವಾದ ಸ್ವರೂಪ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ನಾನು ಶಾಶ್ವತ, ಯಾಕೆಂದ್ರೆ ನಾನು ಆತ್ಮ. ಈ ದೇಹ ಈ ಜನ್ಮದಲ್ಲಿ ನನಗೆ ಸಿಕ್ಕಿದೆ, ಆತ್ಮ ಅನ್ನುವಂಥದ್ದು ಮತ್ತೆ ಅದು ಮುಂದುವರಿಯುತ್ತದೆ. ಆದ್ರಿಂದ ಸೊ ಯಾಕೆ ನಮ್ಗೆ ಈಗ ಇಲ್ಲಿ ಯಾರಿಗೂ ಸಾವು ಅನ್ನೋದು ಬೇಕಾಗಿಲ್ಲ ಅಲ್ವಾ? ಯಾರಿಗೂ ಮುಪ್ಪು ಬೇಕಾಗಿಲ್ಲ, ಸಾವು ಬೇಕಾಗಿಲ್ಲ. ಆದರೂ ಸಾವು ಅನ್ನುವಂಥದ್ದು ಬರುತ್ತದೆ. ಯಾಕೆ ನಮಗೆ ಸಾವು ಅನ್ನುವಂಥದ್ದು ಬೇಕಾಗಿಲ್ಲ? ಯಾಕೆ ಯಾರು ಸಾಯೋದನ್ನ ಇಷ್ಟಪಡುವುದಿಲ್ಲ? ಯಾಕೆಂದ್ರೆ ನಮ್ಮ ನಿಜವಾದ ಸ್ವರೂಪ ಅದು, ನಾವು ಆತ್ಮ. ಆದ್ರೆ ಈ ಐಹಿಕ ಪ್ರಪಂಚದಲ್ಲಿ ಬಂದು ನಾವು ಈ ತರ ಒಂದು ದೇಹವನ್ನ ಬದಲಾಯಿಸುವಂತ ಪ್ರಕ್ರಿಯೆಯಲ್ಲಿ ನಾವು ತೊಡಗಿದ್ದೇವೆ, ಅದು ನಮ್ಮ ಕರ್ಮಗಳ ಪ್ರಕಾರ. ಆದ್ರಿಂದ ಇಲ್ಲಿ ಈ ಭಗವದ್ಗೀತೆಯ ಜ್ಞಾನವನ್ನ ನಾವು ಸರಿಯಾಗಿ ತಿಳಿದುಕೊಂಡಾಗ ನಮಗೆ ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ನಾನು ಯಾರು, ನಾನು ಶಾಶ್ವತ, ನಾನು ನಿತ್ಯ, ನನಗೆ ಹುಟ್ಟಿಲ್ಲ ಅಂತ ನಾವು ತಿಳಿದುಕೊಂಡಾಗ ನಮ್ಮ ಬಗ್ಗೆ ನಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದನ್ನ ಅಂಥದ್ದು ಮೂಡಿಸುತ್ತದೆ. ಸೊ ಭಗವದ್ಗೀತೆಯ ಉದ್ದಕ್ಕೂ ಅರ್ಜುನನನ್ನ ಕೃಷ್ಣ ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಕೌಂತೇಯ, ಪರಂತಪ, ಶತ್ರುಗಳನ್ನು ದಮನ ಮಾಡುವವನೇ, ಹೀಗೆ ಹಲವಾರು ಹೆಸರುಗಳಿಂದ ಯಾಕೆ ಕರೀತಾರೆ ಅರ್ಜುನನನ್ನ ಭಗವಂತ? ಯಾಕೆಂದ್ರೆ ಇಲ್ಲಿ ಅರ್ಜುನನ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಕಾರ್ಯವನ್ನ ಭಗವಂತ ಮಾಡ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನೀನು ಆತ್ಮ ಅನ್ನೋದನ್ನ ಅರ್ಜುನನಿಗೆ ಭಗವಂತ ಹೇಳಿದ್ರು. ಅದಾದ್ಮೇಲೆ ನೀನು ಪರಾಕ್ರಮಿ, ನೀನು ಶತ್ರುಗಳ ದಮನ ಮಾಡುವವನು, ನೀನು ಧನಂಜಯ, ನೀನು ಕೌಂತೇಯ, ನೀನು ಪಾಂಡವರಲ್ಲೇ ನೀನು ಶ್ರೇಷ್ಠನಾದವನು, ನೀನು ಪುರುಷರ್ಷಭ, ನೀನು ಪುರುಷರಲ್ಲೇ ಶ್ರೇಷ್ಠನಾದವನು. ಹೀಗೆ ಭಗವಂತ ಹಲವಾರು ಹೆಸರುಗಳಿಂದ ಅರ್ಜುನನನ್ನ ಕರೀತಾ ಕರೀತಾ ಅರ್ಜುನನ ಹೊಗಳ್ತಾ ಹೊಗಳ್ತಾ ಅರ್ಜುನನ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಯಾಕೆಂದ್ರೆ ಅರ್ಜುನ ಈಗ ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದಾನೆ, ಏನು ಮಾಡ್ಬೇಕಂತಲಿ ತೋಚ್ತಾ ಇಲ್ಲ. ಇಲ್ಲಿ ಈಗ ಯುದ್ಧ ಮಾಡುವಂಥದ್ದು ಅರ್ಜುನನ ಕರ್ತವ್ಯ ಅನ್ನೋದನ್ನ ಇಲ್ಲಿ ಭಗವಂತ ಒತ್ತಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಧರ್ಮದ ಸ್ಥಾಪನೆಗೆ ಕೆಲವೊಂದು ಬಾರಿ ಹಿಂಸೆಯ ಅವಶ್ಯಕತೆ ಇದೆ. ಆದ್ರಿಂದ ಇಲ್ಲಿ ಯುದ್ಧ ಮಾಡುವುದೇ ಸರಿಯಾದಂತಹ ನಿರ್ಧಾರ ಇಲ್ಲಿ. ಯಾಕೆಂದ್ರೆ ನೀನು ಇಲ್ಲಿ ಇವರನ್ನ ಕೊಲ್ತಿ ಅಂತ ಅಂದ್ಕೊಂಡ್ರೆ ಕೂಡ ನೀನು ಕೊಂದ ಹಾಗೆ ಆಗುದಿಲ್ಲ. ಯಾಕೆಂದ್ರೆ ಇವರನ್ನೆಲ್ಲ ದೇಹ ಅಂತ ಗುರುತಿಸಿಕೊಂಡ್ರೆ ಕೂಡ ಸತ್ತ ನಂತರ ಈ ದೇಹ ಇಲ್ಲಿ ಇರುತ್ತದೆ. ಇವರನ್ನ ಆತ್ಮ ಅಂತ ಗುರುತಿಸಿಕೊಂಡ್ರೆ ಕೂಡ ನೀನು ಶೋಕಿಸೋದಕ್ಕೆ ಕಾರಣ ಇಲ್ಲ. ಯಾಕಂದ್ರೆ ಆತ್ಮವನ್ನ ನೀನು ಕಂಡಿಲ್ಲ ಅರ್ಜುನ. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ, ಕ್ಷತ್ರಿಯನಾದವನು ನೀನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಅರ್ಜುನನಿಗೆ ಒತ್ತಿ ಹೇಳ್ತಾ ಇದ್ದಾರೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळ मध्ये वेळ निरोपाची झालीये, पण जाता जाता आजच्या पुण्यतिथी पाहू। लालजी टंडन मध्य प्रदेशचे 22वे राज्यपाल यांची आज पुण्यतिथी। लुरेबॅम ब्रेजेशोतोरी देवी, भारतीय मार्शल आर्टिस्ट यांची पुण्यतिथी आजच। गंगूबाई हनगळ, किराणा घराण्याच्या शास्त्रीय गायिका, पद्मविभूषण पद्मभूषण यांची पुण्यतिथी आजच्याच दिवशी। गोपाळराव बळवंतराव कांबळे, मराठी चित्रकार यांची पुण्यतिथी आजच आहे। शिवाजी गणेशन, दाक्षिणात्य अभिनेते यांची पुण्यतिथी आजच्याच दिवशी। राजा राजवाडे, साहित्यिक यांची पुण्यतिथी आजच आहे। डॉक्टर रवी हेरवाडकर, मराठी बखर वाङ्मयाचे अभ्यासक यांची पुण्यतिथी आजच। सरदादेवी, भारतीय तत्वज्ञ यांची पुण्यतिथी आजच आहे। या होत्या आजच्या पुण्यतिथीने। यासोबत मनीषा निरोप घेते, उद्या पुन्हा येईन हस, पण तोपर्यंत तुम्ही एकत्र गणू धोनी 90.4 FM KLE कनसुर। नमस्कार।
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ, 2:00 to 2:15 ವಾರ್ತೆಗಳು. ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ನಿಮ್ಮ ಸೇವೆಯಲ್ಲಿ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು. ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312-473777.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148135 ಹಾಗೂ 8123871607.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

0: ಆಯುರ್ವೇದಕಂ.
1: ನಮಸ್ಕಾರ, ನಾನು ಡಾಕ್ಟರ್ ಪ್ರದೀಪ್ ಶಿಂದೆ, ಆಯುರ್ವೇದ ಶಸ್ತ್ರತಜ್ಞ, ಕೇಲಿ ಆಯುರ್ವೇದ ಆಸ್ಪತ್ರೆ, ಬೆಳಗಾವಿ. ನಾನು ಕೇಲಿ ಆಯುರ್ವೇದ ಆಸ್ಪತ್ರೆಯಲ್ಲಿ 16 ವರ್ಷದಿಂದ ಶಲ್ಯತಂತ್ರ ವಿಭಾಗ ಅಂದರೆ ಸರ್ಜರಿ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದೇನೆ.
2: ನಮ್ಮ ಆಸ್ಪತ್ರೆಗೆ ಸುಮಾರು ರೋಗಿಗಳು ವೃಷಣದ ಭಾರ, ವೃಷಣ ಕೋಶಗಳ ಗಾತ್ರದಲ್ಲಿ ದೊಡ್ಡದಾಗುವುದು, ನಡೆಯುವಾಗ ಅನಾನುಕೂಲತೆ ಮತ್ತು ವೃಷಣಗಳಲ್ಲಿ ನೀರು ತುಂಬಿದಂತಹ ಅನುಭವ ಇತ್ಯಾದಿ ಸಮಸ್ಯೆಗಳಿಂದ ನಮ್ಮ ಹತ್ತಿರ ಬರ್ತಾರೆ. ಜೊತೆಗೆ ರೋಗಿಯು ತುಂಬ ಆತಂಕದಲ್ಲಿ ಇರುವುದು ಕಂಡುಬರುತ್ತದೆ. ಏಕೆಂದರೆ ಇವರಿಗೆ ಯಾವುದೋ ಒಂದು ದೊಡ್ಡ ಗುಹ್ಯ ರೋಗ ಅಥವಾ ಲೈಂಗಿಕ ಕಾಯಿಲೆಯಾಗಿದೆ ಎನ್ನುವ ಭಯ ಇರುತ್ತದೆ. ಈ ರೀತಿಯ ಸಮಸ್ಯೆ ಕಂಡು ಬಂದಲ್ಲಿ ಹೆದರುವ ಅಥವಾ

0: ಸಂಕೋಚಪಡುವ ಅವಶ್ಯಕತೆ ಇಲ್ಲ. ಇದೊಂದು ಸಾಮಾನ್ಯ ಕಾಯಿಲೆಯಾಗಿದ್ದು ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ಇದಕ್ಕೆ ಹೈಡ್ರೋಸಿಲ್ ಎಂದು ಕರೆಯುವರು ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಮೂತ್ರವೃದ್ಧಿ ಎನ್ನಲಾಗುವುದು. ಈ ರೋಗದಲ್ಲಿ ತಿಳಿಯಾದ ನೀರಿನ ಅಂಶವು ಅಂಡಕೋಶದಲ್ಲಿ ಅಧಿಕ ಪ್ರಮಾಣದಲ್ಲಿ ಸಂಗ್ರಹಣೆಯಾಗಿ ಗಾತ್ರದಲ್ಲಿ ದೊಡ್ಡದಾಗಿ ಕಾಣುತ್ತದೆ. ಹಾಗಾಗಿ ರೋಗಿಗೆ ವೃಷಣ ಬೀಜಗಳಲ್ಲಿ ಭಾರವಾದಂತಹ ಹಾಗೂ ಅನಾನುಕೂಲಕರ ಅನುಭವ ಉಂಟಾಗುತ್ತದೆ. ಸಾಮಾನ್ಯವಾಗಿ ಈ ರೋಗವು ಹುಟ್ಟಿದ ಮಗುವಿನಿಂದ ವಯಸ್ಕರಲ್ಲೂ ಸಹ ಕಂಡುಬರುತ್ತದೆ ಮತ್ತು ಬೀಜಕ್ಕೆ ಸೋಂಕು ತಗುಲುವುದರಿಂದ ಅಂದರೆ ಟಿಬಿ, ಸಿಫಿಲಿಸ್ ಇತ್ಯಾದಿ ರೋಗಗಳೆಂದು ಸಹ ಆಗುತ್ತದೆ ಹಾಗೂ ಬೀಜಕ್ಕೆ ಅಪಘಾತವಾಗುವುದರಿಂದ ಈ ರೋಗವು ಕಂಡುಬರುತ್ತದೆ. ಈ ರೋಗದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳೆಂದರೆ ಆರಂಭಿಕ ಹಂತದಲ್ಲಿ ರೋಗಿಗೆ ಯಾವುದೂ ಲಕ್ಷಣಗಳು ಕಂಡುಬರುವುದಿಲ್ಲ, ಆದರೆ ವೃಷಣದ ಗಾತ್ರ ಹೆಚ್ಚಾದಂತೆ ನೋವು, ಭಾರ ಕಾಣಿಸಿಕೊಳ್ಳುತ್ತವೆ. ಇದೇ ತರಹ ಲಕ್ಷಣಗಳು ಹರ್ನಿಯಾ ಮತ್ತು ವೃಷಣದ ಗಂಟುಗಳಲ್ಲಿಯೂ ಸಹ ಕಂಡು ಬರುವುದುಂಟು. ಹೀಗಾಗಿ ರೋಗಿಯು ಸ್ವಯಂ ಪರೀಕ್ಷೆ ಮಾಡಿಕೊಳ್ಳುವುದರಿಂದ ಈ ಕಾಯಿಲೆಯನ್ನು ಖಚಿತಗೊಳಿಸಬಹುದು. ಹಾಗೆಂದರೆ ರೋಗಿಯು ತನ್ನ ವೃಷಣವನ್ನು ಮುಟ್ಟಿದಾಗ ನೀರು ತುಂಬಿದ ಬಲೂನಿನಂತೆ ಭಾಸವಾಗುವುದು ಮತ್ತು ವೃಷಣವನ್ನು ಒತ್ತಿದಾಗ ಬಾವು ಕಡಿಮೆಯಾಗದೇ ಇರುವುದು, ಬ್ಯಾಟರಿ ಅಥವಾ ಟಾರ್ಚ್ ಬೆಳಗಿನಿಂದ ಸಹ ಮೂತ್ರವೃದ್ಧಿಯನ್ನು ಖಚಿತಪಡಿಸಬಹುದು. ಈ ಕಾಯಿಲೆ ಸೂಕ್ತ ಸಮಯದಲ್ಲಿ ಚಿಕಿತ್ಸೆ ಮಾಡದಿದ್ದರೆ ಜ್ವರ, ಬಾವು ಮತ್ತು ತೀವ್ರತರವಾದ ನೋವು ಸಹ ಕಂಡುಬರುತ್ತದೆ. ಎರಡನೇದಾಗಿ, ಬೀಜದ ಗಾತ್ರ ಚಿಕ್ಕದಾಗಿ ಅವನಿಗೆ ಮಕ್ಕಳ ಆಗದೇ ಇರಬಹುದು. ಅಲ್ಪ ಆಘಾತದಿಂದ ಬೀಜದ ಚೀಲ ಒಡೆಯಬಹುದು. ಆಯುರ್ವೇದ ಶಾಸ್ತ್ರದಲ್ಲಿ ಈ ಕಾಯಿಲೆಗೆ ಬಾಹ್ಯ ಮತ್ತು ಅಭ್ಯಂತರ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಬಾಹ್ಯ ಚಿಕಿತ್ಸೆಯಲ್ಲಿ ಸೂಜಿ ಮಲ್ಲಿಗೆಯ ಚಿಗುರೆಲೆಯನ್ನು ಜಜ್ಜಿ ಲೇಪಿಸುವುದು, ಅಭ್ಯಂತರವಾಗಿ ಚಂದ್ರಪಾವಟಿ, ಗೋಕ್ಷರಾದಿಗಳು ಇತ್ಯಾದಿ ಶಮನ ಔಷಧಿಗಳನ್ನು ಕೊಡಲಾಗುವುದು. ಶಮನ ಔಷಧಿಗಳಿಂದ ಯಾವುದೇ ಪರಿಣಾಮ ಕಂಡು ಬಾರದೇ ಇದ್ದಲ್ಲಿ ಲಘು ಶಸ್ತ್ರಕ್ರಿಯೆಯಿಂದ ಗುಣಪಡಿಸಬಹುದು. ಈ ಕಾಯಿಲೆಯಿಂದ ಬಳಲುವ ರೋಗಿಗಳು ಸಂಕೋಚ ಪಡೆದೆ ತಜ್ಞ ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಮಾಡುವುದು ಸೂಕ್ತ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM. KLE ಕನಸು ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831247036 आणि 9448998331.

0: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್ ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲೇಗೌಡರ್ ಅವರು ಕಾರ್ಯಕ್ರಮದಲ್ಲಿ. ಡಾಕ್ಟರ್ ಸರ್, ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಸ್, ಇವತ್ತಿನ ಕಾರ್ಯಕ್ರಮದ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ, ಇದರ ಕುರಿತು ಕಿರು ಪರಿಚಯ ಅಲ್ಲಿಂದ ಆರಂಭ ಮಾಡೋಣ.
1: ಪಶು ಸಂಗೋಪನಾ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ರೈತರಿಗೆ ಉಪಯೋಗ ಆಗಲಿ ಅಂತ ಹೇಳಿ, ನಮ್ಮ ಜಾನುವಾರು ಮಾಲೀಕರಿಗೆ ಪ್ರಾಣಿಗಳ ಆರೋಗ್ಯ ಹಾಗೂ ಪ್ರಾಣಿಗಳ ಆರೋಗ್ಯದ ರಕ್ಷಣೆಗಾಗಿ ಇರುವಂತ ಇಲಾಖೆ ಬೇಸಿಕಲಿ. ಅದರ ಜೊತೆಗೆ ನಾವು ಎನಿಮಲ್ ಹಸ್ಬೆಂಡ್ರಿ, ಪಶುಪಾಲನಾ, ಇದ್ರ ಬಗ್ಗೆನು ಚಿಕಿತ್ಸೆಯ ಜೊತೆಗೆ ನಮ್ಮ ಇಲಾಖೆಯಿಂದ ರೈತರಿಗೆ ಅವಶ್ಯಕವಿರುವ ಎಲ್ಲ ವಿಸ್ತೀರ್ಣ ಚಟುವಟಿಕೆ ಆಗಲಿ ಹಲವು ಯೋಜನೆಗಳನ್ನ ಸರ್ಕಾರ ಕೂಡ ಮಾಡಿದೆ. ಅದರ ಬೆನಿಫಿಟ್ ನಾವು ತಲುಪಿಸೋಕೆ ನಮ್ಮ ಇಲಾಖೆ ಮುಖಾಂತರ ನಾವು ಅದನ್ನ ಎಲ್ಲ ರೈತರಿಗೆ ತಲುಪಿಸ್ತೀವಿ.
0: ಸರ್, ಅಂತ ಸಂದರ್ಭದಲ್ಲಿ ಈಗ ಪ್ರಮುಖ ಯೋಜನೆಗಳು ಯಾವುವು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವೆಗಳು ಕರ್ನಾಟಕ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳನ್ನು ಈಗಾಗಲೇ ಸರ್ಕಾರ ಕೊಡ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ಹೇಳಿ ಒಂದು ಯೋಜನೆ ಇದೆ. ಅದರಡಿ ಉದ್ದಿಮೆದಾರರಿಗೆ ಪ್ರೋತ್ಸಾಹ ನೀಡಲು ಆಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಏನ್ ಹೇಳ್ತೀವಿ, ಅದರಲ್ಲಿ ಕುರಿ ಹಾಗೂ ಮೇಕೆಗಳನ್ನ ಸ್ಥಾಪಿಸಲಿಕ್ಕೆ 50% ಸಹಾಯಧನ, ಕೋಳಿಗಳ ಘಟಕ ಸ್ಥಾಪಿಸೋದು ಇರಲಿ ಅದಕ್ಕೂ 50% ಸಹಾಯಧನ, ಹಂದಿ ಸಾಕಾಣಿಕೆಗಾಗಿನೂ 50% ಸಹಾಯಧನ ಇರುತ್ತೆ. ಹಾಗೆಯೇ ರಸಮೇವು ಏನಾದರೂ ಅವರು ಮಾಡಿಕೊಳ್ತೀವಿ ಅಂತ ಹೇಳಿ ಮೇವು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದೇ ಆದಲ್ಲಿ ಅದಕ್ಕೂ 50% ಸಹಾಯಧನ ಇರುತ್ತೆ. ಕುರಿ ಹಾಗೂ ಆಡುಗಳ ಘಟಕಗಳನ್ನು ಸ್ಥಾಪಿಸಲು ಮ್ಯಾಕ್ಸಿಮಮ್ 1 crore ಅವರು ಘಟಕವನ್ನು ಸ್ಥಾಪಿಸಬಹುದು. ಅದರಲ್ಲಿ ಸುಮಾರು 50 lakh ಸಹಾಯಧನ ದೊರಕುತ್ತೆ. ಹಾಗೆ ಉಳಿದ ಕೋಳಿಗಳಲ್ಲಿ 30 lakh ಘಟಕದ ಯೋಜನೆ ಇದನ್ನ ನಾವು ಕೊಡ್ತೀವಿ. ಹಂದಿ ಸಾಕಾಣಿಕೆಗೂ ಸುಮಾರು 30-50 lakh ಘಟಕ ಯೋಜನೆ ಇರುತ್ತೆ. ಅದರಲ್ಲಿ 50% 50% ಸಬ್ಸಿಡಿ ಕೊಡ್ತೀವಿ ಸಹಾಯಧನವನ್ನ. ಹಾಗೆ ಮೇವು ಸಂಸ್ಕರಣಾ ಘಟಕಕ್ಕೆ 1 crore ವರೆಗೂ ಆ ಘಟಕದ ವೆಚ್ಚದಲ್ಲಿ 50% ಸಹಾಯಧನ ನೀಡಲಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಆನ್ಲೈನ್ ಅಪ್ಲಿಕೇಶನ್ ಇದೆ. ಎಲ್ಲರೂ ಗೂಗಲ್ಗೆ ಹೋಗಿ ಅಲ್ಲಿ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ EDP ಅಂತ ಹೇಳಿ ಟೈಪ್ ಮಾಡಿದಲ್ಲಿ ತಕ್ಷಣ ಅದು ಓಪನ್ ಆಗುತ್ತೆ ಆ ವೆಬ್ಸೈಟು. ಅದರಲ್ಲಿ ನೀವೇ ನಿಮ್ಮ ಅಪ್ಲಿಕೇಶನ್ ಅನ್ನ ಅಪ್ಲೋಡ್ ಮಾಡಬಹುದು. ಯಾವುದೇ ಅಂದ್ರೆ ಮತ್ತೊಂದು ಆಫೀಸಿಗೆ ಆಗ್ಲಿ ಇನ್ನೊಂದ್ ಕಡೆ ಆಗ್ಲಿ ಅಡ್ಡಾಡೋದು ತೊಂದರೆ ಆಗದಂಗೆ ನೇರವಾಗಿ ರೈತರಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಈ ಒಂದು ಯೋಜನೆಯನ್ನ ಆನ್ಲೈನ್ ಮುಖಾಂತರನೇ ತಮ್ಮ ಅರ್ಜಿಯನ್ನ ಸಲ್ಲಿಸಬಹುದು. ಇದರಲ್ಲಿ
0: ಸರ್ ಆನ್ಲೈನ್ ಅಂತ ಹೇಳಿದ್ರೆ ಮತ್ತಿನ್ನೆಲ್ಲ ಫೆಸಿಲಿಟೀಸ್ ಸೌಲಭ್ಯಗಳು ಆನ್ಲೈನ್ ಮುಖಾಂತರ ರೈತರು ಮಾಡಬಹುದು ಏನಾದ್ರೂ
1: ಇದರ ಜೊತೆಗೆ? ಈಗ ಇದು NLM EDP ಪ್ರೋಗ್ರಾಮ್. ಇದರ ಜೊತೆಗೆ ನಾವು ಇನ್ಶೂರೆನ್ಸ್ ಸ್ಕೀಮು ಇದೆ ನಮ್ದು. ಜಾನುವಾರುಗಳಿಗೆ ಈಗಾಗಲೇ ವಿಮೆಯನ್ನು ಮಾಡಿಸಿ ಅದರಲ್ಲಿ 85% ಸಹಾಯಧನವನ್ನ ಸರ್ಕಾರ ನೀಡುತ್ತೆ. 15% ವಂತಿಗೆಯನ್ನ ರೈತರು ತುಂಬಬೇಕು. ಒಂದು ರಾಸಿಗೆ ಗರಿಷ್ಠ 60,000 ವಿಮೆಯನ್ನ ನಾವು ಕವರ್ ಮಾಡ್ತೀವಿ. ಅದರ ಜೊತೆಗೆ ಒಬ್ಬ ಫಲಾನುಭವಿ 5 ರಾಸುಗಳವರೆಗೆ ಈ ಪ್ರಯೋಜನ ಪಡೆದುಕೊಳ್ಬಹುದು.
0: ಸರ್, ರೈತರಿಗೆ ಈ ಜಾನುವಾರು ವಿಮಾ ಯೋಜನೆಯಿಂದ ಮತ್ತೆ ಯಾವ ರೀತಿ ಅನುಕೂಲವಾಗುತ್ತೆ ಸ್ವಲ್ಪ ತಿಳಿಸಿ.
1: ಈಗ ನಾವು ಈಗಾಗಲೇ ಇಲಾಖೆಯಿಂದ ರೈತರ ಜಾನುವಾರುಗಳ ರಕ್ಷಣೆಗಾಗಿ ಹಲವು ಲಸಿಕಾ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ. ಅದರಲ್ಲಿ ಕಾಲು ಮತ್ತು ಬಾಯಿ ಬೇನೆ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತ ಹೇಳಿ ನಮ್ಮ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ ಇದು. ಇದರಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಇರುವಂತಹ ಪ್ರತಿಯೊಂದು ಜಾನುವಾರಿಗೆ, ದೊಡ್ಡ ಜಾನುವಾರಿಗೆ, ಕ್ಯಾಟಲ್ ಅಂಡ್ ಬಫಲೋ ನಾವೇನು ಹೇಳ್ತೀವಿ ದೊಡ್ಡ ಜಾನುವಾರು ಅಂತ, ಅವುಗಳೆಲ್ಲವಕ್ಕೂ ನಾವು ಪ್ರತಿಯೊಬ್ಬರ ಮನೆಗೆ ತೆರಳಿ ನಮ್ಮ ಲಸಿಕಾದಾರರು ಈ ಲಸಿಕಾಕರಣ ಮಾಡ್ತಾರೆ. ಈ ರೋಗದಿಂದ ನಾವು 2030 ಮುಕ್ತ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಕರ್ನಾಟಕ ಈಗಾಗಲೇ ಆ ದಿಶೆಯತ್ತ ದಾಪುಗಾಲು ಹಾಕಿದೆ. ಉಳಿದ ರಾಜ್ಯಗಳು ಸ್ವಲ್ಪ ಹಿಂದೆ ಇದ್ರೂ ನಾವು 2030 ಈ ರೋಗದಿಂದ ಮುಕ್ತ ಆಗ್ತೀವಿ ಅನ್ನೋ ಭರವಸೆ ನನಗಿದೆ. ಅದರ ಜೊತೆಗೆ ಎರಡನೇದಾಗಿ ಕಂದು ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಗಳಲೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕೋದಾಗ್ಲಿ, ಕುರಿ ಮತ್ತು ಆಡುಗಳಲ್ಲಿ ಕರುಳು ಬೇನೆ, PPR ಮತ್ತೆ ನೀಲಿ ನಾಲಿಗೆ ರೋಗ ಅಂತ ಹೇಳಿದಾವೆ, ಈ ಎಲ್ಲಾ ರೋಗಗಳ ವಿರುದ್ಧ ಲಸಿಕಾಕರಣ ಕಾರ್ಯಕ್ರಮ ನಾವು 1 ವರ್ಷದ ವಿವಿಧ ಹಂತಗಳಲ್ಲಿ ಅವು ನಾವು ಈಗಾಗಲೇ ನಮ್ಮ ಎಪಿಡಿಮಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅವರು ರೋಗ ಯಾವ ತಿಂಗಳಲ್ಲಿ ಉಲ್ಬಣಗೊಳ್ಳಬಹುದು ಅನ್ನೋದನ್ನ ನಮಗೆ ಮ್ಯಾಪಿಂಗ್ ಮಾಡಿ ಕೊಟ್ಟಿರ್ತಾರೆ. ಸೊ ಆ ಅವಧಿಗಿಂತ ಮುನ್ನವಾಗಿ ಕನಿಷ್ಠ 15 ದಿನ ಅಥವಾ 1 ತಿಂಗಳ ಮುನ್ನವಾಗಿ ಈ ಎಲ್ಲಾ ಲಸಿಕಾ ಕಾರ್ಯಕ್ರಮಗಳನ್ನ ನಾವು ಕೈಗೊಳ್ತಾ ಇರ್ತೀವಿ. ಈ ಲಸಿಕೆಯ ಹೊರತಾಗಿಯೂ ಕೆಲವೊಂದು ರೋಗಗಳಿಗೆ ಲಸಿಕೆ ಇಲ್ಲ. ಕೆಲವೊಂದು ಸಾರಿ ಆಕಸ್ಮಿಕವಾಗಿ ಎಲೆಕ್ಟ್ರಿಕ್ಯೂಷನ್ ಆಗಿರ್ಬಹುದು ಅಥವಾ ಹೊಟ್ಟೆ ಉಬ್ಬಿ ಏನಾದರೂ ಪಾಯ್ಸನ್ ತಿಂದು ಆ ರೀತಿ ಸಾವನ್ನಪ್ಪಿದಾಗ ರೈತರಿಗೆ ತುಂಬಲಾರದ ನಷ್ಟ ಆಗುತ್ತೆ. ಈ ನಷ್ಟ ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಅವ್ರ ಇಡೀ ಕುಟುಂಬ ಏನು ಹೈನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗಾಗಲೇ ತಮ್ಗೆ ಗೊತ್ತಿರಬಹುದು ಪ್ರತಿಯೊಂದು ಜಾನುವಾರು ಬೆಲೆ 100,000 ಹೆಚ್ಚಾಗಿದೆ. ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಈ ಹಣ ಬಹಳ ದೊಡ್ಡ ಮೊತ್ತವಾಗಿರೋದ್ರಿಂದ ಅವರಿಗೆ ಸಾವು ನೋವು ಉಂಟಾದಾಗ ದೊಡ್ಡ ಆಘಾತ ಆಗುತ್ತೆ, ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳ್ತದೆ. ಇದರಿಂದ ಅವ್ರನ್ನ ರಕ್ಷಿಸಿಕೊಳ್ಳಕ್ಕೆ ನಾವು ಈ ವಿಮಾ ಯೋಜನೆಯನ್ನ ತಂದಿದ್ದೀವಿ. ಈ ವಿಮಾ ಯೋಜನೆಯಲ್ಲಿ ಆಕಸ್ಮಿಕವಾಗಿ ಉಂಟಾಗುವ ಸಾವುಗಳಿಗೆ ತಕ್ಷಣ ಪರಿಹಾರದ ಧನ ಸಿಗುತ್ತೆ. ಆ ಯಾವ ಜಾನುವಾರು ಇದು ಡೆತ್ ಆಗಿರುತ್ತೆ ಅದರದ ಬೆಲೆ ಎಷ್ಟಿದೆ ಆ ಸಂಪೂರ್ಣ ಬೆಲೆಯನ್ನ ಅವರ ಅಕೌಂಟಿಗೆ DBT ಮೂಲಕ ವಿಮಾ ಕಂಪನಿಯಿಂದ ಕೊಡ ಮಾಡಿಸಲ. ಇದರ ಜೊತೆಗೆ ನಾವು ವಿಮೆಯನ್ನ ಮಾಡಿದವರಿಗೆ ಕೆಲವೊಂದು ರೈತರು ಈ ವಿಮೆ ಯೋಜನೆಗೆ ಒಳಗಾಗದೇ ಇರಬಹುದು, ಅಂತವ್ರಿಗಾಗಿನೂ ನಮ್ಮ ರಾಜ್ಯ ಸರ್ಕಾರದಿಂದ 2 ಯೋಜನೆಗಳಿದಾವೆ. ಅದರಲ್ಲಿ ಅನುಗ್ರಹ ಎಕ್ಸ್ಗ್ರೇಷಿಯ ಅಂತೇಳಿ ನಾವು ಒಂದು ಯೋಜನೆಯನ್ನು ಕರಿತೇವೆ. ಇದರಲ್ಲಿ ಯಾವುದೇ ರಾಸು ಡೆತ್ ಆದರೆ ಅದಕ್ಕೆ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ 15,000 ಮೊತ್ತವನ್ನ, ದೊಡ್ಡ ರಾಸು ಡೆತ್ ಆದರೆ ಕರು ಆದರೆ ಅದಕ್ಕೆ 7,500, ಹಾಗೆ ಕುರಿ ಮತ್ತು ಆಡುಗಳಲ್ಲಿನೂ ಅದಕ್ಕೂ ಸಾವು ನೋವು ಉಂಟಾದಾಗ ಸೂಕ್ತವಾದ 7,500 ಅದರ ಬೆಲೆಗೆ ವಿಮೆಯನ್ನು ಕೊಡಮಾಡಲಾಗ್ತಿದೆ. ಇದು ಎಕ್ಸ್ಗ್ರೇಷಿಯ ಯೋಜನೆ. ಇದು ಸರ್ಕಾರದಿಂದ ವಿಮೆಗೆ ಒಳಗಾಗದೆ ಇರುವಂತ ಪ್ರಾಣಿಗಳಿಗೆ ದೊರಕುವಂತ ಸೌಲಭ್ಯ.
0: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ ಸರ್ ವಿವರವಾದ ಮಾಹಿತಿ ಕೊಟ್ಟರೆ ಇನ್ನೊಂದು ರೈತರಿಗೆ ಮೇವು ಅಭಿವೃದ್ಧಿಪಡಿಸಲು ಮತ್ತು ಗುಣಮಟ್ಟದ ಮೇವಿನ ಬೀಜಗಳನ್ನು ಪಡೆಯಲು ಇರುವ ಯೋಜನೆಗಳು ಯಾವುವು ಅದರ ಬಗ್ಗೆ?
1: ಈಗಾಗಲೇ ನಾವು ಸಾಕಷ್ಟು ಮೇವಿನ ಬೀಜಗಳನ್ನ ರೈತರಿಗೆ ಉಚಿತವಾಗಿ ಹಂಚ್ತಾ ಇದ್ದೀವಿ. ಇದರಲ್ಲಿ ಸೌತ್ ಆಫ್ರಿಕನ್ ಟಾಲ್ ಮೇಜ್ ಅಂತ ಬರುತ್ತೆ, ಇದು ಬಿಳಿ ಗೋವಿನ ಜೋಳ ಮೆಕ್ಕೆಜೋಳ ಅಂತ ನಾವು ಏನ್ ಹೇಳ್ತೀವಿ, ಸುಮಾರು 8-10-12 ಅಡಿ ಅಷ್ಟು ಎತ್ತರ ಬೆಳೆಯುತ್ತೆ. ಸಾಕಷ್ಟು ಕಾಳಗಿಂತ ಹೆಚ್ಚು ಮೇವಿನ ಭಾಗ ಏನಿರುತ್ತೆ ಅದು ಬೆಳೆಯೋದ್ರಿಂದ ಉತ್ತಮ ಮೇವು ಆಗಿ ಇದು ಇರುವುದರಿಂದ ಈ ಬೀಜಗಳನ್ನ ನಾವು ರೈತರಿಗೆ ಉಚಿತವಾಗಿ, ಯಾವ ರೈತರ ಹತ್ರ ನೀರಾವರಿ ಸೌಲಭ್ಯ ಇದೆ ಅಥವಾ ಅವರು ಬೆಳೆಯಕ್ಕೆ ಇಚ್ಛೆ ಪಡ್ತಾರೆ ಅಂತವರಿಗೆ ನಾವು ಈ ಬೀಜಗಳನ್ನ ಕೊಡಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಜೋಳದ ಮೇವಿನ ಬೀಜಗಳು, ಆಮೇಲೆ ಅಲಸಂದಿ ಬೀಜ, ಹಾಗೆ ಇನ್ನೂ ಹುಲ್ಲಿನ ರೂಟ್ ಸ್ಟೆಮ್ ಅಂತ ಹೇಳಿ ಕೊಡ್ತೀವಿ. ಹುಲ್ಲು ಬೆಳೆಯಕ್ಕೂ ಅವರಿಗೆ ಅವಶ್ಯಕ ಇರುವಂತ ಸಾಮಗ್ರಿಗಳನ್ನ ನಮ್ಮ ಇಲಾಖೆ ಕೊಡಮಾಡ್ತಾ ಇದೆ.
0: ಖಂಡಿತ ಸರ್. ಆಗಲೇ ಲಸಿಕೆ ಬಗ್ಗೆ ಹೇಳಿದ್ರಿ, ಈಗ ಕರ್ನಾಟಕದಲ್ಲಿ ಜಾನುವಾರುಗಳಿಗೆ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಕೈಗೊಳ್ಳುವ ಲಸಿಕೆ ಕಾರ್ಯಕ್ರಮಗಳು ಮತ್ತು ಯಾವುವು ಮತ್ತು ಅವು ಉಚಿತವೇ ಅದರ ಬಗ್ಗೆ?
1: ನಮ್ಮಲ್ಲಿ ಎಲ್ಲಾ ಲಸಿಕೆಗಳು ಉಚಿತವಾಗಿಯೇ ಇದೆ. ಈಗಾಗಲೇ ನಾನು ತಮ್ಗೆ ಹೇಳಿದ್ದೀನಿ, ಕಾಲು ಮತ್ತು ಬಾಯಿಬೇನೆ ರೋಗದ ವಿರುದ್ಧ ಹಾಕುವಂತ ಲಸಿಕೆ ಆಗಿರ್ಬಹುದು, ಕಂದು ರೋಗದ ವಿರುದ್ಧ ನಾವು ಹಾಕುವಂತ ಲಸಿಕೆ ಆಗಿರ್ಬಹುದು, ದೊಡ್ಡ ಜಾನುವಾರುಗಳಲ್ಲಿ HS ಅಂದ್ರೆ ಹೆಮರೇಜಿಕ್ ಸೆಪ್ಟಿಸಿಮಿಯಾ, ಗಳಲೆ ರೋಗ, ಬ್ಲಾಕ್ ವಾಟರ್ ಅಂತ ಬರುತ್ತೆ ಚಪ್ಪೆ ಬೇನೆ ರೋಗ, ಈ ಎಲ್ಲಾ ರೋಗಗಳಿಗೆ ನಾವು ನೀಡಲಾಗುವ ಲಸಿಕೆ ಉಚಿತವಾಗಿಯೇ ಇರುತ್ತದೆ. ಇದರ ಜೊತೆಗೆ ಕುರಿ ಮತ್ತು ಆಡುಗಳಲ್ಲಿ ಎಂಟ್ರೋಟಾಕ್ಸೆಮಿ ಅಂತ ಬರುತ್ತೆ, ಕರುಳು ಬೇನೆ, ಅದರ ಜೊತೆಗೆ PPR ಅಂತ ಹೇಳಿ ಇನ್ನೊಂದು ರೋಗ, ನೀಲಿ ನಾಲಿಗೆ ರೋಗ, ಇವುಗಳಿಗೂ ನಾವು ಲಸಿಕೆಯನ್ನ ಇಲಾಖೆಯಿಂದ ಕೊಡಮಾಡ್ತೇವೆ. ಇದೂ ಸಂಪೂರ್ಣವಾಗಿ ಉಚಿತವಾಗಿರ್ತದೆ.
0: ಸರ್, ಮೊಬೈಲ್ ಪಶು ಚಿಕಿತ್ಸಾ ಘಟಕಗಳು ಎಂದರೇನು ಮತ್ತು ಗ್ರಾಮೀಣ ಪ್ರದೇಶದ ರೈತರಿಗೆ ಇವು ಹೇಗೆ ಸಹಾಯ ಮಾಡುತ್ತದೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ನಗರೀಕರಣ ಹೆಚ್ಚಾದಂಗೆ ನಮ್ಮ ಪ್ರತಿಯೊಂದು ಹಳ್ಳಿಗೆ, ನಮ್ಮ 500 ಪಂಚಾಯತಿಯಲ್ಲಿ ಸುಮಾರು 285 ನಮ್ಮ ಸಂಸ್ಥೆಗಳಿದಾವೆ ಬೆಳಗಾವಿ ಜಿಲ್ಲೆಯಲ್ಲಿ. ಸಂಸ್ಥೆಗಳು ಇಲ್ಲದೆ ಇರೋ ಹಳ್ಳಿಗಳಿಗೆ ಸೇವೆಯನ್ನು ತಲುಪಿಸಕ್ಕೆ ರೈತರಿಗೆ ತಮ್ಮ ಜಾನುವಾರನ್ನ ಅಥವಾ ಈಗಾಗಲೇ ರೋಗಗ್ರಸ್ತ ಜಾನುವಾರನ್ನ ಸಂಸ್ಥೆಗೆ ತೆಗೆದುಕೊಂಡು ಹೋಗುವಲ್ಲಿ ಇರುವಂತ ತೊಂದರೆಯನ್ನ ನಾವು ಮನಗಂಡು ಸರ್ಕಾರ ಏನ್ ಮಾಡಿದೆ, 1962 1962 ಅಂತ ಹೇಳಿ ಒಂದು ಫೋನ್ ನಂಬರ್ಗೆ ಪಶು ಸಂಜೀವಿನಿ ಅಂತ ಒಂದು ಯೋಜನೆಯನ್ನು ಆರಂಭಿಸಿದೆ. ಈ ಪಶು ಸಂಜೀವಿನಿ ಯೋಜನೆಯಲ್ಲಿ 9 ಗಂಟೆಯಿಂದ 5 ಗಂಟೆವರೆಗೆ ರೈತರು ತಮ್ಮ ಜಾನುವಾರುಗಳಿಗೆ ಆರೋಗ್ಯದ ತೊಂದರೆ ಆದಾಗ ಅವರು ಕರೆ ಮಾಡಿದರೆ ರೈತರ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಸೇವೆಯನ್ನು ನೀಡುವಂತ ಯೋಜನೆ ಇದಾಗಿದೆ ಪಶು ಸಂಜೀವಿನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ 17 ಪಶು ಸಂಜೀವಿನಿ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದೆ. ಇದರಲ್ಲಿ ಒಬ್ಬರು ಪಶುವೈದ್ಯರು ಇರ್ತಾರೆ, ಒಬ್ಬರು ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ. ಅದರ ಜೊತೆಗೆ ನಮ್ಮದೇ ಆದ ವೆಹಿಕಲ್ ಇದೆ. ಆ ವೆಹಿಕಲ್ ಜೊತೆ ಅವಶ್ಯಕ ಇರುವಂತಹ ಎಲ್ಲ ಔಷಧಿಗಳು ಸಾಮಗ್ರಿಗಳು ಇರ್ತವೆ. ಇದು ರೈತರ ಮನೆ ಬಾಗಿಲಿಗೆ ಹೋಗುವಂತದ್ದು, ಆದ್ರೆ ಇದಕ್ಕೆ ಸಮಯದ ಪರಿಮಿತಿ ಇದೆ, 9 ಗಂಟೆಯಿಂದ 5 ಗಂಟೆ. ಅಂದ್ರೆ ಈ ಪ್ರಯೋಜನ ರೈತರು ಪಡ್ಕೊಂಡಲ್ಲಿ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಇರುವಂತಹ ಸಿಬ್ಬಂದಿ ಕೊರತೆಯನ್ನು ಇದು ನೀಗಿಸುತ್ತೆ. ಅದರ ಜೊತೆಗೆ ಯಾವ ಹಳ್ಳಿಗಳಲ್ಲಿ ನಮ್ಮ ಸಂಸ್ಥೆಗಳು ಇಲ್ಲ ಅಲ್ಲಿನೂ ಉಚಿತವಾಗಿ ನಮ್ಮ ಇಲಾಖೆಯ ಸೇವೆಯನ್ನು ಪಡೆಯುವಲ್ಲಿ ಇದು ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ.
0: ಪಶು ಸಂಜೀವಿನಿ ಅಂತ ಹೇಳಿದ್ರಿ ಸರ್, ಇದರ ಬಗ್ಗೆ ಬೆಳಗಾವಿಯ ರೈತರು ಹೌ ಅವೇರ್ ಆಗ್ತಾರೆ, ಅವೇರ್ನೆಸ್?
1: ನಾವು ಈಗಾಗಲೇ ಇದು 2 ವರ್ಷಗಳಿಂದ ನಡೀತಾ ಇರುವಂತಹ ಯೋಜನೆ ಆಗಿರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ ರೈತರಲ್ಲಿ. ನಮಗೆ ಪ್ರತಿ ತಿಂಗಳು ಕನಿಷ್ಠ 90 ಕೇಸುಗಳನ್ನು ನೋಡಬೇಕಂತ ಹೇಳಿ ನಾವು ಅವರಿಗೆ ರಿಸ್ಟ್ರಿಕ್ಷನ್ ಹಾಕಿದ್ದಿದೆ. ಆದರೆ ರಾಯಬಾಗದಂತ ತಾಲೂಕಿನಲ್ಲಿ 150-200 ಕೇಸುಗಳವರೆಗೆ ಅವರು ತಲುಪ್ತಾ ಇದ್ದಾರೆ. ಆದ್ದರಿಂದ ರೈತರಲ್ಲಿ ಸಾಕಷ್ಟು ಇದರ ಬಗ್ಗೆ ತಿಳುವಳಿಕೆ ಇದೆ. ಕೆಲವೊಂದು ಈ ಸೇವೆ ಈ ಘಟಕದಲ್ಲಿ ಸಿಗದೇ ಇರುವಾಗ ಅದನ್ನು ನಮ್ಮ ಇಲಾಖೆಯಿಂದ ನಮ್ಮ ಇಲಾಖೆ ಸಿಬ್ಬಂದಿ ಪೂರೈಸ್ತಾರೆ.
0: ಸರ್, ಹಾಲು ಉತ್ಪಾದಕರಿಗೆ ಸರ್ಕಾರ ನೀಡುವ ಪ್ರೋತ್ಸಾಹದ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಲಿನ ದರದ ಬಗ್ಗೆ ಯಾವಾಗಲೂ ಉತ್ಪಾದಕರಿಗೆ ಸ್ವಲ್ಪ ಅಸಮಾಧಾನ ಇದ್ದೇ ಇರುತ್ತೆ. ಅವರು ಎಷ್ಟು ಹೆಚ್ಚಿಗೆ ಮಾಡಿದರೂ ಅವರಿಗೆ ಕಡಿಮೆ ಅನಿಸೋದು ಸಹಜ. ಅದಕ್ಕೆ ಸರ್ಕಾರ ಇದನ್ನು ಮನಗಂಡು ನಾವು ಉಪಯೋಗದಾರರಿಗೆ ಕನ್ಸ್ಯೂಮರ್ಸ್ಗೆ ಹೊರೆ ಆಗಲಾರ್ದಂಗೆ ಹಾಲಿನ ದರವನ್ನು ನಿರ್ಧರಿಸಿರುವುದರಿಂದ ಉತ್ಪಾದಕರಿಗೆ ತೊಂದರೆ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಪ್ರತಿಯೊಂದು ಲೀಟರ್ ಹಾಲು ಈ ನಾವೇನು KMF ಅಂತ ಹೇಳ್ತೀವಿ, ಕೋಆಪರೇಟಿವ್ ಸೊಸೈಟಿಗಳಿದೆ, ಅಲ್ಲಿ ಹಾಲನ್ನು ಶೇಖರಿಸಿ ನಿಮಗೆ ನಂದಿನಿ ಮುಖಾಂತರ ತಲುಪಿಸ್ತಾರೆ. ಆ ಶೇಖರಣಾ ಘಟಕಗಳಲ್ಲಿ ಶೇಖರಣೆ ಆಗುವಂತಹ ಪ್ರತಿಯೊಂದು ಲೀಟರ್ ಹಾಲಿಗೆ ರೈತರು ಏನು ಕೊಡಮಾಡ್ತಾರೆ ಅವರಿಗೆ ಪ್ರತಿಯೊಂದು ಲೀಟರ್ಗೆ 5 ರೂಪಾಯಿ ನಮ್ಮ ಸರ್ಕಾರದಿಂದ ನಮ್ಮ ಇಲಾಖೆ ಮುಖಾಂತರ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ.
0: ಈಗ ರೈತರಿಗೆ ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ವಿಷಯಗಳ ಬಗ್ಗೆ ತರಬೇತಿ ನೀಡಲು ಸರ್ಕಾರ ನಡೆಸುವ ಕಾರ್ಯಕ್ರಮಗಳು ಯಾವುವು ಸರ್?
1: ನಮ್ಮ ಇಲಾಖೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ 3-4 ಟ್ರೈನಿಂಗ್ ಸೆಂಟರ್ಸ್ ಇದಾವೆ. ಅದರಲ್ಲಿ ನಮ್ಮ ಇಲಾಖೆಯಿಂದ ನಡೆಯುವಂತ ಮಾಂತೇಶ್ ನಗರದಲ್ಲಿ ನಮ್ಮ ತರಬೇತಿ ಕೇಂದ್ರ ಇದೆ. ಅದರ ಜೊತೆಗೆ ರೈತ ತರಬೇತಿ ಕೇಂದ್ರ ಅಂತ ಹೇಳಿ ನಮ್ಮ ಬೆಳಗಾವಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ

0: ಹಾಗಾಗಿ ಎಮ್ಮೆ ಮತ್ತು ಆಕಳುಗಳನ್ನ ವೈಜ್ಞಾನಿಕವಾಗಿ ಹೈನುಗಾರಿಕೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿ 2 ದಿನದಿರುತ್ತೆ. ಕುರಿ ಮತ್ತು ಆಡು ಸಾಕಾಣಿಕೆಗಾಗಿ ವೈಜ್ಞಾನಿಕವಾಗಿ ಯಾವ ರೀತಿ ಮಾಡ್ಬೇಕು ಅನ್ನೋದ್ರದ್ದು ಅದು 2 ದಿನದ ತರಬೇತಿ ಇರುತ್ತೆ. ಇದರ ಜೊತೆಗೆ ಹಂದಿ ಸಾಕಾಣಿಕೆಗಾಗಿ ತರಬೇತಿಯನ್ನ ನಾವು ನೀಡ್ತಾ ಇದೀವಿ, ಮತ್ತೆ ಕೋಳಿ ಸಾಕಾಣಿಕೆಗಾಗಿ ತರಬೇತಿಯನ್ನ ನೀಡ್ತಾ ಇದ್ದೇವೆ. ಇದೇ ಮೊದಲ ಬಾರಿಗೆ ಕುಕ್ಕುಟ ಸಂಜೀವಿನಿಯನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯತದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದಂತ ಮಾನ್ಯ ರಾಹುಲ್ ಶಿಂದೆ ಸಾಹೇಬರು ನಮಗೆಲ್ಲ ನಿರ್ದೇಶನ ನೀಡಿದ್ದಾರೆ. ಇದರ ಮುಖಾಂತರ ನಾವು 500 ಗ್ರಾಮ ಪಂಚಾಯತಿಗಳಲ್ಲಿ 1,000 ತತ್ತಿ ಕೊಡುವಂತ ಅಂದ್ರೆ ಲೇಯರ್ಸ್ ಅಂತ ಏನು ಹೇಳ್ತೀವಿ ಅಂತ ಕೋಳಿಗಳ ಘಟಕಗಳನ್ನು ಸ್ಥಾಪಿಸಿ ಸ್ವಸಹಾಯ ಗುಂಪಿನ ಸದಸ್ಯರುಗಳಿಗೆ ಇದರ ಮ್ಯಾನೇಜ್ಮೆಂಟ್ ಅನ್ನು ಕೊಟ್ಟು ಪಂಚಾಯತಿಯಿಂದ ಶೆಡ್ ಅನ್ನು ನಿರ್ಮಾಣ ಮಾಡಿಕೊಟ್ಟು ಇದನ್ನು ನಡೆಸಿದ್ದಾದಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವು ಮೂಲಭೂತ ಸೌಕರ್ಯಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಂಗೆ ನಮ್ಮ ಇದೇ ಇಲಾಖೆಯಿಂದ ಆಗಲಿ ನರೇಗಾ ಸ್ಕೀಮು ಮತ್ತು ಪಂಚಾಯತಿ ಅವರಿಂದ ಸೇರಿ ಇದನ್ನು ಮಾಡೋದ್ರಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿನೂ ಆಗುತ್ತೆ ಮತ್ತು ಪಶುಸಂಗೋಪನಾ ಇಲಾಖೆಯ ಮೂಲಭೂತ ಸೌಕರ್ಯದಲ್ಲಿ ವೃದ್ಧಿನೂ ಆಗುತ್ತೆ ಅನ್ನೋ ಒಂದು ಘನ ಉದ್ದೇಶದಿಂದ ಮಾನ್ಯರು ನಮಗೆ ನಿರ್ದೇಶನ ನೀಡಿದ್ದಾರೆ. ಈ ದಿಶೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮುಂದಿನ ಕೆಲವು ತಿಂಗಳಲ್ಲಿ ಇದು ಫ್ರೂಟ್ಫುಲ್ ಆಗುತ್ತೆ.
1: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತಾ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು. ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಸ್ನೇಹಿತರೇ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಡಾಕ್ಟರ್ ರವಿ ಸಾಲಿಗೌಡ ಅವರು. ಸರ್, ಅವರು ಕಾರ್ಯಕ್ರಮದಲ್ಲಿ, ಸರ್, ರಾಜ್ಯದಲ್ಲಿ ಸ್ಥಳೀಯ ಜಾನುವಾರು ತಳಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಇರುವ ಯೋಜನೆಗಳು ಮತ್ತು ಅವುಗಳ ಮಹತ್ವ.
2: ಎರಡು ಯೋಜನೆಗಳು ತಳಿಯ ಅಭಿವೃದ್ಧಿಗಾಗಿ ನಮ್ಮ ಪಶುಪಾಲನಾ ಇಲಾಖೆಯಲ್ಲಿದೆ. ಒಂದು ಅಮೃತ ಸಿರಿ ಮತ್ತು ಅಮೃತ ಧಾರೆ ಅಂತ ಇವನ್ನು ಕರಿತಾ ಇದ್ದೀವಿ. ಈ ಯೋಜನೆಗಳಲ್ಲಿ ನಾವು ಈ ನಮ್ಮ ಸ್ಥಳೀಯ ತಳಿಗಳೇನಿದ್ದಾವೆ, ಸ್ಥಳೀಯ ತಳಿಗಳಾದ ಅಮೃತ್ ಮಹಲ್ ಆಗಿರ್ಬೋದು, ಹಳ್ಳಿಕರ್ ಆಗಿರ್ಬೋದು, ಕಿಲಾರಿ ಆಗಿರ್ಬೋದು, ಈ ತಳಿಗಳು ಮುಖ್ಯವಾಗಿ ಇವು ಈ ನಾವು ವಿದೇಶಿ ತಳಿಗಳನ್ನು ಎಸ್ಪೆಷಲಿ ನಾವು ಹೋಲ್ಸ್ಟೈನ್ ಫ್ರಿಜಿಯನ್ ಎಚ್ ಎಫ್ ಅಂತ ಹೇಳ್ತೀವಿ ಮತ್ತು ಜರ್ಸಿ ಅಂತ ಹೇಳ್ತೀವಿ, ಈ ತಳಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಇವುಗಳು ಹಾಲಿನ ಇಳುವರಿಯನ್ನು ಬಹಳಷ್ಟು ಹೆಚ್ಚಿಗೆ ಕೊಡೋದ್ರಿಂದ ಈ ತಳಿಗಳು ಬಹಳಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಇದ್ದಾವೆ. ಅದರ ಜೊತೆಗೆ ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು, ಆನುವಂಶೀಯತೆಯಲ್ಲಿ ವಿವಿಧತೆ ಕಡಿಮೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಸ್ಥಳೀಯ ತಳಿಗಳನ್ನು ನಾವು ಸಂರಕ್ಷಿಸಿಕೊಳ್ಬೇಕಾಗಿದೆ. ಆ ಸ್ಥಳೀಯ ತಳಿಗಳಾದ ಈಗ ನಾನೇನು ಹೇಳಿದೆ, ದೇವನಿ, ಕಿಲಾರಿ, ಅಮೃತ್ ಮಹಲು ಮತ್ತು ಹಳ್ಳಿಕಾರ್ ಅಂತ ಇಂಥ ತಳಿಗಳಿಗೆ ನಮ್ಮದೇ ಆದಂಥ ಕ್ಷೇತ್ರಗಳಿದ್ದಾವೆ, ಫಾರ್ಮ್ಸ್ ಇದ್ದಾವೆ. ಅಲ್ಲಿ ಇವುಗಳ ಕರುಗಳನ್ನು ಬೆಳೆಸಿ ದೊಡ್ಡದು ಮಾಡಿ ಇದನ್ನು

0: ಆ ಜಾನುವಾರಿನ ಮೂಲ ಬೆಲೆಯ ಶೇಕಡಾ 25% ಬೆಲೆಗೆ ಶಾಸಕರಿಂದ ಪ್ರಮಾಣ ಪತ್ರ ಪಡೆದುಕೊಂಡು ಬಂದಂತಹ ರೈತರಿಗೆ ನಾವು ಈ ಜಾನುವಾರುಗಳನ್ನು ಕೊಡ್ತೀವಿ. ಅಂದ್ರೆ 100 ರೂಪಾಯಿ ಇದ್ರೆ ಬರೀ 25 ರೂಪಾಯಿ ಅವ್ರು ಪೇ ಮಾಡೋದು, 75 ರೂಪಾಯಿ ಅಷ್ಟು ಸಬ್ಸಿಡಿ ಆಗುತ್ತೆ. ಇದು ಅಮೃತಧಾರೆ ಮತ್ತು ಅಮೃತ ಸಿರಿ ಅನ್ನೋ ಯೋಜನೆ ಅಡಿ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ.
1: ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯಿಂದ ಡಾಕ್ಟರ್ ರವಿ ಸಾಲಿಗೌಡರವರು. ಸರ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟರು. ಈಗ ಮುಖ್ಯವಾಗಿ ಪಶು ಸಂಗೋಪನೆ ಇಲಾಖೆಯಿಂದ ರೈತರು ಆರ್ಥಿಕವಾಗಿ ಸಬಲರಾಗಲು ಒದಗಿಸುವ ಇತರ ಸೌಲಭ್ಯಗಳು ಮತ್ತು ಸಲಹೆಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ?
0: ರೈತರು ಆರ್ಥಿಕವಾಗಿ ಸಬಲರಾಗಬೇಕಾದ್ರೆ ವೈಜ್ಞಾನಿಕವಾಗಿ ಹೈನುಗಾರಿಕೆ ಮತ್ತು ಪಶು ಸಂಗೋಪನೆಯನ್ನ ಅವರು ಅಳವಡಿಸ್ಕೋಬೇಕು. ಇದಕ್ಕಾಗಿ ಮೊದಲನೇದಾಗಿ ತರಬೇತಿಯನ್ನು ನೀಡ್ತಾ ಇದ್ದೀವಿ, ಎರಡನೇದಾಗಿ ವಿಮಾ ಯೋಜನೆ, ಮೂರನೇದಾಗಿ ಸಾಲ ಸೌಲಭ್ಯ. ಈ ಎಲ್ಲಾ ಸೌಲಭ್ಯಗಳ ಜೊತೆಗೆ ನಾವು ಅವರ ಹಳ್ಳಿಗೆ ಹೋಗಿ, ಈಗ ಎಲ್ಲಿ ನಮ್ಮ ಸಂಸ್ಥೆಗಳು ಇರೋದಿಲ್ಲವೋ ಅಂತ ಹಳ್ಳಿಗಳಿಗೆ ನಾವು ಜಾನುವಾರು ಚಿಕಿತ್ಸಾ ಶಿಬಿರ ಅಂತ ಹೇಳಿ ಮಾಡ್ತೀವಿ. ಆಮೇಲೆ ಕರುಗಳ ಪ್ರದರ್ಶನ ಅಂತ ಮಾಡ್ತಿದ್ದೀವಿ. ಕರುಗಳ ಪ್ರದರ್ಶನ ಅಂದ್ರೆ ಎಲ್ಲರೂ ತಮ್ಮ ಕರುಗಳನ್ನು ತಂದು ಅಲ್ಲಿ ಪ್ರದರ್ಶಿಸ್ತಾರೆ. ಅತಿ ಉತ್ತಮವಾದ ಕರುವಿಗೆ ನಾವು ಬಹುಮಾನವನ್ನು ನೀಡ್ತೀವಿ. ಇದರಿಂದ ಉಳಿದ ರೈತರಿಗೂ ತಮ್ಮ ಕರುಗಳನ್ನ ವೈಜ್ಞಾನಿಕವಾಗಿ ಮತ್ತು ಸಾಕಷ್ಟು ಆಹಾರ ನೀಡಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಮಾಡ್ಕೋಬಹುದು ಅನ್ನೋದನ್ನು ಮನವರಿಕೆ ಮಾಡಿಕೊಡಕ್ಕೆ ನಾವು ಈ ಯೋಜನೆ ಬಳಸ್ತೀವಿ. ಪಶು ಚಿಕಿತ್ಸಾ ಶಿಬಿರದಲ್ಲಿ ಈಗಾಗಲೇ ರೈತರಿಗೆ ತೊಂದರೆ ಇದ್ರೆ ನಮ್ಮಲ್ಲೇ ಇರುವಂತಹ ನುರಿತ ತಜ್ಞ ವೈದ್ಯರನ್ನ, ಪಶು ವೈದ್ಯರನ್ನ ಕರೆದುಕೊಂಡು ಹೋಗಿ, ಈಗ ಗೈನಕಾಲಜಿ ಆಗಿರ್ಬೋದು, ಮತ್ತೊಂದು ಫೀಲ್ಡ್ ಅಲ್ಲಿ ಯಾರು MSc PhD ಮಾಡಿರ್ತಾರೆ, ಹೆಚ್ಚಿನ ಇದನ್ನ ಜ್ಞಾನ ಹೊಂದಿರ್ತಾರೆ, ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ರೈತರ ತೊಂದರೆಗಳನ್ನ ನಿವಾರಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪ್ರತಿಯೊಂದು ಸ್ಕೂಲ್, ಈವನ್ ಸ್ಕೂಲ್ ಕಾಲೇಜಸ್ಗೂ ಹೋಗಿ ನಾವು ಮೊಟ್ಟೆ ಸೇವನೆಯಿಂದ ಆಗುವಂತ ಲಾಭಗಳು ಏನಿದಾವೆ ಇದನ್ನು ನಾವು ಮನವರಿಕೆ ಮಾಡಿಕೊಡುವಂತ ಕಾರ್ಯಕ್ರಮ ಮಾಡ್ತೇವೆ. ಅದರ ಜೊತೆಗೆ ರೇಬಿಸ್ನಂತ ಈಗೇನು ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತ ರೋಗ ಇರುತ್ತೆ, ಅದು ಯಾವ ರೀತಿ ಬರುತ್ತೆ, ಅದನ್ನ ಯಾವ ರೀತಿ ತಡೆಗಟ್ಟಬೇಕು, ನಾಯಿ ಕಚ್ಚಿದಾಗ ಏನ್ ಮಾಡಬೇಕು, ಇಂತ ಎಲ್ಲ ಇದನ್ನ ನಮಗೆ ನಾವು ಎಲ್ಲ ನಮ್ಮ ಪಶು ವೈದ್ಯರಿಗೆ ತಮ್ಮ ಸ್ಥಳೀಯವಾಗಿರುವಂತ ಶಾಲೆಗಳಿಗೆ ತೆರಳಿ ಅಲ್ಲಿ ಮಕ್ಕಳಿಗೆ ತಿಳಿಹೇಳಿಕೆ ಕೊಡುವಂತ ಕಾರ್ಯಕ್ರಮ ಇದು. ಇದರಲ್ಲಿ ಅವರೆಲ್ಲ ಹೋಗಿ ನಾವು ಟಾರ್ಗೆಟ್ ಕೊಟ್ಟಿರ್ತೀವಿ, ಅದರ ಪ್ರಕಾರ ಪ್ರತಿಯೊಂದು ಆಯ್ದ ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರನ್ನ ಅಲ್ಲಿ ಸಂಪರ್ಕಿಸಿ ಅಲ್ಲಿ ಮಕ್ಕಳಿಗೆ ಬೋಧನೆಯನ್ನ ಮತ್ತೆ ಆಡಿಯೋ ವಿಜುವಲ್ಸ್ ಯೂಸ್ ಮಾಡಿ ಇದ್ರ ಬಗ್ಗೆ ತಿಳುವಳಿಕೆಯನ್ನು ನಾವು ನೀಡ್ತಾ ಇದ್ದೀವಿ. ಇದೆಲ್ಲ ಜೊತೆ ವಿಮಾ ಯೋಜನೆ ಬಹಳ ಮುಖ್ಯ. ಯಾವ್ದಾದ್ರು ಆರ್ಥಿಕ ತೊಂದರೆ ಆದಾಗ ರೈತರಿಗೆ ಮುಖ್ಯವಾಗಿ ಅವರಿಗೆ ಸಹಾಯ ಮಾಡೋದು ಈ ವಿಮಾ ಯೋಜನೆ. ಇದರ ಜೊತೆಗೆ ಹಾಲಿಗೆ ನಾವು ಕೊಡತಕ್ಕಂತ ಪ್ರೋತ್ಸಾಹಧನ, ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ನಮ್ಮ ರೈತರ ಆರ್ಥಿಕತೆ ಏನಿದೆ, ಅವರ ಇನ್ಕಮ್ ಏನಿದೆ, ಅದು 2 ಪಟ್ಟ. ಇದನ್ನ ಮಾಡುವ ದಿಕ್ಕಿನಲ್ಲಿ ಇದು ಹೈನುಗಾರಿಕೆಯಿಂದ ಆಗುವಂತದ್ದು. ಇದರ ಜೊತೆಗೆ ನಾವು ಪ್ರಾಣಿಗಳನ್ನ ಸಾಕಿದಾಗ ಬರುವಂತ ಫಾರ್ಮ್ಯಾಡ್ ಮೆನ್ಯೂರ್ ಏನಿದೆ, ಎಸ್ಪೆಷಲಿ ಗೊಬ್ಬರ ಇರಬಹುದು, ಅದು ಕೋಳಿ ಗೊಬ್ಬರ ಇರಬಹುದು, ಕುರಿ ಗೊಬ್ಬರ ಇರಬಹುದು, ಅಥವಾ ದನಗಳಿಂದ ಬರುವಂತ ಗೊಬ್ಬರ, ಅದನ್ನು ಮುಂದೆ ಎನ್ರಿಚ್ ಮಾಡಿ ಅದಕ್ಕೆ ರಾಕ್ ಫಾಸ್ಫೇಟ್ ಹಾಕಿ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಹೇಳಿ ಒಂದು ಮಾಡ್ತಾ ಇದೀವಿ ನಾವು ಆ ಯೋಜನೆಯನ್ನು. ಆಮೇಲೆ ಅದರ ಜೊತೆಗೆ ಬಯೋಗ್ಯಾಸ್ ಯೋಜನೆ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳ ಉದ್ದೇಶ ಏನಂದ್ರೆ ರೈತರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಿ, ರೈತರು ಮುಖ್ಯವಾಗಿ ಬೆಳೆಗಳ ಮೇಲೆ ಅವಲಂಬಿತರಾಗಿರ್ತಾರೆ, ಆದರೆ 3-5 ವರ್ಷಕ್ಕೆ ಒಂದು ಸೈಕಲ್ನಲ್ಲಿ ಅತಿವೃಷ್ಟಿ ಆಗ್ತಿರ್ಬೋದು ಅಥವಾ ಮಳೆಯ ಕೊರತೆ ಆಗ್ಬೋದು, ಈ ಎಲ್ಲ ಬಾಧಕಗಳನ್ನ ತಡೆದುಕೊಳ್ಳಕ್ಕೆ ಅವರಿಗೆ ಇದು ನಮ್ಮ ಹೈನುಗಾರಿಕೆ ಏನಿದೆ ಪೂರಕವಾದ ಒಂದು ಉದ್ಯೋಗ ಸೃಷ್ಟಿ ಮಾಡುತ್ತೆ. ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಆರ್ಥಿಕ ತೊಂದರೆ ಇದ್ದಾಗ ಆರ್ಥಿಕವಾಗಿ ಅವರು ಸಬಲರಾಗಕ್ಕೆ ಇದು ಸಹಾಯ ಮಾಡ್ತಿದೆ.
1: ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ ಸ್ನೇಹಿತರೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ರವಿ ಸರ್ ಅವರು. ಡಾಕ್ಟರ್ ಸರ್, ಈಗ ರೇಬಿಸ್ ಬಗ್ಗೆ ನೀವು ಹೇಳಿದ್ರೆ ಏನ್ ಮಾಡಬೇಕು ಅಂತ ಒಂದು ಬಹಳ ದೊಡ್ಡ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗಿದೆ, ಅದು ಒಬ್ರು ಸಾವನ್ನಪ್ಪಿದ್ರು ಅಂತ ಸಂದರ್ಭದಲ್ಲಿ ಫಸ್ಟ್ ಏಡ್ ಅಂತ ಏನ್ ಹೇಳ್ತಾರೆ, ಏನ್ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ?
0: ಜಗತ್ತಿನಾದ್ಯಂತ ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಮಾತ್ರ ರೇಬಿಸ್ ರೋಗ ಉಳಿದುಕೊಂಡಿದೆ. ಉಳಿದ ಎಲ್ಲ ದೇಶಗಳ ರೇಬಿಸ್ ಅನ್ನ ಅದರಿಂದ ಹೊರಗೆ ಬರುವಲ್ಲಿ ಈಗಾಗಲೇ ಸಫಲ ಆಗಿದ್ದಾವೆ. ನಮ್ಮಲ್ಲಿರುವಂತ ಜನಸಂಖ್ಯೆ ಮತ್ತೆ ಪ್ರಾಣಿಗಳಿಂದ ಇರಬಹುದಾದಂತ ತಿಳುವಳಿಕೆ ಮಾಹಿತಿ ಕೊರತೆಯಿಂದ ಈ ರೋಗ ಇನ್ನೂ ನಮ್ಮಲ್ಲಿದೆ. ಈಗಾಗಲೇ ನ್ಯಾಷನಲ್ ರೇಬಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳಿ ಭಾರತದಲ್ಲಿ 2035 ನಾವು ರೇಬಿಸ್ ಮುಕ್ತ ಆಗಬೇಕನ್ನುವಂಥ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 3 ಇಲಾಖೆಗಳು ಭಾಗವಹಿಸ್ತಾ ಇದ್ದಾವೆ. ಮೊದಲೇದಾಗಿ ಹ್ಯೂಮನ್ ಹೆಲ್ತ್ ಆರೋಗ್ಯ ಇಲಾಖೆಯವರಿದ್ದಾರೆ, ಪಶುವೈದ್ಯಕೀಯ ಇಲಾಖೆ. ಇದರ ಜೊತೆಗೆ ಪರಿಸರವನ್ನು ನಾವು ಯಾವ ರೀತಿ ಇದನ್ನು ಮಾಡಬೇಕನ್ನೋದು ಮುಖ್ಯವಾಗಿ ಇರೋದ್ರಿಂದ ಉಳಿದ ಇಲಾಖೆಗಳಾದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಆಮೇಲೆ ಅಗ್ರಿಕಲ್ಚರ್ನವರಾಗಲಿ, ಉಳಿದವ್ರನ್ನು ನಾವು ಇದರಲ್ಲಿ ಸೇರಿಸ್ಕೊಂಡಿದ್ದೀವಿ. ಈ ಎಸ್ಪೆಷಲಿ ಅರಣ್ಯದ ಅಂಚಿನಲ್ಲಿರುವಂಥ ಗ್ರಾಮಗಳಲ್ಲಿ ಈ ಅರಣ್ಯದ ಪ್ರಾಣಿಗಳು, ಕಾಡು ಪ್ರಾಣಿಗಳಲ್ಲಿ ಯೂಶುವಲಿ ಇದು ರೇಬಿಸ್ ಏನಿರುತ್ತೆ, ರಿಸರ್ವಾಯರ್ ಹೋಸ್ಟ್ ಅಂತ ಕರಿತೀವಿ. ಅದರಲ್ಲಿ ರೇಬಿಸ್ ಇದು ವೈರಸ್ನಿಂದ ಬರುವಂಥ ರೋಗ. ಈ ವೈರಸ್ ಆ ಪ್ರಾಣಿಗಳಲ್ಲಿ ಇರುತ್ತೆ. ಅವು ತಮ್ಮ ಆಹಾರಕ್ಕಾಗಿ ಹಳ್ಳಿಗಳಿಗೆ ಎಂಟರ್ ಆದಾಗ ನಾಯಿಗಳಿಗೆ ಕಚ್ಚೋದಾಗಲಿ ಅಥವಾ ಅದರ ಜೊಲ್ಲಿನಿಂದಾಗಲಿ ಆ ಪ್ರಾಣಿಗಳಿಗೆ ಬರುತ್ತೆ. ಅದು ಮುಂದೆ ಹಾಗೆ ಸಿಟಿಗಳಿಗೂ ಮತ್ತು ಉಳಿದ ಜಾಗಗಳಿಗೆ ಇದು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಆ ಕಾಡಿನಂಚಿನ ಗ್ರಾಮಗಳಲ್ಲಿ ಇರುವಂಥ ಎಲ್ಲ ಈ ನಾಯಿ ಮತ್ತು ರೇಬಿಸ್ ಬರಬಹುದಾದಂಥ ಎಲ್ಲ ಪ್ರಾಣಿಗಳಿಗೆ ಲಸಿಕಾಕರಣ ಮಾಡ್ತೀವಿ. ಅದರಿಂದ ನಾಯಿಗಳಿಂದ ಕಾಡಿನ ಪ್ರಾಣಿಗಳಿಗೂ ಹೋಗಬಾರ್ದು, ಕಾಡಿನ ಪ್ರಾಣಿಗಳಿಂದ ನಾಡಿನ ಪ್ರಾಣಿಗಳಿಗೂ ಈ ರೇಬಿಸ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಲಸಿಕಾ ಕಾರ್ಯಕ್ರಮ ಕೈಗೊಳ್ತೀವಿ. ಕೆಲವೊಂದು ಬ್ಯಾಟ್ಸ್ ಮುಖಾಂತರನೂ ಇದಾಗುತ್ತೆ, ಬಟ್ ಅವು ನಮ್ಮ ದೇಶದಲ್ಲಿ ಫಾರ್ಚುನೇಟ್ಲಿ ಅವು ಇಲ್ಲ. ಆದ್ದರಿಂದ ಅದರ ಬಗ್ಗೆ ನಾವು ಬಹಳಷ್ಟು ಚಿಂತಿತರಾಗುವ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ, ಇದು ಸ್ಥಳೀಯ ಏನು ಸಂಸ್ಥೆಗಳಿರ್ತವೆ, ಮುನ್ಸಿಪಾಲ್ಟಿ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ಆಮೇಲೆ ಕಾರ್ಪೊರೇಷನ್ ಆಗಲಿ, ಇವರಿಗೆ ಈಗಾಗಲೇ ಜವಾಬ್ದಾರಿಯನ್ನು ನೀಡಲಾಗಿದೆ. ಏನಂದರೆ ಸ್ಟ್ರೇ ಆನಿಮಲ್ಸ್, ಸ್ಟ್ರೇ ಡಾಗ್ಸ್ ಏನಿರ್ತವೆ, ಬೀದಿ ನಾಯಿಗಳು, ಬೀದಿ ನಾಯಿಗಳನ್ನು ನಾವು ನಿಯಂತ್ರಣ ಮಾಡಬೇಕಾದ್ರೆ, ಅದರ ಸಂತತಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಇರುವಂಥ ಒಂದೇ ಒಂದು ಮಾನವೀಯ ಮಾರ್ಗ ಅಂದರೆ ಅವಕ್ಕೆ ABC ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ, ಅನಿಮಲ್ ಬರ್ತ್ ಕಂಟ್ರೋಲ್ ಅಂತ. ABC ಅಂದರೆ ಸಂತಾನ ಶಸ್ತ್ರ ಚಿಕಿತ್ಸಾ ವಿಧಾನ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಮೇಲ್ ಫಿಮೇಲ್ ಏನು ಸ್ಟ್ರೇ ಡಾಗ್ಸ್ ಇರ್ತವೆ ಅಡಲ್ಟ್ ಏಜಿಗೆ ಬರುವಂಥವು, ಅವನ್ನೆಲ್ಲ ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಲಾಗುತ್ತೆ. ಅದರಿಂದ ಆ ಸಂತತಿ ಅಲ್ಲಿಗೆ ನಿಂತು ಮುಂದುವರಿಯದೆ ನಾಯಿಗಳ ಸಂಖ್ಯೆ ಏನಿರುತ್ತೆ ಅದು ಒಂದು ಸ್ಟೇಬಲ್ ಆಗುತ್ತೆ. ಎರಡನೇದು ಸಂತಾನಹರಣ ಶಸ್ತ್ರ ಚಿಕಿತ್ಸೆದ ಜೊತೆಗೆ ಪ್ರತಿಯೊಂದು ನಾಯಿಗಳಿಗೆ ನಾವು ರೇಬಿಸ್ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ. ಈ ರೇಬಿಸ್ ವ್ಯಾಕ್ಸಿನ್ ಕೊಡೋದ್ರಿಂದ ಅದು ತನ್ನ ಲೈಫ್ ಟರ್ಮಲ್ಲಿ ಈ ರೋಗದಿಂದ ರೋಗದ ವಿರುದ್ಧ ಆ್ಯಂಟಿಬಾಡೀಸ್ ಇರ್ತವೆ ಅದಕ್ಕೆ ಮುಕ್ತ ಆಗುತ್ತೆ. ಅದರ ಜೊತೆಗೆ ಪಶುಪಾಲನಾ ಇಲಾಖೆಯಿಂದ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ಸ್ಟ್ರೇ ಆನಿಮಲ್ಲಿಗೆ ನಮ್ಮಲ್ಲಿ ಸುಮಾರು 61,000 ಡಾಗ್ ಪಾಪ್ಯುಲೇಷನ್ ಇದೆ, 61,000 ಸಾಕಾಗುವಷ್ಟು ಲಸಿಕೆಯನ್ನು ನಮ್ಮ ಇಲಾಖೆಗೆ ನೀಡಿರ್ತಾರೆ. ಅದನ್ನು ನಾವು ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರ ಸಹಾಯದೊಂದಿಗೆ, ಯಾಕಂದರೆ ರಿಸ್ಟ್ರೇನಿಂಗ್ ಆಫ್ ಅನಿಮಲ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಹಿಡಿದುಕೊಳ್ಬೇಕು. ಸ್ಟ್ರೇ ಅನಿಮಲ್ ನಾವು ಹಾಗೆ ಡೈರೆಕ್ಟ್ ವ್ಯಾಕ್ಸಿನೇಷನ್ ಮಾಡೋಕ್ಕಾಗೋದಿಲ್ಲ. ಗ್ರಾಮಸ್ಥರ ಸಹಾಯದಿಂದ ಮತ್ತು ಗ್ರಾಮ ಪಂಚಾಯತ್ ಸಹಾಯದಿಂದ ಅವರು ನಮಗೆ ಈ ರಿಸ್ಟ್ರೇನಿಂಗಲ್ಲಿ ಹೆಲ್ಪ್ ಮಾಡಿದರೆ ಅವು ಎಲ್ಲ ಪ್ರಾಣಿಗಳಿಗೆ ನಾವು ಉಚಿತವಾಗಿ ರೇಬಿಸ್ ವ್ಯಾಕ್ಸಿನ್ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ರಿಸ್ಟ್ರೇನಿಂಗ್ ಎಲ್ಲಿ ಆಗಲ್ಲ ಅಲ್ಲಿ ಸ್ವಲ್ಪ ಕಡಿಮೆ ಆಗಿರುತ್ತೆ, ಉಳಿದ ಎಲ್ಲ ಪ್ರಾಣಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಕಾರ್ಪೊರೇಷನದ್ದು ಮುಖ್ಯ ಕೆಲಸ ತಾವೆಲ್ಲ ನೋಡಿರ್ಬೋದು, ABCಗೆ ಅಂತೇಳಿ ಟೆಂಡರ್ ಮಾಡಿರ್ತಾರೆ, ಅಲ್ಲಿ ಸ್ಟರ್ಲೈಜೇಷನ್ ಪ್ರೋಗ್ರಾಮ್ ಆಗುತ್ತೆ. ಆ ಸ್ಟರ್ಲೈಜೇಷನ್ ಮಾಡಿದ ನಾಯಿಯ ಎಡಗಡೆ ಕಿವಿ ಭಾಗವನ್ನು 1 cm ಕಟ್ ಮಾಡಿರ್ತಾರೆ. ಆ ಕಟ್ ಆಗದೇ ಇರುವಂಥ ಟೈಮಲ್ಲೂ ಇನ್ನೂ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿಲ್ಲ ಅಂತ ತಿಳ್ಕೊಂಡು ತಾವು ಕಾರ್ಪೊರೇಷನ್ ಸಹಾಯವಾಣಿಗೆ ಕರೆ ಮಾಡಿದರೆ ಆ ನಾಯಿಗಳನ್ನು ಹಿಡಿದುಕೊಂಡು ಮತ್ತೆ ಸಂತಾನಹರಣ ಚಿಕಿತ್ಸೆ ಮಾಡಿ ಬಿಡ್ತಾರೆ. ಈ ರೀತಿ ಪ್ರತಿಯೊಂದು ನಾಯಿನೂ ಅಟ್ಲೀಸ್ಟ್ 70% ಇನ್ನೇ ಇಯರ್ ಅಂತೇಳಿ ನಮಗೆ ಟಾರ್ಗೆಟ್ ಇದೆ. ಆ ರೀತಿ ನಾವು ಮಾಡಿದ್ದೇ ಆದಲ್ಲಿ ರೇಬಿಸನ್ನು ಆಮೂಲಾಗ್ರವಾಗಿ ನಾವು ನಮ್ಮ ದೇಶದಿಂದ ಮೂಲೋತ್ಪಾಟನೆ ಮಾಡಬಹುದು.
1: ವಿವರವಾದ ಮಾಹಿತಿಯನ್ನ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ ಡಾಕ್ಟರ್ ಸರ್. ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ನಮ್ಮ ಸ್ನೇಹಿತರಿಗೆ?
0: ನಿಜವಾಗ್ಲೂ ತಾವು ಮಾಡ್ತಕ್ಕಂತ ಕಾರ್ಯಕ್ರಮ ಬಹಳ ಶ್ಲಾಘನೀಯ. ತಾವು ಈಗಾಗಲೇ ನಾನು ನೋಡಿದೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀರಿ, ಒಂದು ದಿನದಲ್ಲಿಯೇ ಸುಮಾರು 15 ಕೆಲಸ ಮಾಡ್ತಿದ್ದೀರಿ. ತಮ್ಮಗಳ ಮುಖಾಂತರ ನಮ್ಮ ರೈತರಿಗೆ ನಾನು ತಲುಪಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದೀರಿ, ತಮಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ತಮ್ಮ ಕಾರ್ಯಕ್ರಮ ಹೀಗೆ ಮುಂದುವರಿಲಿ, ತಾವು ಇನ್ನೂ ಯಶಸ್ಸಿನ ಇದನ್ನು ತಲುಪಲಿ ಅಂಥೇಳಿ ನಾನು ಬಯಸ್ತೇನೆ.
1: ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಕಾರ್ಯಕ್ರಮದ ಇವತ್ತಿನ ವಿಷಯ ಕರ್ನಾಟಕ ಪಶು ಸಂಗೋಪನೆ ಇಲಾಖೆ ಕುರಿತು ವಿವರವಾದ ಮಾಹಿತಿ. ಆ್ಯಂಡ್ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಉಪ ನಿರ್ದೇಶಕರು ಪಶು ಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಬೆಳಗಾವಿಯ ಶ್ರೀ ಡಾಕ್ಟರ್ ರವಿ ಸಾಲಿಗೌಡರ್ ಸರ್ ಅವರು ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ. ಆ್ಯಂಡ್ ನಮಸ್ಕಾರ.
0: ತಮಗೂ ಧನ್ಯವಾದ. ಎಲ್ಲಾ ಶ್ರೋತೃಗಳಿಗೂ ಧನ್ಯವಾದಗಳು.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: कैंसर हॉस्पिटल नेहरू नगर बेळगाव.
3: कैंसर कोणत्याही प्रकारचा असो अत्याधुनिक उपचार एकाच छताखाली भेटते.
2: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरू नगर बेळगाव येथे
2: तुमच्या आरोग्यासाठी नवीन आशेचा किरण केली कैंसर हॉस्पिटल.
3: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कोलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येथे.
2: फोन नंबर 08312552500 आणि 247377.
3: मोबाईल नंबर 6360712326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल बेळगाव येथे.
4: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362. ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು KLE ಕೃಷಿ ಮಿತ್ರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಪ್ರಗತಿಪರ ರೈತರಾದ ಪ್ರಕಾಶ್ ಕುಲಕರ್ಣಿ ಅವರು ಬಾಳಿಕುಂದ್ರಿಯಿಂದ ಆಗಮಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರಿಗೆ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ. ನಮಸ್ಕಾರ
0: ಸರ್. ಈ ಕೃಷಿ ಚಟುವಟಿಕೆಯಲ್ಲಿ ಎಷ್ಟು ವರ್ಷಗಳಿಂದ ನೀವಿದ್ದೀರಾ, ಅದರ ಬಗ್ಗೆ ತಿಳಿಸಿ.
1: ನಾನು ಈಗಾಗಲೇ 30 ವರ್ಷದಿಂದ ಕೃಷಿಯಲ್ಲಿದ್ದೀನಿ. ಮೂಲತಃ ನಮ್ದು ಕೃಷಿ ಕುಟುಂಬನೇ. ನಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು. ಸೊ ಅವ್ರ ನಂತರ ನಾನು 1982 ನಾನು ಕೃಷಿಯೊಳಗೆ ಬಂದೆ.
0: ಸೊ ಇದು ಕೌಟುಂಬಿಕವಾಗಿ
1: ಬಂದಂತ ಕೃಷಿ ಕುಟುಂಬದಾಗಿಂದ ಅದೇ ಉದ್ಯೋಗವನ್ನು ನಾವು ಮುಂದುವರಿಸ್ಕೊಂತ ಹೋಗ್ತಿದ್ದೀವಿ.
0: ಸೊ ನೀವು ಕೌಟುಂಬಿಕವಾಗಿ ಈ ಕೃಷಿ ಅನ್ನ ಮಾಡ್ಕೋತಾ ಬಂದಿದ್ದೀರಾ ಅಂತ ಹೇಳ್ತೀರಿ.
1: ಹೌದು.
0: ಅವಾಗಿಂದು ಆಮೇಲೆ ಈಗಿನ ಈ ಕೃಷಿ ಚಟುವಟಿಕೆಗಳಲ್ಲಿ ಏನು ಬದಲಾವಣೆ ಆಗಿದೆ, ಅದರ ಬಗ್ಗೆ ತಿಳಿಸಿಕೊಡಿ.
1: ಅವಾಗಿಂದು ಈಗಿಂದ ಅಂತಾರೆ, ಮುಂಚೆ ಕೃಷಿ ನಮಗೆ ತ್ರಾಸದಾಯಕ ಇರಲಿಲ್ಲ. ಯಾಕಿರ್ಲಿಲ್ಲ ಅಂದ್ರೆ ಅವಾಗ ನಮ್ಗೆ ನಿಸರ್ಗ ಬಹಳ ಸಾಥ್ ಕೊಡ್ತಿತ್ತು. ಇವಾಗ ನಿಸರ್ಗ ಉಲ್ಟಾಗಿದೆ. ಅವಾಗ 70% ನಿಸರ್ಗ ಇತ್ತು, 30 ನಮ್ದು ಪ್ರಯತ್ನ ಇತ್ತು. ಇವಾಗ ಅದು ಉಲ್ಟಾಗಿದೆ. ಈಗ 30 ಪ್ರಕೃತಿ ಇದೆ,
0: 70%
1: ನಮ್ ಎಫರ್ಟ್ ಇದೆ.
0: ಹೌದು.
1: ಅದು ಮತ್ತೆ ಯಾವುದೇ ಇರಲಿ, ನಿಸರ್ಗದ ವಿರುದ್ಧ ನಾವು ಹೋರಾಡ್ತೇವೆ ಅಂದ್ರೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ,
0: ಖಂಡಿತ ಇಲ್ಲ.
1: ನೀವು ನಿಸರ್ಗದ ಜೊತೆ ಹೋದ್ರೆ ನಿಮ್ದು ಸಕ್ಸಸ್ ಇದೆ.
0: ನಿಜ.
1: ನಿಸರ್ಗದ ವಿರುದ್ಧ ಹೋದ್ರೆ ನೀವು ಎಂದೂ ಸಾಧ್ಯ ಇಲ್ಲ ಸಕ್ಸಸ್ ಆಗ್ಲಿಕ್ಕೆ. ಸೊ ಈಗ ಕೃಷಿ ಒದ್ದಾಡ್ತಾ ಇರೋದು ಅದೇ ಕಾರಣಕ್ಕೆ, ಬೇರೆ ಏನೂ ಇಲ್ಲ. ನಿಸರ್ಗದ ವಿರುದ್ಧ ನಾವು ಹೋಗ್ತಾ ಇದ್ದಾಗ ನಮ್ಗೆ ಕೃಷಿ ಲಾಭದಾಯಕ ಆಗ್ತಾ ಇಲ್ಲ.
0: ಖಂಡಿತ, ಬಹಳ ದುಃಖಕರವಾದ ವಿಷಯವನ್ನ ನೀವು ಹಂಚ್ಕೊಂಡ್ರಿ. ನನ್ನ ಮುಂದಿನ ಪ್ರಶ್ನೆ, ನಿಮ್ಮ ಹೊಲದಲ್ಲಿ ಯಾವ ರೀತಿಯ ಬೆಳೆಗಳನ್ನ ಬೆಳಿತೀರಾ, ಅದ್ರ ಬಗ್ಗೆ ತಿಳಿಸಿ.
1: ನಾನು ಈಗ ಈ ಸಾವಯವ ಕೃಷಿ ಚಾಲೂ ಮಾಡಿ ಏನಾರೆ ಒಂದು 14 ವರ್ಷ ಆಯ್ತು. ಮೊದಲನು ರಾಸಾಯನಿಕ ಕೃಷಿ ಮಾಡ್ತಾ ಇದ್ದೆ, ನಮ್ಮ ತಂದೆಯವ್ರ ಕಾಲಿಂದನು ಇತ್ತು. ಹೀಗೆ ಏನೋ ಒಂದು ಮೊದಲಿಂದ ನಾನು ಸ್ವಲ್ಪ ಪ್ರತಿ ವರ್ಷ ಅಥವಾ ಏನೇನೋ ಹೊಸದ್ ಮಾಡಬೇಕು ಅಂತ ಹೇಳಿ ಒಂದು ದೃಷ್ಟಿಕೋನದಿಂದ ನಂದು ಒಂದು ಸ್ವಭಾವ ಸೊ ಮಾಡ್ತಾ ಇದ್ದೆ. ಮುಂಚೆ ರಾಸಾಯನಿಕ ಕೃಷಿ ಇಲ್ಲಿ ಮಾಡ್ತಾ ಇದ್ದಾಗ ಮುಂಚೆ ನಾವೆಲ್ಲ ಕಬ್ಬು ಭತ್ತ ಮತ್ತೆ ಬೇರೆ ಎಲ್ಲ ಕಾಳು ಆಹಾರ ಧಾನ್ಯ ಬೆಳೀತಾ ಇದ್ವಿ. ಆ ನಂತರ ಸ್ವಲ್ಪ ಏನೋ ಒಂದು ಚೇಂಜಸ್ ಮಾಡ್ಬೇಕಂತೂ ಈ ನಮ್ಮ ಸುಗಂಧ ದ್ರವ್ಯ ಸಸ್ಯಗಳನ್ನ ಬೆಳೀತಾ ಇದ್ದೆ, ಪಚೋಲಿ ಲಾವಂಚ ಅವೆಲ್ಲ. ಸೊ ಅದ್ರ ನಂತರ ಅದು ಮುಗಿದ ಬಳಿಕ ನಾನು ಇನ್ನೇ ಎಲ್ಲ ಪೇಪರ್ನಲ್ಲಿ ಅದು ಇದು ಬಂತು, ಎಲ್ಲೋ ಒಂದು ಕಾರ್ಯಕ್ರಮ ನಮ್ ಸುಭಾಷ್ ಪಾಳೇಕರ್ ಅವರು ಒಂದು ಸಾವಯವ ಕೃಷಿದು ಒಂದು ಮೂಮೆಂಟ್ ಸ್ಟಾರ್ಟ್ ಇತ್ತು.
0: ಹೌದು.
1: ಆವಾಗ ಅವರು ಸುಭಾಷ್ ಪಾಳೇಕರ್ ಅವರ ಒಂದು ಪ್ರೋಗ್ರಾಮ್ ಅಟೆಂಡ್ ಆದ ಬಳಿಕ ಸ್ವಲ್ಪ ಸಾವಯವ ಕೃಷಿ ಒಳಗೆ ನನಗೆ ಇಂಟ್ರೆಸ್ಟ್ ಬಂತು. ಆ ನಂತರ ನಾನು ಅಲ್ಲಿಂದ ಸಾವಯವ ಕೃಷಿ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಂದ ಯಾವಾಗ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಈ ಕಡೆ ಅಲ್ಲಿವರೆಗೆ ಸಾವಯವ ಕೃಷಿ ಒಳಗೇನೆ ಇದ್ದೀನಿ. ಈಗ ನನ್ನ ಎಲ್ಲ ಜಮೀನು ಎಲ್ಲ ಸಾವಯವ ಕೃಷಿ ಒಳಗೇನೆ ಇದೆ.
0: ಬಹಳ ಒಳ್ಳೇದು. ಸರ್, ನೀವು ಈ ಕೃಷಿಯನ್ನ ಪ್ರಾರಂಭಿಸಿದ ಮೇಲೆ ನೀವು ಕಂಡಂತ ಈ ಕೃಷಿಯಲ್ಲಿ ನಿಮ್ಮ ಹೊಲದಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡಿಕೊಂಡಿರಿ, ಅದ್ರ ಬಗ್ಗೆ ತಿಳಿಸ್ಕೊಡಿ.
1: ಬದಲಾವಣೆ ಅಂತ ಆ ಲೆಕ್ಕಾಚಾರನೆಗೆ ಏನು ಬದಲಾವಣೆ ಏನಿಲ್ಲ. ಆದ್ರೆ ಒಂದು ನಮಗೆ ಸಂತೋಷ ಇದೆ ಈಗ ಅಂದ್ರೆ ಇಂಟ್ರೆಸ್ಟೆಡ್ ನಾ ಇಂಟ್ರೆಸ್ಟ್ ನಿಂದ ಒಂದು ಮನಸ್ಸಿನ ನಮ್ದು ಸ್ವಂತ ಇಂಟ್ರೆಸ್ಟ್ ನಿಂದ ನಾ ಸಾವಯವ ಕೃಷಿ ಒಳಗೆ ಬಂದಾಗ
0: ಖಂಡಿತ
1: ಅದರಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ಸಕ್ಸಸ್ ಆಗಿದ್ದೀನಿ ಅಂದಾಗ ನನಗೊಂದು ಆತ್ಮ ಸಂತೋಷ ಇದೆ. ಹೊರತಾಗಿ ಬೇರೆ ಏನಂತ ಬಹಳಷ್ಟು ಬದಲಾವಣೆ ಏನಿಲ್ಲ. ಯಾಕಂತಂದ್ರೆ ಇದರಲ್ಲಿ ಏನಿದೆ, ರಾಸಾಯನಿಕ ಕೃಷಿಯಲ್ಲಿ ಏನು ಉತ್ಪನ್ನ ಬರ್ತದೆ ಅದರಷ್ಟು ಉತ್ಪನ್ನ ಸಾವಯವ ಕೃಷಿಯಲ್ಲಿ ಬರುದಿಲ್ಲ, ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ಈಗ ನಿಸರ್ಗಕ್ಕೆ ಪೂರಿತವಾಗಿ ಹೋಗ್ಬೇಕಿದು, ನಿಸರ್ಗದ ವೈರುತ್ಯಗಳು ಬಹಳ ಆಗ್ತಾ ಇದ್ದಾವೆ. ಈಗ ನಾನು ಮುಂಚೆ ಈಗ ನಿಮ್ಗೆ ಹೇಳಿದ್ನಲ್ಲ, 70% ನಿಸರ್ಗ ಇದ್ದುದು ಈಗ 30% ಬಂದಿದೆ, 70 ನಮ್ದು ಪ್ರಯತ್ನ ಇದೆ. ಅಂದಾಗ ನೀವು ಸಾವಯವ ಕೃಷಿ ಒಳಗೆ ನಿಸರ್ಗದ ಜೊತೆ ಹೋಗ್ಬೇಕಂತಾರೆ ನಿಮ್ಗೆ ಉತ್ಪನ್ನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಉತ್ಪನ್ನ ಕಡಿಮೆ ಬರ್ತದೆ. ಸೊ ಆ ಕಾರಣದಿಂದ ನಾವು ಸಾವಯವ ಕೃಷಿಯೊಳಗೆ ಬಂದಾಗ ನಾನು ಬಹಳಷ್ಟು ನನ್ನ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಿದೆ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದ ಒಂದು ಸಂತೋಷ ಇದೆ, ಏನಪ್ಪ ನಾನು ಈ ಫೀಲ್ಡ್ನೊಳಗೆ ಬಂದಾಗ ನಾ ಅದ್ರೊಳಗೆ ಸಕ್ಸಸ್ ಆಗಿದ್ದೀನಿ ಅನ್ನೋದೊಂದು ಸಂತೋಷ ಇದೆ. ಮತ್ತೆ ಇನ್ನೊಬ್ರಿಗೆ ನಾನು ಏನು ಉತ್ಪನ್ನ ಮಾಡಿಕೊಡ್ತಾ ಇದ್ದೀನಿ ಅದು ಇನ್ನೊಬ್ಬರಿಗೆ ಹೆಲ್ತ್ಗೆ ಅನುಕೂಲ ಆಗ್ತದ, ಇನ್ನೊಬ್ಬ ಆರೋಗ್ಯದ ದೃಷ್ಟಿಕೋನದಿಂದ ನಮ್ದಾಯ್ತು ಅವ್ರದ್ದಾಯ್ತು, ಒಂದು ಸಮಾಜಕ್ಕೆ ಒಂದು ಆರೋಗ್ಯಕರವಾದಂತಹ ಪದಾರ್ಥಗಳನ್ನ ಕೊಡ್ತೀನಿ ಅನ್ನುವಂತ ಒಂದು ನನ್ನ ಸಂತೋಷ ಏನಿದೆ ಅಲ್ಲ ಅದೇ ನಂದ ಇದು ಈಗ.
0: ಖಂಡಿತ ಸರ್. ನನ್ನ ಮುಂದಿನ ಪ್ರಶ್ನೆ, ನೀವು ಬೆಳೆಯುತ್ತಿರುವ ಈ ಬೆಳೆಯನ್ನು ವಾಣಿಜ್ಯ ದೃಷ್ಟಿಯಿಂದ ನೋಡುವುದಾದರೆ ಮುಂದಾಲೋಚನೆ ಏನಾದರೂ ಇದೆಯಾ, ಇನ್ನೂ ಹೆಚ್ಚಿನ ಲಾಭ ಪಡೆದುಕೊಳ್ಳುವುದಕ್ಕೆ ಏನಾದರೂ ಇದೆಯಾ ಹಾಗೆ?
1: ಈಗ ನಾನು ಸಾವಯವ ಕೃಷಿಯಲ್ಲಿ ಕಬ್ಬು, ಅರಿಶಿನ, ಆಮೇಲೆ ಬೆಳ್ಳುಳ್ಳಿ, ಗೋಧಿ ಮತ್ತು ಭತ್ತ ಇಷ್ಟು ಬೆಳೆ ಬೆಳೀತಾ ಇದ್ದೀನಿ. ಆದ್ರೆ ಮುಖ್ಯವಾಗಿ ನಂದು ಉತ್ಪನ್ನ ಅಂದ್ರೆ ವ್ಯಾಪಾರಿಕವಾಗಿ ಉತ್ಪನ್ನ ಅಂದ್ರೆ ಒಂದು
0: ಕಬ್ಬು
1: ಆಮೇಲೆ ಒಂದು ಅರಿಶಿನ ಒಂದು ರೆಗ್ಯುಲರ್ ಆಗಿರುತ್ತದೆ. ಒಂದು ಅರ್ಧ ಎಕರೆ ಅಷ್ಟನ್ನ ಬೆಳಿತೀನಿ. ಬಟ್ ಈಗ ನಾನು ಸಕ್ಸಸ್ ಆಗಿದ್ದು ಇವೆರಡು ಬೆಳೆಯಿಂದ ಅಂದರೆ ನಮ್ಮ ಪ್ರೊಡಕ್ಟ್ ನಮ್ಮದು ಬೆಳಗಾವಿ ಜಿಲ್ಲೆಯಲ್ಲಿ ಬೆಲ್ಲ ಅಂದರೆ ಅಗದಿ ಉತ್ತಮ ಆಗುತ್ತೆ. ಅದು ಸ್ಪೆಸಿಫಿಕ್ ಆಗಿ ನಮ್ಮ ಬೆಳಗಾವಿ ತಾಲೂಕಿನಲ್ಲಿ ನಮ್ಮ ಮೊದಲಿಂದ ಆದರೂ ಸಹಿತ ಮೋದಗಾ ಬೆಲ್ಲ ಅಂತಂದರೆ ಬಹಳ ಪ್ರಸಿದ್ಧ.
2: ಹೌದು
1: ಹಾಂ. ಸೊ ಅದು ಮೇನ್ ಕಾರಣ ಅಂದರೆ ನಮ್ಮ ಜಮೀನು ಮತ್ತು ನೀರು. ನಮ್ಮ ನಾವು ಬೆಳೆಯುವಂತಹದ್ದಂತಂದ್ರೆ ಹೆಚ್ಚಿಂದ ಏನಿಲ್ಲ, ನಮ್ಮ ಜಮೀನು ಆ ಉತ್ಪನ್ನಕ್ಕೆ ಅಂದ್ರೆ ಬೆಲ್ಲಕ್ಕೆ ಅಗದಿ ಶ್ರೇಷ್ಠವಾದಂತಹ ಬೆಲ್ಲ ನಮ್ಮ ಜಮೀನಲ್ಲಿ ಉತ್ಪನ್ನ ಆಗ್ತದೆ, ರುಚಿ ಬಣ್ಣ ಅವೆಲ್ಲ. ಸೊ ಅದ್ರಲಿಂದ ನಾವು ಸಕ್ಸಸ್ ಆಗಿದ್ದೀವಿ. ನಮ್ದು ಪ್ರೊಡಕ್ಟ್ ಜೆನ್ಯೂನ್ ಪ್ರೊಡಕ್ಟ್ ಅಗದಿ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಲ್ಲ ನಮ್ಮಲ್ಲಿ ಬರ್ತದೆ. ಸೊ ಆ ಪ್ರೊಡಕ್ಟನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ, ನಮ್ದು ಮೇನ್ ಉತ್ಪನ್ನ ಅದ. ಸೊ ಅದರಲ್ಲಿ ನಾನು ಮಾಡಿದ್ದಕ್ಕೆ ನಾನು ಸಕ್ಸಸ್ ಆಗಿದ್ದೀನಿ. ಮೇನ್ ಕಾರಣ ಅಂದರೆ ಈಗ ಅದು ಸಕ್ಸಸ್ ಆಗಿಕೂಡಲೇ ನಾನು ಅಲ್ಲಿಂದ ಇಲ್ಲಿವರೆಗೆ ಉಳಿದಿದ್ದು ಸಾವಯವ ಕೃಷಿಯಲ್ಲಿ ಉಳಿದಿದ್ದು ಅದೇ ಒಂದು ಕಾರಣನೂ ಅನ್ಬಹುದು. ಯಾಕಂದ್ರೆ ನೀವು ಏನು ಉತ್ಪನ್ನ ತೆಗಿತೀರಾ ಅದು ಮಾರ್ಕೆಟ್ ಆಗಲಿಲ್ಲ ಅಂತಾನೆ ನೀವು ಅದರಲ್ಲಿ ಉಳಿಲಿಕ್ಕೆ ಸಾಧ್ಯಲ್ಲ. ನೀವು ಉಳಿಬೇಕಂತಂದ್ರೆ ಅದು ನೀವು ಮಾಡಿದ್ದ ಕಾರ್ಯ ಮುಂದುವರಿಬೇಕಾದ್ರೆ ಅಲ್ಲಿ ನಿಮಗೆ ಅದ್ರ ರಿಟರ್ನ್ ಬರಬೇಕಲ್ಲ.
2: ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ಕೃಷಿ ಮಿತ್ರ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಪ್ರಕಾಶ್ ಕುಲಕರ್ಣಿ ಅವರು ಬಾಳೆಗುಂದ್ರಿಯಿಂದ ಆಗಮಿಸಿದ್ದಾರೆ. ಇವರು ಪ್ರಗತಿಪರ ರೈತರು. ಕಾರ್ಯಕ್ರಮದ ನನ್ನ ಮುಂದಿನ ಪ್ರಶ್ನೆ, ಈ ಕೃಷಿ ಚಟುವಟಿಕೆಯಲ್ಲಿ ನಿಮ್ಮ ಕುಟುಂಬದವರ ಸಹಾಯ ಎಷ್ಟಿದೆ, ಅದರ ಬಗ್ಗೆ ತಿಳಿಸ್ಕೊಡಿ.
1: ನಮ್ಮ ಕುಟುಂಬದಲ್ಲಿ ಅಂತಂದ್ರೆ ನಮ್ಮಲ್ಲಿ ನಮ್ಮದು ಸಣ್ಣ ಕುಟುಂಬ. ಈಗ ಮುಂಚೆ ಅಂದರೆ ಈಗ ನಮ್ಮಲ್ಲಿ ನಾನು ಅಷ್ಟೇ ಆ್ಯಕ್ಚುಲಿ ಅಗ್ರಿಕಲ್ಚರ್ನಲ್ಲಿ ಇದ್ದದ್ದು.
2: ಹೌದು.
1: ಮಕ್ಕಳು ಓದ್ತಾ ಇದ್ದಾರೆ. ಆಮೇಲೆ ನಮ್ಮ ಮಿಸ್ಸೆಸ್ಸು ಮನೆ ಕೆಲಸನೇ ಅವ್ರಿಗೆ ಇರೋದು ಹೆಚ್ಚಿಗೆ. ಸೊ ಅವರೇನು ಭಾಗ ತಗೋತಾ ಇಲ್ಲ, ಎಲ್ಲ ಆ ಲೇಬರ್ ಮೇಲೆ ಮಾಡಿಸ್ತಾ ಇರೋದು.
2: ಓಕೆ, ಲೇಬರ್ ಅಂತ ಹೇಳಿದ್ರೆ ಈಗ ನನ್ನ ಮುಂದಿನ ಪ್ರಶ್ನೆನೇ ಲೇಬರ್ ಬಗ್ಗೆ ಇರುತ್ತೆ ಸರ್. ಇನ್ನು ಈ ಲೇಬರ್ ವಿಷಯಕ್ಕೆ ಬರೋದಾದ್ರೆ, ಲೇಬರ್ ಯಾವ ರೀತಿ ಸಹಕರಿಸ್ತಾರೆ, ಯಾವ ಸಮಸ್ಯೆ ಏನಾದರೂ ಇದೆಯಾ, ಸಮಸ್ಯೆ ಬಂದಾಗ ನೀವು ಯಾವ ರೀತಿ ನಿಭಾಯಿಸ್ತೀರಾ, ಅದರ ಬಗ್ಗೆ ತಿಳಿಸಿ.
1: ಇದರಲ್ಲಿ ಮುಖ್ಯವಾಗಿ ನೀವು ಬೆಳೆಯುವಂತಹ ಬೆಳೆಗಳನ್ನ ಮೇನ್ ಆಗಿ ಆರಿಸ್ಕೊಳ್ಬೇಕಾಗ್ತದೆ. ಎಲ್ಲಿ ಕಡಿಮೆ ಲೇಬರ್ ಹತ್ತಾರೆ ಅಂತವ್ರನ್ನ ಬೆಳೆಗಳನ್ನ ಆರಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈಗ. ಈಗ ನಮ್ದು ಶಹರದ ಹತ್ತಿರ ಇರುವಂತದ್ದು, 12 ಕಿಲೋಮೀಟರ್ ಒಳಗಡೆ ಒಂದು ಅಲ್ಲದೆ ನಮ್ಮ ಪಕ್ಕದಲ್ಲೆಲ್ಲ ಏರ್ಫೋರ್ಸ್ ಇದೆ. ಏರ್ಫೋರ್ಸು ರೆಡ್ ರೂಮು. ಸೊ ಕನ್ಸ್ಟ್ರಕ್ಷನ್ ವರ್ಕ್ಸ್ಗೆಲ್ಲ ಬಹಳ ಚೆನ್ನಾಗಿದೆ. ಅಂದರೆ ಸಿಟಿಯಲ್ಲಿ ಇದೆಲ್ಲ ಇದ್ರದ್ರಿಂದ ಗಂಡಾಳು ಮೇಲ್ ಲೇಬರ್ಸ್ ಸಿಗ್ತಾ ಇಲ್ಲ, ಸಿಗೋದು ಇಲ್ಲ. ಯಾಕಂತಂದರೆ ನಾವು ಈಗ ಅಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ನಲ್ಲಿ ಏನು ಪೇಮೆಂಟ್ ಸಿಗ್ತದೆ ಅಷ್ಟು ಪೇಮೆಂಟ್ ನಮಗೆ ಕೊಡ್ಲಿಕ್ಕೆ ಸಾಧ್ಯ. ಅವ್ರಿಗೆ 800-900 ಒಂದು ದಿವಸ ಸಿಗ್ತದೆ, ಅಷ್ಟು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ. ಸೊ ಮೇಲ್ ಲೇಬರ್ ಸಿಗೋದಿಲ್ಲ. ನಾವು ಈಗ ಸದ್ಯಕ್ಕೆ ನಡೆಸಿರೋದು ಎಲ್ಲ ಫಿಮೇಲ್ ಲೇಬರ್ ಮೇಲೆ ನಡೀತಾ ಇರೋದು ನಮ್ಮ ಒಕ್ಕಲ್ತನ. ನಮ್ದಷ್ಟೇನೆ ಎಲ್ಲರೂ ಮೋಸ್ಟ್ಲಿ ಸಿಟಿ ಸುತ್ತಮುತ್ತಲ ಎಲ್ಲ ಏನಿದಾವೆ ಒಂದು 25 ಕಿಲೋಮೀಟರ್ ಒಳಗಡೆ ಎಲ್ಲ ಒಕ್ಕಲ್ತನ ನಡೆದಿದ್ದು ಮೇನು ಅವ್ರ ಮನೆಯೊಳಗಿನ ಅವರು ಯಾರು ರೈತರಿದ್ದಾರೆ ಅವರು ಮನೆಗಿನವರು ಅಪ್ಪ ಮಕ್ಕಳು ಪ್ಲಸ್ ಲೇಬರ್ ಅಂತಂದ್ರೆ ನಿಮ್ಗೆ ಬರೀ ಹೆಣ್ಮಕ್ಳ ಮೇಲೆ ನಡೆದಿರೋದು. ನಂದು ಒಬ್ಬಂದೇ ಅಲ್ಲ, ಎಲ್ಲಾರ್ದು ಪರಿಸ್ಥಿತಿ ಈಗ ಇದೆ. ಬೆಳಗಾವಿ ಸುತ್ತಮುತ್ತಲ 15 ಕಿಲೋಮೀಟರ್ 25 ಕಿಲೋಮೀಟರ್ ರೌಂಡ್ ಏನು ಇವತ್ತು ಒಕ್ಕಲ್ತನ ನಡೆದಂದ್ರೆ ಬರೀ ಹೆಣ್ಮಕ್ಳ ಮೇಲೆ ನಡೆದಿದೆ. ಈ ಪರಿಸ್ಥಿತಿ ಇದೆ ಒಕ್ಕಲ್ತನದ್ದು,
2: ಕಠಿಣ ಪರಿಸ್ಥಿತಿ ಹೌದಲ್ವಾ. ಎಸ್. ಮುಂದಿನ ಪ್ರಶ್ನೆ, ಈಗಿನ ಕೃಷಿ ಪದ್ಧತಿಯಲ್ಲಿ ಯಂತ್ರಗಳ ಉಪಯೋಗ ಅತಿ ಹೆಚ್ಚಾಗಿದೆ, ನೀವು ನಿಮ್ಮ ಹೊಲದಲ್ಲಿ ಯಾವ ರೀತಿ ಯಂತ್ರಗಳನ್ನು ಉಪಯೋಗಿಸ್ತೀರಾ, ಎಷ್ಟು ಲಾಭಕರವಾಗಿದೆ ಆ ಯಂತ್ರಗಳು, ಅದರ ಬಗ್ಗೆ ತಿಳಿಸಿ.
1: ಇಲ್ಲ, ಯಂತ್ರಗಳನ್ನ ಉಪಯೋಗಿಸ್ಲಿಕ್ಕೆ ಆಕ್ಚುಲಿ ಯಂತ್ರಗಳು ಎಲ್ಲಿ ಉಪಯೋಗ ಆಗ್ತವೆ ನಿಮಗೆ ಅಂತಂದ್ರೆ ನಿಮ್ಮ ಹೋಲ್ಡಿಂಗ್ ದೊಡ್ಡದಿರಬೇಕು, 2 ಎಕರೆ 3 ಎಕರೆ 5 ಎಕರೆ ಅಂದ್ರೆ ಜಮೀನು ನಿಮ್ದು ಏನು ಸಾಗುವಳಿ ಮಾಡುವಂತಹ ಜಮೀನಿದೆ. ಮಷಿನರಿ ಹೆಚ್ಚು ಉಪಯೋಗ ಬೀಳುವಂತದ್ದು ದೊಡ್ಡ ಜಮೀನಲ್ಲಿ, ಸಣ್ಣ ಸಣ್ಣ ಜಮೀನಿನಲ್ಲಿ ಮಷಿನರಿ ಹೆಚ್ಚು ಉಪಯೋಗ ಬೀಳುವುದಿಲ್ಲ. ಸೊ ಆ ಕಾರಣ ದೊಡ್ಡ ಟ್ರ್ಯಾಕ್ಟರ್ ಗಿಟ್ರ್ ಎಲ್ಲ ಮೊದಲು ಮುಂಚೆ ಇರಲಿಲ್ಲ ನಮ್ಮ ಬೆಳಗಾವಿ ತಾಲೂಕಲ್ಲಿ. ಇತ್ತಿತ್ತಲಾಗೆ ಭಾಳಷ್ಟು ಬಂದಿದ್ದಾವೆ, ಭಾಳಷ್ಟು ಈಗ ಯಂತ್ರ ಅಂತಂದ್ರೆ ಯಂತ್ರದಿಂದ ಕೆಲಸಗಳು ನಡೀತಾ ಇದಾವೆ. ಮುಂಚೆ ಎಲ್ಲ ನಾವು ಭತ್ತದ ಒಕ್ಕಲು ಅವೆಲ್ಲ ಮನುಷ್ಯರಿಂದ ಮಾಡ್ತಿದ್ವಿ, ಈಗೆಲ್ಲ ಟ್ರ್ಯಾಕ್ಟರ್ ಬಂತು. ಈಗ ಅದನ್ನ ಮೊದಲು ಒಕ್ಕಲು ಮಷಿನ್ ಭತ್ತ ಒಕ್ಕುವ ಮಾಡುವಂತಹ ಮಷಿನ್ಗಳು
2: ಬಂತ.
1: ಆ ದೃಷ್ಟಿಕೋನದಿಂದ ಲೇಬರ್ ಸಿಗ್ಲಿಲ್ಲ ಅಂತ ಕೂಡ ಆಟೋಮೆಟಿಕ್ಲಿ ನಾವು ಮಷಿನ್ಗೆ ಹೋಗ್ಲೇಬೇಕು. ಅದ್ರದ್ದ ಅನುಕೂಲ ಆಗ್ತಾ ಇದೆ, ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಮತ್ತೆ ಅದು ಜರ್ ಮಷಿನರಿ ಬರ್ತಾ ಇರಲಿಲ್ಲ ಅಂದ್ರೆ ಇಲ್ಲಿವರೆಗೆ ಒಕ್ಕಲುತನ ಬಂದ್ ಬೀಳ್ತಿತ್ತು.
2: ಖಂಡಿತ. ಮತ್ತೆ ಯಾವ್ದು ಒಳ್ಳೇದಂತೀರಾ, ಈಗ ಲೇಬರ್ ಅಥವಾ ಈ ಯಂತ್ರಗಳಿಂದ ಕೆಲಸ ಮಾಡಿಸ್ಕೊಳ್ಳೋದು?
1: ಇಲ್ಲ, ಒಳ್ಳೇದು ಕೆಟ್ಟದು ಪ್ರಶ್ನೆ ಇಲ್ಲ ಇಲ್ಲಿ. ಯಾಕಂತಂದ್ರೆ ನಿಮ್ದು ನಿಂತ ಹೋಗ್ತಿತ್ತಲ್ಲ,
2: ನಿಂತ ಹೋಗೋ
1: ಒಂದು ಜನ ಸಿಗ್ಲಿಲ್ಲ ಅಂದ್ರೆ ನಿಂತ ಹೋಗ್ತಿತ್ತು. ಅದು ಮಷಿನ್ ಬಂತಂದ್ರೆ ಅದು ಚಾಲು ಇದೆ ಇಷ್ಟೇ ಹೊರತಾಗಿ ಇದ್ರೊಳಗೆ ಹೆಚ್ಚಿಂದು ಕಡಿಮೆ ಅನ್ನೋಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇಲ್ಲಿ ಯಂತ್ರಕ್ಕೆ ಬಾಡಿಗೆ ಕೊಡಬೇಕು, ಅಲ್ಲಿ ಲೇಬರ್ ಪೇಮೆಂಟ್ ಕೊಡಬೇಕು, ಎಲ್ಲ ಒಂದೇ ಲೆಕ್ಕಾಚಾರ.
2: ಲೆಕ್ಕಾಚಾರ ಎಲ್ಲ.
1: ಸೊ ನಿಮ್ಮ ಕೆಲಸ ನಿಂತಿಲ್ಲ, ಹೋಗ್ತಾ ಇದೆ ಮುಂದೆ ಇಷ್ಟೇ.
2: ಖಂಡಿತ ಸರ್. ನನ್ನ ಮುಂದಿನ ಪ್ರಶ್ನೆ, ಈಗಿನ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ವಿವಿಧ ತಳಿಗಳು, ಕ್ರಿಮಿ ಕೀಟಾಣುಗಳು ಅಥವಾ ಗೊಬ್ಬರಗಳು ಅಥವಾ ಆಧುನಿಕ ಯಂತ್ರೋಪಕರಣಗಳು ನಿಮ್ಮ ಕೃಷಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿವೆ ಅದ್ರ ಬಗ್ಗೆ ತಿಳಿಸಿ.
1: ಈಗ ಆಧುನಿಕ ಯಂತ್ರೋಪಕರಣ ಅಂದ್ರೆ ಈಗ ಮೇನ್ಲಿ ಹೆಚ್ಚಿಗೆ ಅನುಕೂಲ ಆಗಿದ್ದಂತಂದ್ರೆ ನೀರಾವರಿಯಲ್ಲಿ, ನೀರಾವರಿಯಲ್ಲಿ ಸ್ಪ್ರಿಂಕ್ಲರ್ ಬಂದು, ಸ್ಪ್ರಿಂಕ್ಲರ್ಸ್ ಬಂದು, ಆಮೇಲೆ ಡ್ರಿಪ್ ಇರಿಗೇಷನ್ಸ್ ಬಂದು. ಮೊದಲೆಲ್ಲ ಫ್ಲಡ್ ಇರಿಗೇಷನ್ ಇರ್ತಿತ್ತು, ಆಮೇಲೆ ಅದರಲ್ಲಿ ಬಹಳಷ್ಟು ವೇಸ್ಟೇಜ್ ಇರ್ತಿತ್ತು. ಈಗ ಅದ್ರ ನಂತರ ಸ್ಪ್ರಿಂಕ್ಲರ್ ಬಂತು, ಈಗ ಡ್ರಿಪ್ ಬಂದಿದೆ, ಆಮೇಲೆ ಮಲ್ಚಿಂಗ್. ಈಗ ಕಳೆ ಕಡಿಮೆ ಆಗ್ಲಿಕ್ಕೆ ನೀವು ಹಾರ್ಟಿಕಲ್ಚರ್ ಕ್ರಾಪ್ಸ್ ಯಾವ್ದಾ ಮಾಡ್ತಿದ್ರೆ ಮಲ್ಚಿಂಗ್, ಪೇಪರ್ ಮಲ್ಚಿಂಗ್ ಬಂದಿದೆ, ಅದರಿಂದ ಕಳೆಗಳು ಕಮ್ಮಿ ಬರ್ತಾ ಇದಾವೆ. ಏನೋ ಅನುಕೂಲ ಅಷ್ಟು ಸಾಕಲ್ಲ ಆಗ್ತಾ ಇದೆ, ಅನುಕೂಲ ಸಾಕಷ್ಟು ಆಗ್ತಾ ಇದೆ, ಅದರದೇನು ಪ್ರಶ್ನೆ ಇಲ್ಲ. ಬಟ್ ಕಾಸ್ಟ್ ಜರ ಅಭ್ಯಾಸ ಮಾಡಿದಾಗ ಏನೋ ಅಷ್ಟು ನಾವು ಉತ್ಪನ್ನ ತೆಗಿತಾ ಇದ್ದೇವೆ ಅಂತ ಅನಿಸ್ತಾ ಇದೆ. ಬಟ್ ಇವನ್ನೆಲ್ಲ ಖರ್ಚನ್ನ ಲೆಕ್ಕ ಮಾಡಿದ್ರೆ ನೋಡಿದಾಗ ಎಲ್ಲ ಎಲ್ಲ ಎಲ್ಲ ಮೊದಲಿಂದ ಅದು ಇದು ಅದು ಏನು ಬಹಳ ವ್ಯತ್ಯಾಸ ಇಲ್ಲ. ನಿಮ್ಗೆ 100,000 ಉತ್ಪನ್ನ ಬರ್ತಾ ಇದ್ರೆ 80,000 ಖರ್ಚಿನಲ್ಲೇ ಹೋಗ್ತಾ ಇದೆ. ರಿಟರ್ನ್ ಉಳಿಯೋದು ಎಷ್ಟು?
2: 20.
1: ಮೊದಲಾದ್ರೂ ಹಂಗೆ ಇತ್ತು, ಈಗಾದ್ರೂ ಹಂಗೆ ಇದೆ. ಬರೀ ಇದು ಹಣದ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆ ಅಷ್ಟೇ.
2: ಖಂಡಿತ ಸರ್. ನನ್ನ ಮುಂದಿನ ಪ್ರಶ್ನೆ, ಈ ಕೃಷಿಯಿಂದ ಈಗ ನಿಮ್ಮ ಜೀವನ ಶೈಲಿ ಯಾವ ರೀತಿ ಇದೆ ಅದರ ಬಗ್ಗೆ ತಿಳಿಸ್ಕೊಳ್ಳಿ.
1: ಜೀವನ ಶೈಲಿ ಅಂತಂದ್ರೆ ಅದನ್ನ ಯಾವ ತರ ನೀವು ನಿರೀಕ್ಷೆ ಮಾಡ್ತೀರಿ? ಜೀವನ ಶೈಲಿ ಅಂದ್ರೆ
2: ಕಂಪ್ಲೀಟ್ ಆಗಿ ಓವರ್ ಆಲ್ ನಿಮ್ಮ ಲೈಫ್ ಅಲ್ಲಿ ಆಗಿರುವ ಬದಲಾವಣೆ ಆಗಿರಲಿ, ನಿಮ್ಮ ಈಗಿನ ಜೀವನದ ಈ ಒಂದು ಕೃಷಿ ವಿತ್ ರೆಸ್ಪೆಕ್ಟ್ ಟು ಕೃಷಿ, ಕೃಷಿಯನ್ನ ನೀವು ಗಮನಕ್ಕಿಟ್ಕೊಂಡು ಜೀವನ ಶೈಲಿಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ ಅದ್ರ ಬಗ್ಗೆ?
1: ಏನಿಲ್ಲ, ಕೃಷಿಯಲ್ಲಿ ಇದ್ದಾಗ ಜೀವನ ಶೈಲಿ ಅಂತೂ ಅಂದ್ರೆ ಈಗ ಸಮಾಜದ ನಿಮ್ಮನ್ನ ನೋಡುವಂತ ದೃಷ್ಟಿಕೋನ ಮೊದಲಿಗಿಂತ ಈಗೆಲ್ಲ ಕಡಿಮೆ ಆಗಿದೆ. ಈಗ ರೈತರಂತಂದ್ರೆ ನೋಡುವಂತ ದೃಷ್ಟಿಕೋನ ಬೇರೆ ಆಗಿದೆ.
2: ಯಾಕೆ, ಯಾವ ತರ ಅದ್ರ ಬಗ್ಗೆ?
1: ಯಾಕಂತಂದ್ರೆ ಈಗೇನಾಗಿದೆ, ರೈತನ ಆದಾಯ ಬಹಳಷ್ಟು ಕಡಿಮೆ ಇವತ್ತಿನ ಮಿತಿಗೆ ಹೋಲಿಸಿದರೆ ಬೇರೆ ಎಲ್ಲ ಇದಕ್ಕೆ ನೋಡಿದ್ರೆ, ನೌಕರಸ್ಥರಾಯ್ತು, ವ್ಯಾಪಾರ ಆಯ್ತು, ಅದನ್ನೆಲ್ಲ ನೋಡಿದ್ರೆ ಕೃಷಿಯಲ್ಲಿ ಆದಾಯ ಕಮ್ಮಿ. ಆದಾಯ ಕಮ್ಮಿ ಅಂದ ಕೂಡಲೇ ಅವನ್ನ ಇರುವಿಕೆ ಲೆವೆಲ್ ಕಡಿಮೆ ಇದೆ. ಅದರಿಂದ ಈಗ ನೋಡ್ರಿ, ಈಗ ಯಾರು ಕೃಷಿ ಮಾಡ್ತಾರಂದ್ರೆ ಅವ್ರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಇಂಥ ಪರಿಸ್ಥಿತಿ, ಗಂಭೀರ ಪರಿಸ್ಥಿತಿ ಬಂದಿದೆ.
2: ಹಾ,
1: ಈಗ ಎಲ್ಲೇ ಹೋಗ್ರಿ ನೀವು, ನೀವು ಈಗ ಒಂದು ಯಾವುದೋ ಫಂಕ್ಷನ್ ಅಲ್ಲಿ ಹೋಗ್ರಿ, ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ನಾವು ನೌಕರಿ ಮಾಡ್ತೀವಿ ಅಂದ್ರೆ ಅವ್ರು ಬಂದು ಕುಂತು ಮಾತಾಡಿಸ್ತಾರೆ. ಸೊ ಅದೇ ನೀವು ಕೃಷಿ ಮಾಡ್ತಾರೆ ಅಂತಂದ್ರೆ ನಿಮ್ನ ಯಾರು ಮಾತಾಡಿಸೋದಿಲ್ಲ. ಈ ಪರಿಸ್ಥಿತಿ ಬಂದಿದೆ. ಮತ್ತೆ ಇದ್ರೊಳಗೆ ನೀವು ಏನಂತೆ ಅಂತೀರಾ? ಬಹಳ ಕೃಷಿಕರದ ಅಂದ್ರೆ ಸಾಮಾಜಿಕ ದೃಷ್ಟಿಕೋನ, ಜನರ ನೋಡುವ ದೃಷ್ಟಿಕೋನ ಕೃಷಿಕರದ್ದು ಗಂಭೀರ ಇದೆ.
2: ಬಹಳ
1: ಕೀಳಾಗಿ ನೋಡ್ತಾ ಇದೆ. ಅದು ಬದಲಾಗಬೇಕು,
2: ಖಂಡಿತ ಬದಲಾಗಬೇಕು.
1: ಅದು ಖಂಡಿತ ಬದಲಾಗಬೇಕು. ಯಾಕಂತಂದ್ರೆ ನೀವು ಇವತ್ತಿಗೆ ಯಾವುದೋ ಒಂದು ಮನುಷ್ಯ ಜೀವಂತ ಇದಾನ ಅಂತಂದ್ರೆ ಅವನು ತಿನ್ಬೇಕಾದದ್ದು ಆಹಾರ ಕೃಷಿಕನಿಂದನೇ ಬರಬೇಕು.
2: ಖಂಡಿತ ಸರ್.
1: ಆದರೆ ಇವತ್ ಆಹಾರ ಕೊಡ್ತಾನಂದ್ರು ಅವನಿಗೆ ನೀವು ಮೂರನೇ ದರ್ಜೆಯ ಮನುಷ್ಯನಾಗಿ ನೋಡ್ತಾ ಇದ್ದೀರಲ್ಲ. ಇದೆಂತ ದುರ್ದೈವ. ಇದು ಜನರ ಭಾವನೆ, ರೈತರಿಗೆ ಭಾವನೆಗೆ ಒಂದು ಅಪಮಾನ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.
2: ಖಂಡಿತ ಸರ್. ಮತ್ತೆ
1: ಮನಸ್ಸಿಗೆ ಭಾಳ ನೋವಾಗತ್ತೆ ಇದನ್ನ ನೋಡಿದಾಗ. ಜನರಿಗೆ ಅದು ಯಾವಾಗ ಕಲ್ಪನೆ ಬರ್ತದೋ ಅದು ಭಗವಂತನಿವಲ್ಲ. ಯಾಕಂದ್ರೆ ಯಾವಾಗ ಇವರಿಗೆ ಆಹಾರದಾನದ ಕೊರತೆ ಬರ್ತದೆ
2: ಆವಾಗ್ಲೇ
1: ಅವನ ಮಹತ್ವ ತಿಳಿಯೋದು, ರೈತನ ಮಹತ್ವ ತಿಳಿಯೋದು.
2: ಖಂಡಿತ ಸರ್. ಗಂಭೀರವಾದ ವಿಷಯ, ದುಃಖಕರವಾದ ವಿಷಯಕ್ಕೆ ಈಗ ನೋಡ್ತಾರೆ ರೈತಾಪಿ ಜನರನ್ನ ಅಂತ ಹೇಳಿದ್ರೆ. ಅಂಡ್ ಯಾವಾಗ ಆಹಾರದ ಕೊರತೆ ಇರುತ್ತೋ ಅವಾಗ್ಲೇ ಅನ್ನದಾತರ ಒಂದು ಮಹತ್ವ ಗೊತ್ತಾಗುತ್ತೆ. ಬಹಳ ಚೆನ್ನಾಗಿ ಹೇಳಿದ್ರಿ, ಇದು ನನಗೊಂದು ಪಾಠದ ತರ. ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ಈ ಕೃಷಿ ಮಾಡುವಾಗ ನಿಮಗೆ ಅತ್ಯಂತ ಕಷ್ಟಕರವಾದಂತಹ ಕೆಲಸ ಯಾವುದು ಮತ್ತು ಅದನ್ನ ಯಾವ ರೀತಿ ನಿಭಾಯಿಸ್ತೀರಿ ಅದ್ರ ಬಗ್ಗೆ ತಿಳಿಸಿ.
1: ಈಗ ವೈಯಕ್ತಿಕವಾಗಿ ನಂದು ಜನರಲ್ಲ, ನಂದು ವೈಯಕ್ತಿಕ ವಿಷಯ ಬಂದಾಗ ನನಗೆ ಈಗ ನಮ್ಮ ಹಾರ್ವೆಸ್ಟಿಂಗ್ ಸೀಸನ್ ಅಂದ್ರೆ ನಮಗೆ ನಾವು ಏನು ಬೆಲ್ಲ ಮಾಡ್ತೀವಲ್ಲ,
2: ಹೌದು,
1: ಬೆಲ್ಲ ಮಾಡ್ಬೇಕಾದ್ರೆ ಈಗ ಆಕ್ಚುಲಿ ಬೆಲ್ಲ ನಮ್ಮ ನಂದು ಈಗ ಸ್ವಂತ ಗಾಣಿದೆ. ಬೆಲ್ಲ ಮಾಡ್ಬೇಕಂದ್ರೆ ಕಮ್ಮಿ ಕಮ್ಮಿ ನನಗೀಗ ನಾನು ಬೆಲ್ಲದ ಪುಡಿಯನ್ನ ಮಾಡ್ತೀನಿ, ಜಾಗರಿ ಪೌಡರ್ ಮಾಡ್ತೀನಿ. ಆ ಜಾಗರಿ ಪೌಡರ್ ಮಾಡ್ಬೇಕಾದ್ರೆ ನನಗೆ ಕಮ್ಮಿ ಕಮ್ಮಿ 25 ಜನ ಬೇಕಾಗ್ತಾರೆ. ಕಬ್ಬು ಕಡಿದು ಸಾಗಿಸಿ ಗಾಣದಲ್ಲಿ ಕಬ್ಬನ್ನಾರದು, ರಸ ತೆಗೆದು ಅದನ್ನೆಲ್ಲ ಪೌಡರ್ ಮಾಡಬೇಕಂದ್ರೆ ಒಂದು ದಿವಸಕ್ಕೆ 25 ಜನ ಬೇಕಾಗ್ತಾರೆ. ಆ 25 ಜನ ಕೂಡ ಹಾಕೋದೇ ದೊಡ್ಡ ಸಮಸ್ಯೆ.
2: ಅದೇ ಅಲ್ಲ,
1: ಯಾಕಂದ್ರೆ ನಮ್ದು ಸಿಟಿ ಹತ್ರ ಇದ್ದದ್ದು, ಇಲ್ಲಿ ಮೇಲ್ ಲೇಬರ್ ಸಿಗೋದಿಲ್ಲ. ನಾವು ಬೇರೆ ಊರ್ಲಿಂದ ತರಬೇಕು, ಅವ್ರು ಏನ್ ಹೇಳ್ತಾರೆ ಅವ್ರಿಗೆ ಪಗಾರ ಕೊಡಬೇಕು, ಆನಂತರ ಅವರಿಗೆ ಊಟ ಇರೋ ವ್ಯವಸ್ಥೆ ಎಲ್ಲ ಮಾಡಬೇಕು. ಸೊ ಇಂಥದೊಂದು ಸಮಸ್ಯೆ ಬರ್ತದೆ ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ.
2: ಎಕ್ಸಾಕ್ಟ್ಲಿ.
1: ಹಾ, ಆದರೆ ಅದೇ ಏಕಕಾಲಕ್ಕೆ ನಡೆಯುವಂಥ ಕಾರ್ಯಕ್ರಮ ಅಲ್ಲ. ಒಂದು ಸ್ವಲ್ಪ ಈಗ ಮಾಡ್ತೀನಿ, ಒಂದು ಸರ್ತಿ ಆಮೇಲೆ ಮಾಡ್ತೀನಿ ಸ್ವಲ್ಪ ಅನ್ನುವಂಥದ್ದಿಲ್ಲ. ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಅವಾಗ ಅದನ್ನು ಸುಗ್ಗಿಯನ್ನ ಕಂಪ್ಲೀಟ್ ಮುಗಿಸ್ಬೇಕಲ್ಲ, ಬೆಲ್ಲ ಮಾಡೋ ಕಾರ್ಯಕ್ರಮಗಳನ್ನು ಜಲ್ದಿ ಮುಗಿಸ್ಬೇಕು. ಸೊ ಆವಾಗ ನೀವು ಏನು ಹೇಳ್ತೀರಿ ಆ ರೇಟ್ ಕೊಟ್ಟು ಅವ್ರಿಗೆ ಕರ್ಕೊಂಬರ್ಬೇಕಾಗ್ತದೆ ಬೇರೆ ಊರ್ಲಿಂದ ತರಬೇಕಂದ್ರೆ, ಅದು ಸಮಸ್ಯೆ ಇರೋದು
2: ಭಾಳ ದೊಡ್ಡ ಸಮಸ್ಯೆ.
1: ಅದಕ್ಕೆ ಅಂದರೆ ಅದು ಫಕ್ತ ಹೆಣ್ಮಕ್ಳ ಮೇಲೇನೂ ನಡೆಯೋದಿಲ್ಲ, ಕಬ್ಬು ಕಡ್ದ್ಕೊಂಡು ಹೇರ್ ಬಂದು ಇಲ್ಲಿ ಇದ್ ಮಾಡ್ಬೇಕು, ಕ್ರಶ್ ಮಾಡ್ಬೇಕು, ಗಾಣದಲ್ಲಿ ಅದನ್ನ ಅರಿಬೇಕಂತಾರೆ, ಅದ್ ಗಣ್ಮಕ್ಳೇ ಬೇಕಾಗ್ತಾರೆ. ಸೊ ಅದು ಸ್ವಲ್ಪ ಈಗ ನನಗೆ ಬಂದದ್ದು ವೈಯಕ್ತಿಕವಾಗಿ ನನಗೆ ಬಂದಂತಹ ದೊಡ್ಡ ಸಮಸ್ಯೆ ಲೇಬರ್ ಸಮಸ್ಯೆ.
2: ಲೇಬರ್ ಸಮಸ್ಯೆ ಇದ್ದೇ ಇರುತ್ತೆ ಸರ್, ಖಂಡಿತ. ಅದಂತಾರಲ್ಲ ದೇವರು ಸಿಗ್ಬಹುದು ಲೇಬರ್ ಸಿಗ್ಬಹುದು ಕಠಿಣ ಅಂತ. ಮುಂದಿನ ಪ್ರಶ್ನೆ ಆಗಿರುತ್ತೆ, ನಿಮ್ಮ ಈ ಭೂಮಿಯಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳೆಯುತ್ತಿದ್ದೀರಾ ಅದ್ರ ಬಗ್ಗೆ?
1: ನನ್ನಲ್ಲಿ ಈಗ ನಂದು ಮೇಜರ್ ಕಬ್ಬಿದೆ. ಪ್ರತಿ ವರ್ಷ ಒಂದು 4 ಎಕರೆ ಸಾವಯವದಲ್ಲಿ ಕಬ್ಬು ಬೆಳಿತೀನಿ. ಅದು ಪ್ರಾಮಾಣಿಕದ ಸರ್ಟಿಫೈಡ್, ನನ್ನ ಟೋಟಲಿ ಲ್ಯಾಂಡ್ ಎಲ್ಲ ಸರ್ಟಿಫೈಡ್ ಆಗಿದೆ.
2: ಓಕೆ, ಗುಡ್.
1: ಸೊ ಮುಂಚೆ ಎನ್ ಪಿ ಒ ಪಿ ಎನ್ ಒ ಪಿ ಎರಡು ಇತ್ತು, ಈಗ ಸ್ವಲ್ಪ ಏನೋ ಒಂದು ಇದು ಆಗಿ ನಾವು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಸುಮ್ಮನೆ ಎನ್ ಒ ಪಿ ತಗೊಂಡಾಗ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಆ ಕ್ವಾಂಟಿಟಿ ನಮ್ಮಲ್ಲಿ ಇಲ್ಲ. ಕ್ವಾಲಿಟಿ ಇದೆ, ಎಕ್ಸ್ಪೋರ್ಟ್ ಮಾಡುವಂಥ ಕ್ವಾಲಿಟಿ ನಮ್ಮಲ್ಲಿದೆ, ಬಟ್ ಕ್ವಾಂಟಿಟಿ ಇಲ್ಲ. ಸೊ ಅದಕ್ಕೆ ಸುಮ್ಮನೆ ಯಾಕೆ ಅಷ್ಟು ದುಡ್ಡು ಹಾಕಿ ಎನ್ ಒ ಪಿ ತೊಗೊಳ್ಬೇಕಂತೇಳಿ ಈಗ ಎನ್ ಪಿ ಒ ಪಿ ಒಂದೇ ನನ್ನ ಸರ್ಟಿಫಿಕೇಷನ್ ಇದೆ. ಸೊ ಇಲ್ಲ ಲೋಕಲ್ನಲ್ಲಿ ನ್ಯಾಷನಲ್ ಲೆವೆಲ್ಲಿ ಏನು ನಾವು ಮಾಡ್ಬೋದು ಎನ್ ಪಿ ಒ ಪಿ ಸರ್ಟಿಫಿಕೇಷನ್ ಇರೋದ್ರಿಂದ. ಸೊ ನಂದು ಬೆಲ್ಲದ ಪುಡಿ ನಾನು ಮಾಡ್ತೇನೆ, ಮೇಜರ್ ಪ್ರಾಡಕ್ಟ್ ನಂದು ಅದು. ಪ್ರತಿ ವರ್ಷ ಒಂದು 8-10 ಟನ್ ಬೆಲ್ಲದ ಪುಡಿ ಇರ್ತದೆ ನನ್ನದು. ಹಾಂ, ಸೊ ಒಳ್ಳೆ ಡಿಮ್ಯಾಂಡ್ ಇದೆ, ಅಗ್ದಿ ಬೆಸ್ಟ್ ಕ್ವಾಲಿಟಿ ಬೆಲ್ಲದ ಪುಡಿ ನಂದು.
2: ಖಂಡಿತ ಸರ್. ಈಗ ಅದರ ಎಕ್ಸ್ಪೋರ್ಟ್ ಎಲ್ಲೆಲ್ಲಿ? ಓನ್ಲಿ ಬೆಳಗಾವಿ ಸೀಮಿತವಾಗಿದೆಯಾ?
1: ಇಲ್ಲ, ಬೆಳಗಾವಿ ಇಲ್ಲ, ಒಂದು 2-3 ಸ್ಟೇಟ್ನಲ್ಲಿ ಕೊಡ್ತೀನಿ. ಮಹಾರಾಷ್ಟ್ರ ಕೊಡ್ತೀನಿ, ಕೇರಳ ಕೊಡ್ತೀನಿ, ತಮಿಳುನಾಡು ಕೊಡ್ತೀನಿ, ಕರ್ನಾಟಕ, ಮಂಗಳೂರು, ಬೆಂಗಳೂರು, ಲೋಕಲ್ ಇಲ್ಲಿ ಬೆಳಗಾವಿನಲ್ಲಿನೂ ಸಾಕಷ್ಟು ಜನ ಇದ್ದಾರೆ ನಮ್ದು. ಹಾ, ಸಾಕಷ್ಟು ಇದೆ. ಅಂದ್ರೆ ಆಕ್ಚುಲಿ ಜೆನ್ಯೂನ್ ಪ್ರಾಡಕ್ಟ್ ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಇದೆ. ಯಾರೋ ತಗೊಂಡ್ರು ಸಹಿತ ಒಂದ್ ಸರ್ತೆ ತಗೊಂಡ್ರೆ ಮತ್ತೊಂದ್ ಸರ್ತೆ ನಂದು ಬೇಕಪ್ಪ ಅನ್ನುವಂತ ಪ್ರಾಡಕ್ಟ್ ಇದೆ. ಸೊ ಆ ಕಾರಣದಿಂದ ನಾನು ಆರ್ಗ್ಯಾನಿಕ್ ನಲ್ಲಿ ಇಲ್ಲಿವರೆಗೆ ಸಕ್ಸಸ್ ಆಗಿದ್ದೀನಿ. ಯಾರೇ ಈಗ ಸಾವಯವ ರೈತರು ಯಾರೋ ಸಕ್ಸಸ್ ಆಗ್ಬೇಕಂದ್ರೆ ಅವ್ರದೊಂದು ಪ್ರಾಡಕ್ಟ್, ಜೆನ್ಯೂನ್ ಪ್ರಾಡಕ್ಟ್ ಅವರು ಸೆಲೆಕ್ಟ್ ಮಾಡಬೇಕು, ಅದರಲ್ಲಿ ಪ್ರಾವೀಣ್ಯತೆ ಪಡಿಬೇಕು, ಹೀರೋ ಪ್ರಾಡಕ್ಟ್ ಆಗಬೇಕು, ಅಂದ್ರೆ ಅವ್ರು ಸಕ್ಸಸ್ ಆಗ್ತಾರೆ, ಇಲ್ಲಾಂದ್ರೆ ಕಷ್ಟ ಇದೆ. ಯಾಕಂತಂದ್ರೆ ಅದರದಾದ ಮಾರ್ಕೆಟ್ ಇಲ್ಲ.
2: ಹೌದು ಸರ್,
1: ಸಾವಯವದಲ್ಲಿ ಮಾರ್ಕೆಟ್ ಇಲ್ಲ. ಆಮೇಲೆ ನೀವು ಸ್ವಂತ ಹೋಗಿ ಮಾರ್ಬೇಕಂದ್ರೆ ಅದು ಎಲ್ಲ ಸಲ್ಲ. ಯಾಕಂದ್ರೆ ಏನಿದೆ, ಹಿಂಗೆ ಒಂದು ಮಾರ್ಕೆಟಿಂಗು ಅಂಡ್ ಪ್ರೊಡಕ್ಷನ್, ಇವು ಎರಡು ವಿಂಗ್ ಇದ್ದಾವೆ. ಏಕಕಾಲದಲ್ಲಿ ಎರಡು ವಿಂಗ್ನಲ್ಲಿ ನೀವು ಆಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ಪ್ರೊಡಕ್ಷನ್ ಕರೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಇಲ್ಲ ಮಾರ್ಕೆಟಿಂಗ್ ಕರೆ ಮಾಡಬೇಕು ಅಂದಾಗ ಎರಡೂ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲಿಲ್ಲ.
2: ಖಂಡಿತ ಸರ್, ಸೂಟ್ ಬೂಟ್ ಹಾಕೊಂಡು ಅವ್ರು ಅಷ್ಟೇ ಬಿಸ್ನೆಸ್ ಮ್ಯಾನ್ ಅಂತ ತಿಳ್ಕೊತಾರೆ, ಬಟ್ ನಿಜವಾದ ಒಂದು ಬಿಸ್ನೆಸ್ ಮ್ಯಾನ್ ಅಂದ್ರೆ ಅದು ನಮ್ಮ ದೇಶದ ರೈತರು. ನೀವು ಇಷ್ಟು ಚೆನ್ನಾಗಿ ನಾನ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀರಾ ಸ್ನೇಹಿತರೆ. ಇದು KLE ಕೃಷಿ ಮಿತ್ರ ಕಾರ್ಯಕ್ರಮ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಅತಿಥಿಯಾಗಿ ಭಾಗವಹಿಸಿದ್ದಾರೆ ಪ್ರಗತಿಪರ ರೈತರಾದ ಪ್ರಕಾಶ್ ಕುಲಕರ್ಣಿ ಅವರು, ಬಾಳಿಕುಂದ್ರಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ ಸರ್, ಹೊಲದಲ್ಲಿ ಈ ಕ್ರಿಮಿ ಕೀಟಾಣುಗಳು ಸರ್ವೇ ಸಾಮಾನ್ಯ, ಇದನ್ನು ಹೇಗೆ ನಿಭಾಯಿಸ್ತೀರಾ ಅದರ ಬಗ್ಗೆ ತಿಳಿಸಿ.
1: ಈಗ ನಾನು ಸಾವಯವ ಕೃಷಿಯಲ್ಲಿ ಈ ಕ್ರಿಮಿ ಕೀಟಗಳ ಹಾವಳಿ ಜಾಸ್ತಿ ಸ್ವಲ್ಪ ರೋಗದ್ದು, ಆದರೆ ಈಗ ನಾನು ಅದು ಆ ನನ್ನ ಕಡೆ ಅದನ್ನು ನಿಭಾಯಿಸಲಿಕ್ಕೆ ಮ್ಯಾನ್ ಪವರ್ ಕಡಿಮೆ ಇದೆ, ನಾನು ಒಬ್ಬನೇ ಇರೋದು. ಸೊ ಆ ದೃಷ್ಟಿಕೋನದಿಂದ ನಾನು ಸೆಲೆಕ್ಟ್ ಮಾಡಿದಂಥ ಪೀಕ್ಗಳನ್ನು ಸ್ವಲ್ಪ ಟಫ್ ರಫ್ ಪೇಳೆಗಳನ್ನ ಆಯ್ಕೆ ಮಾಡಿದ್ದೀನಿ. ಅದರಲ್ಲಿ ಇದು ಕಬ್ಬು, ಇದು ರಫ್ ಕ್ರಾಪನಿ, ಇದು ಅಷ್ಟ ಸೂಕ್ಷ್ಮ ಬೆಳೆ ಅಲ್ಲ. ಆಮೇಲೆ ಅದೇ ಪ್ರಕಾರ ಸೋಯಾಬೀನ್ ಆಯ್ತು ಅಥವಾ ಗೋಧಿ ಆಯ್ತು ಮತ್ತೆ ಬೆಳ್ಳುಳ್ಳಿ, ಇವೆಲ್ಲ ಸ್ವಲ್ಪ ಅಷ್ಟೇ ಅಂದ್ರೆ ಬಹಳ ಸೂಕ್ಷ್ಮ ಬೆಳೆಗಳಲ್ಲ.
2: ಹೌದು,
1: ಸ್ವಲ್ಪ ಅದರಿಂದ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಆ ಕಾರಣಕ್ಕೆ. ಅದರಿಂದ ನನಗೆ ಅಂತ ದೊಡ್ಡದೇನು ಸಮಸ್ಯೆ ಬಂದೇ ಇಲ್ಲ. ಸೊ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ.
2: ನನ್ನ ಮುಂದಿನ ಪ್ರಶ್ನೆ, ಈ ಸಾವಯವ ಕೃಷಿ ಕುರಿತಾಗಿ ನಿಮ್ಮ ಅಭಿಪ್ರಾಯವೇನು?
1: ಸಾವಯವ ಕೃಷಿ ಅಂದ್ರೆ ಒಂದು ಸಾವಯವ ಕೃಷಿಯಲ್ಲಿ ಇಲ್ಲಿವರೆಗೆ ಜನರಲ್ಲಿ ಏನಿದೆ, ಸಾವಯವ ಕೃಷಿ ಅಂದ್ರೆ ಬಹಳಷ್ಟು ಟಫ್ ಇದೆ ಅಂತೇಳಿ. ಉತ್ಪನ್ನ ಕಡಿಮೆ ಬರ್ತದೆ. ಹೌದು, ಉತ್ಪನ್ನ ಕಡಿಮೆ ಬರ್ತದೆ. ಯಾಕಂತಂದ್ರೆ ಸಾವಯವ ಕೃಷಿ ಅಂದ್ರೆ ಮೇನ್ಲಿ ನೀವು ಆಳ ಮೇಲೇನೆ ಮಾಡ್ತೀನಿ ಅನ್ನುವಂಥ ಕೃಷಿ ಅಲ್ಲ. ನೀವು ಸ್ವತಃ ಹೊಲಕ್ಕೆ ಹೋಗ್ಬೇಕು, ಸ್ವತಃ ನೋಡ್ಬೇಕು, ಪ್ರತಿದಿನ ನೀವು ಹೊಲದಲ್ಲಿ ಇರಬೇಕು,
2: ಮ್ಯಾನೇಜ್ಮೆಂಟ್ ಬಹಳ.
1: ಹಾ, ಅಂದ್ರೆ ಸಾವಯವ ಕೃಷಿ ಆಗ್ತದೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಮತ್ತೆ ಇನ್ನೊಂದು ಉತ್ಪನ್ನ ಡೆಫಿನೇಟ್ ನಿಮ್ಗೆ ಈಗ ಏನಿದೆ ಸಾವಯವ ಕೃಷಿಯೊಳಗೆ ಉತ್ಪನ್ನ ಬರುವುದು ಹೆಂಗಪ್ಪ ಅಂದ್ರೆ ನಿಸರ್ಗದ ಜೊತೆಗೆ ಬರಬೇಕಾದಂತ ಅಷ್ಟು ಉತ್ಪನ್ನ ಬರ್ತದೆ. ಒಮ್ಮಿಗೆಲಿ ನಿಮ್ಗೆ ಹೈಕ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ರಾಸಾಯನಿಕ ಕೃಷಿಯಲ್ಲಿ ನೀವು ಯಾವಾಗಾದ್ರೂ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬಹುದು, ಬೆಳೆಗಳನ್ನ ಹೈಕ್ ಮಾಡ್ಕೋಬಹುದು, ಯೋಚಿಸ್ಕೋಬಹುದು. ಆದ್ರೆ ಸಾವಯವ ಕೃಷಿಯಲ್ಲಿ ಆಗಂಗಿಲ್ಲ. ಅದೇನು ನಿಸರ್ಗದೊಳಗೆ ಏನದು ಅದರ ಯಾವುದೇ ಬೆಳೆ ಇದ್ರೆ ಅದ್ರ ಉತ್ಪನ್ನ ಎಷ್ಟು ಕೊಡಬೇಕೇ ಅದೇ ಅಷ್ಟೇ ಕೊಡ್ತದ. ಒಮ್ಮಿಗೆ ನೀವು ಈಗ 10 ಚೀಲ ಆಗೋ ಜಾಗದಾಗ 15 ಚೀಲ ಮಾಡ್ತೀನಿ ಅಂತೇಳಿ ಏನೋ ಮಾಡ್ತೀನಿ ಅಂದ್ರೂ ಸಾಧ್ಯ ಇಲ್ಲ. ಆದ್ರೆ ರಾಸಾಯನಿಕ ಕೃಷಿಯೊಳಗೆ ನೀವೇನೋ ಫರ್ಟಿಕೇಶನ್ ದೊಳಗೆ ಏನೋ ಚೇಂಜಸ್ ಮಾಡ್ಕೋಬಹುದು, ನೀವೆಲ್ಲ ಬೇರೆ ಸೂಕ್ಷ್ಮ ಪೋಷಕೊಳ್ಬಹುದು. ಈಗಂತೂ ಎಲ್ಲ ಏನೇನೇನೋ ಬಹಳಷ್ಟು ಬಂದಿದ್ದಾವೆ, ಅಲ್ಲಿ ನಿಮ್ಗೆ ಏನೋ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಸಾವಯವ ಕೃಷಿಯೊಳಗೆ ಅದಕ್ಕೆ ಸಾಧ್ಯ ಇಲ್ಲ. ನೈಸರ್ಗಿಕವಾಗಿ ಏನ್ ಬರ್ತದೆ ಉತ್ಪನ್ನ, ಅದರದಾದ ಒಂದು ನಿಯಮ ಪ್ರಕಾರ ನೈಸರ್ಗಿಕವಾಗಿ ಯಾವುದೇ ಒಂದು ಬೆಳೆಯದ ಅದರದ ಉತ್ಪನ್ನ ಎಷ್ಟು ಕೊಡಬೇಕಾಗ್ಯದ ಅದು ಅಷ್ಟೇ ಬರುವಲ್ಲಿ. ಸೊ ಅಂದಾಗ ಅದು ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ.
2: ಖಂಡಿತ ಸರ್. ನನ್ನ ಮುಂದಿನ ಪ್ರಶ್ನೆ, ಈ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳಲು ಏನೇನ್ ಕ್ರಮ ಕೈಗೊಳ್ಳಿದ್ದೀರಾ?
1: ಈಗ ಸದ್ಯಕ್ಕೆ ನಾನು ಮಾಡ್ತಾ ಇರೋದಂದ್ರೆ, ಪ್ರತಿ ವರ್ಷ ನಮ್ಮ ಸಗಣಿ ಗೊಬ್ಬರ ಅಥವಾ ನೀವು ಹಟ್ಟಿ ಗೊಬ್ಬರ ಏನಂತಿರಲ್ಲ ಅದನ್ನ ಹಾಕ್ತೀನಿ. ಆಮೇಲೆ ಮೊದಲು ಇದಕ್ಕಿಂತ ಮುಂಚೆ ಜೀವಾಮೃತ ಅಂತ ಮಾಡ್ತಿದ್ವಿ ನಾವು. ಅಶೋಕ್ ಪಾಳೇಕರ್ ಅವ್ರದ್ದು ಒಂದು ಕಾನ್ಸೆಪ್ಟು. ಅಶೋಕ್ ಪಾಳೇಕರ್ ಅಂತ ಮಹಾರಾಷ್ಟ್ರದವರು, ಭಾಳಷ್ಟು ಸಾವಯವ ಕೃಷಿಯೊಳಗೆ ತಜ್ಞರು. ಅವರು ಜೀವಾಮೃತ ಅಂತ ಒಂದು ಇದು ಮಾಡಿದ್ರು. ಅದನ್ನು ಯೂಸ್ ಮಾಡ್ತಾ ಇದ್ದೆ. ಈಗ ಒಂದು ವರ್ಷ ದೀಡ್ ವರ್ಷದಿಂದ ಇನ್ನೊಂದು ಅದರೊಳಗೆ ಸ್ವಲ್ಪ ಸರಳೀಕರಣ ಮಾಡಿದವರು ಒಬ್ರು, ಗೋಪಾಲ್ ಬಾಯ್ ಸುತಾರಿಯಾ ಅಂತೇಳಿ. ಅವರು ಗೋಕೃಪಾಮೃತ ಅಂತ ಹೇಳಿ ಒಂದು ದ್ರವವನ್ನು ಕಲ್ಚರ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ಈ ಜೀವಾಮೃತದಷ್ಟೇ ಎಫೆಕ್ಟಿವ್ ಅದ. ಈಗ ಒಂದು ವರ್ಷದಿಂದ ನಾ ಅದನ್ನ ಬಳಕೆಯಲ್ಲಿ ತಂದಿದ್ದೀನಿ. ರೆಗ್ಯುಲರ್ ಆಗಿ ನಾವು ನೀರೇನು ಕೊಡ್ತೀವಿ, ನೀರು ಕೊಡುವ ಮುಂದೆ ಅದ್ರ ಜೊತೆಗೆ ಅದನ್ನ ಗೋಕೃಪಾಮೃತವನ್ನು ಕೊಡ್ತೀವಿ. ಅದರಿಂದ ಅದೇನದ, ಅದು ನಮ್ಮ ಸೂಕ್ಷ್ಮ ಜೀವಿಗಳದ ಒಂದು ಕಾನ್ಸಂಟ್ರೇಷನ್ ಕಲ್ಚರ್ ಅದು. ಸೊ ನಿಮ್ಮ ಜಮೀನ್ದೊಳಗಿಂದ ಸೂಕ್ಷ್ಮ ಜೀವಾಣುಗಳನ್ನು ಡೆವಲಪ್ ಮಾಡ್ತದೆ. ಸೊ ಅದರಲ್ಲಿಂದ ನಾವು ಸಾವಯವ ಕೃಷಿಯೊಳಗೆ ನಾವು ವಿಶೇಷವಾಗಿ ಹೊರಗಿಂದ ಏನು ತಂದು ಹಾಕುವುದಿಲ್ಲ. ಯಾವುದೇ ಈಗ ಸಾಕಷ್ಟು ಮಾರ್ಕೆಟ್ನಲ್ಲಿ ಬಂದಿದ್ದಾವೆ ನಮ್ದು ಸಾಕಷ್ಟು, ಈಗ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಾಕಷ್ಟು ಬಂದಿದ್ದಾವೆ ಕಲ್ಚರ್ಸ್, ಅವೆಲ್ಲ ಏನು ಬಟ್ ವಿಶೇಷ ಏನು ತರುವುದಿಲ್ಲ ನಾನು. ಇದು ಗೋಕುಮಾಮೃತ ಆಮೇಲೆ ಸಗಣಿ ಗೊಬ್ಬರ.
2: ನನ್ನ ಮುಂದಿನ ಪ್ರಶ್ನೆ, ಈ ಕೃಷಿ ಇಲಾಖೆಯಿಂದ ಕೊಡ್ತಾ ಇರೋ ಸಹಾಯಧನದಿಂದ ನಿಮಗೇನಾದರೂ ಸಹಾಯವಾಗಿದೆಯಾ?
1: ವಿಶೇಷವಾಗಿ ಸಾವಯವ ಕೃಷಿಗೆ ನಾನು ಕೃಷಿ ಇಲಾಖೆಯಿಂದ ಏನು ತಗೊಂಡಿಲ್ಲ. ಸ್ಪೆಸಿಫಿಕ್ ಆಗಿ ಸಾವಯವ ಕೃಷಿಯೊಳಗೆ ಕೃಷಿ ಇಲಾಖೆಯಿಂದ ಏನು ವಿಶೇಷ ಅಂತದ್ದೇನಿಲ್ಲ. ಯಾಕಂದರೆ ಅವರು ಕೊಡುವಂಥದ್ದು ಸಾವಯವ ಕೃಷಿಗೆ ಪೂರಕವಾದಂಥದ್ದೇನು ಭಾಳಷ್ಟೇನು ಅಂತ ಮೇಜರ್ ಪ್ರಾಡಕ್ಟ್ಸ್ ಏನಿಲ್ಲ. ಸೂಕ್ಷ್ಮಾಣುಜೀವಿಗಳದ್ದು ಪ್ಯಾಕೆಟ್ಸ್ ಎಲ್ಲ ಕೊಡ್ತಾರೆ. ಎಸ್ಟೋಬ್ಯಾಕ್ಟ್ರೋ, ಎಸ್ಟೋಕರ್ಜಮ್, ಟ್ರೈಕೋಡರ್ಮ, ಸ್ಪೋಡೋಮನಸ್ ಎಲ್ಲ ಕೊಡ್ತಾರೆ. ಸೊ ಅದು ಎಷ್ಟಂದ್ರೆ ನೀವು 1 ಕಿಲೋ 2 ಕಿಲೋ 5 ಕಿಲೋ ತರಬಹುದಾ? ಪ್ರತಿ ಸರ್ತಕ್ಕೆ ಅವನ್ನೆಲ್ಲ ಭಾಳಷ್ಟು ತಂದು ಹಾಕ್ಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ನೀವು ಆ ಥರ ಈಗ ನನ್ನ ವಿಚಾರ ಪ್ರಕಾರ ಅಂದ್ರೆ ಸಾವಯವ ಕೃಷಿಯಲ್ಲಿ ಯಾಕೆ ಬಂದಿರಪ್ಪ ನೀವು, ಸ್ವತಂತ್ರ ಆಗೋದಕ್ಕೆ ಸಾವಯವ ಕೃಷಿ ಬಂದರೆ ಮತ್ತೆ ಮಾರ್ಕೆಟ್ನಿಂದ ಹೋಗಿ ತಂದು ಇಲ್ಲಿ ಕೃಷಿ ಮಾಡಿದ್ರೆ ಸಾವಯವ ಕೃಷಿ ಯಾಕೆ ಮಾಡಬೇಕು? ಮತ್ತೆ ಅದೇ ಇದೆ, ಮತ್ತೆ ಅಲ್ಲಿಂದ ತಂದು ಹಾಕೋದು ಬೇಡ ಅಂತ ನೀವು ಸಾವಯವ ಕೃಷಿಗಳಿಗೆ ಬಂದಾಗ ಮತ್ತೆ ನೀವು ಮಾರ್ಕೆಟ್ಗೆ ಹೋಗಿ ಇದು ರಾಸಾಯನ ಬಿಟ್ಟು ಸಾವಯವದೊಳಗಿಂದ ಸಾವಯವಿಂದ ತಂದು ಹಾಕಿದ್ರೆ ನಿಮ್ಗೆ ಉಳಿಯೋದೇನದ? ನೀವು ಸ್ವತಂತ್ರ ಆಗಬೇಕು. ಅದಕ್ಕೆ ಇನ್ನೂ ಇದೇನು, ನೀವು ಗೋಕುಪಾಮತ್ ಮಾಡ್ರಿ, ನಿಮ್ಮೊಳಗೆ ಮಾಡ್ಕೊಳಿಕ್ ಬರ್ತದೆ, ನಿಮ್ಮ ನೀವೊಳಗೆ ಮಾಡ್ಕೊಳಕ್ ಬರ್ತದೆ. ಒಂದ್ ಸರ್ತಿ ಕಲ್ಚರ್ ತಂದ್ರೆ 10 ವರ್ಷದ ನೀವು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೋದು. ಇಲ್ಲ ಜೀವಾಮೃತ ಮಾಡ್ತಿರಪ್ಪ ಅಂದ್ರೆ ನಿಮ್ಮಲ್ಲಿ ನೀವು ಮಾಡ್ಕೋಬಹುದು, ಅದಕ್ಕೇನ ಪ್ರಶ್ನೆ ಇಲ್ಲ. ಸೊ ಸಗಣಿ ಗೊಬ್ಬರ, ಜೀವಾಮೃತ ಅಥವಾ ಗೋಕುಪಾಮತ ಇಂಥವ್ ನೀವು ಮಾಡ್ಕೊಂಡು ಹೋಗ್ರಿ, ನೀವು ಸಾವಯವ ಕೃಷಿಯೊಳಗೆ ಸಕ್ಸಸ್ ಆಗ್ತೀರಿ. ಅದು ಬಿಟ್ಟು ನೀವು ಮತ್ತೆ ಪೇಟೆ ಒಳಗಿಂದ ತಂದು ಮಾಡಿದ್ರೆ ಇದು ಅದಕ್ಕೆ ನಿಮಗೇನು ರಾಸಾಯನಿಕದವ್ರಿಗೆ ನಿಮಗೇನು ವ್ಯತ್ಯಾಸ ಆಯಿತು?
2: ಖರೆ ಸರ್. ಈ ಕೃಷಿಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಒಯ್ಯಲು ಕೃಷಿ ಇಲಾಖೆ ಇನ್ನು ಯಾವ ರೀತಿ ಸೌಲಭ್ಯಗಳನ್ನು ಕೊಟ್ಟರೆ ಲಾಭದಾಯಕವಾಗುತ್ತೆ ಅನ್ನೋದು ಒಬ್ಬ ಪ್ರಗತಿಪರ ರೈತರಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ.
1: ಒಂದು ಸಾವಯವ ಕೃಷಿಯಲ್ಲಿ ಇಲಾಖೆಯವರು ಈಗ ಅಂದ್ರೆ ಆಕ್ಚುಲಿ ನಾನು ನಂದು ವೈಯಕ್ತಿಕ ಅಭಿಪ್ರಾಯ ಅಂತಂದ್ರೆ, ನೀವು ಸಬ್ಸಿಡಿ ಕಾರ್ಯಕ್ರಮ ಬಂದ್ ಮಾಡಿ ನೀವು ರೈತರಿಗೆ ಅದರದಾದ ಅಂದ್ರೆ ಪ್ರೊಡಕ್ಷನ್ ಕಾಸ್ಟ್ ಏನ್ ಬರ್ತದೆ, ರೈತನಿಗೆ ಲಾಭ ಏನ್ ಕೊಡಬೇಕು, ಅದರ ಮೇಲೆ ನೀವು ಲೆಕ್ಕಾಚಾರ ಮಾಡಿ ವೈಜ್ಞಾನಿಕವಾಗಿ ಬೆಲೆ ನಿಗದಿ ಮಾಡ್ರಿ, ಅದು ರೈತರಿಗೆ ಅನುಕೂಲ. ಸುಮ್ಮನೆ ಏನೋ ಒಂದಿಷ್ಟು ಸಬ್ಸಿಡಿ ಒಳಗೆ ಏನೋ ಕೊಡ್ತೀವಿ ಮಾಡ್ತೀವಿ, ಇದು ಸ್ವಲ್ಪ ದಿವಸ ಸರಿ ಇತ್ತು, ಬಟ್ ಏನ್ ಅದರಲ್ಲಿಂದ ರೈತನ ಪರಿಸ್ಥಿತಿ ಯಾವುದು ಸುಧಾರಣೆ ಆಗಿಲ್ಲ. ಸೊ ಅದಕ್ಕೆ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರೆ ಕೊಡಲಿ ಪ್ರಶ್ನೆ ಇಲ್ಲ, ಬಟ್ ಅದು ಮೇಜರ್ ಆಗಬಾರ್ದು. ಅದೇ ನಾವು ಡಿಪಾರ್ಟ್ಮೆಂಟ್ನವ್ರು ನಾವು ಇಷ್ಟು ಸಬ್ಸಿಡಿ ಕೊಟ್ಟೇವಿ ರೈತರಿಗೆ ಇಷ್ಟು ಪರಿಸ್ಥಿತಿ ಚಲೋ ಆಗ್ತದೆ ಅನ್ನೋಂಥ ಭಾವನೆ ಅದಲ್ಲ, ಆ ಭಾವನೆ ಇದ್ರೊಳಗೆ ಏನು ಅರ್ಥಿಲ್ಲ. ಅದರಲ್ಲಿಂದ ರೈತರಿಗೆ ಅದು ಸುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೈತರ ಉತ್ಪನ್ನಗಳಿಗೆ ನೀವು ರೇಟ್ ಕೊಡ್ರಿ ವೈಜ್ಞಾನಿಕವಾಗಿ, ಅವನಿಗೇನು ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಬರ್ತದೆ, ಅವನು ಉತ್ಪನ್ನ ತೆಗಿಲಿಕ್ಕೆ ಎಷ್ಟು ಖರ್ಚು ಬರ್ತದೆ, ಅದ್ರ ಜೊತೆಗೆ ಅವ್ನು ಲಾಭಾಂಶ ಎಷ್ಟು ಕೊಡಬೇಕು, ಇದನ್ನು ಲೆಕ್ಕ ಮಾಡಿ ನೀವು ವೈಜ್ಞಾನಿಕವಾಗಿ ಲೆಕ್ಕ ಮಾಡ್ರಿ. ಡಿಪಾರ್ಟ್ಮೆಂಟ್ನವ್ರು ಅದನ್ನ ಮೊದಲು ಅಭ್ಯಾಸ ಮಾಡಿ ಅದನ್ಗೆ ಅವ್ನಿಗೆ ರೇಟ್ ಕೊಡ್ರಿ. ಆ ರೇಟ್ ಕೊಟ್ಟರೆ ಅದ್ರೊಳಗೆ ಅವ್ನಿಗೆ ಜೀವನ ಆಗ್ತದೆ, ಅವನು ಉತ್ಪನ್ನ ಸಿಗ್ತದೆ.
2: ನಿಜ.
1: ಇನ್ನು ಇದು ನಂದು ಅಭಿಪ್ರಾಯ.
2: ಖಂಡಿತ ಸರ್, ಅದೇ ನಂದು ಅದೇ ಪ್ರಶ್ನೆ, ನಿಮ್ಮ ಅಭಿಪ್ರಾಯ ಕೊಡಿ ಅಂತ. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನಮ್ಮ KLE ಕೃಷಿ ಮಿತ್ರ ಕಾರ್ಯಕ್ರಮದ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
1: ನೀವು ಸಾವಯವ ಕೃಷಿ ಮಾಡಿ, ಈ ರಾಸಾಯನಿಕ ಕೃಷಿಯಿಂದ ದುಷ್ಪರಿಣಾಮಗಳನ್ನ ನೀವು ನೋಡ್ತಾ ಇದ್ರೆ ಎಲ್ಲರೂ.
2: ಹೌದು.
1: ಸೊ ಸಾವಯವ ಕೃಷಿ ಮಾಡಿ. ಆದ್ರೆ ಇವಾಗ ಸಾವಯವ ಕೃಷಿ ಅಂತಂದ್ರೆ ಒಂದು ಜನರಿಗೆಲ್ಲ ಏನಿದೆ, ಸಾವಯವ ಕೃಷಿ ಅಂದ್ರೆ ಏನೂ ಉಪಯೋಗ ಇಲ್ಲ, ಅದರಲ್ಲಿಂದ ಉತ್ಪನ್ನ ಬರುವುದಿಲ್ಲ, ಮಾಡುವುದಿಲ್ಲ, ಅದು ಎಲ್ಲರಿಗೂ ಅಸಾಧ್ಯದ ಅಂತೇಳಿ. ಹಂಗೇನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಆದ್ರೆ ಮೇನು ಸಾವಯವ ಕೃಷಿಯೊಳಗೆ ಅಟ್ಲೀಸ್ಟ್ ನಿಮ್ಗೆ ಒಂದು ಒಂದು ಆತ್ಮ ಸಂತೋಷ ಇರ್ತದ, ನಿಮ್ಮ ಜಮೀನು ಫಲವತ್ತತೆ ಉಳಿತದ. ಅದ್ರ ಜೊತೆಗೆ ಒಂದು ಏನು ನೀವು ಸಮಾಜಕ್ಕೆ ಏನೋ ಒಂದು ಒಳ್ಳೆಯದನ್ನ ಕೊಡ್ತಾ ಅಂತ ಭಾವನೆ ಇರ್ತದ, ಕೊಡ್ತಿದ್ರಿ ಭಾವನೆ ಅನ್ನೋದಕ್ಕಿಂತ ನೀವು ಕೊಡ್ತಾ ಇದ್ದೀರಿ. ಅದ್ರಲ್ಲಿಂದ ಈಗ ಯಾರೋ ಒಬ್ರು ಈಗ ಒಂದ್ ನೋಡ್ರಿ, ಒಬ್ರು ಆಶೀರ್ವಾದ ಮಾಡ್ತಾರೆ ಚಲೋ ಆಗ್ಲಪ್ಪ ನಿನ್ಗಂತಾರೆ, ಅವ್ರು ಏನ್ ಕೊಡ್ತಾರೆ, ಅವ್ರ ಭಾವನೆ ಕೊಡ್ತಾರೆ, ಅದ್ ಭಾವನೆ ಏನೋ ಇಲ್ಲಾಂದ್ರೆ ಸ್ವಲ್ಪ ಕೆಲಸ ಮಾಡ್ತದ.
2: ಖಂಡಿತ ಸರ್.
1: ಅದಕ್ಕೆ ನೀವು ಯಾವ ಮನುಷ್ಯನಿಗೆ ನೀವು ಚಲೋ ಪದಾರ್ಥಗಳನ್ನ ತಿನ್ಲಿಕ್ಕೆ ಕೊಡ್ತಿದ್ರ, ಆ ಮನುಷ್ಯ ನಿಮ್ಗೆ ಯಾವಾಗಾದ್ರೂ ಏ ಇಂಥ ರೈತನ ಮಟ್ಟಲ್ಲಿ ಚಲೋ ತಿಂದೇನೆ ಚಲೋ ಆಗ್ಲಿಪ್ಪ ಅನ್ನುವಂತ ಆ ಭಾವನೆ ಇರೋದ್ರಿಂದ ನಿಮ್ಗಾದ್ರೂ ಅದರಲ್ಲಿಂದ ಕಾಣಲಾರದ ಅಂತಹ ಒಂದೇನೋ ಇದು ಆಗ್ಬಹುದು. ಆ ದೃಷ್ಟಿಕೋನ ಇಟ್ಟುಕೊಂಡು ನೀವು ಸಾವಯವ ಕೃಷಿ ಬರ್ರಿ. ಸಾವಯವ ಕೃಷಿ ಒಳಗೆ ಬಂದ್ರೆ ನಾ ರೊಕ್ಕ ಮಾಡ್ತೀನಿ, ನಾನು ಸಾವಯವ ಕೃಷಿ ಒಳಗೆ ಬಹಳ ರೇಟ್ ಸಿಗ್ತದ ಅನ್ನುವಂತ ಭಾವನೆ ಇಟ್ಕೊಂಡ್ ಬಂದ್ರೆ ಅಂದ್ರೆ ಸಾವಯವ ಕೃಷಿ ಒಳಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾವಯವ ಕೃಷಿ ಮಾಡ್ಬೇಕಂದ್ರೆ ನಿಮ್ದು ಒಂದೇದು ಇಂಟ್ರೆಸ್ಟ್ ಬೇಕು, ಮತ್ತೆ ಅಲ್ಲಿ ನಿಮ್ದು ಪ್ರಯತ್ನ ಬೇಕು, ಪ್ರಯತ್ನ ಬೇಕು. ಆನಂತರ ನಿಮ್ಮದಾದ ಒಂದು ಉತ್ಪನ್ನ ಅದರಲ್ಲಿ ನೀವು ಸಕ್ಸಸ್ ಮಾಡ್ಕೋಬೇಕು,
2: ಒಂದು ಹೀರೋ ಪ್ರಾಡಕ್ಟ್ ಬೇಕು,
1: ಒಂದು ಹೀರೋ ಪ್ರಾಡಕ್ಟ್ ಬೇಕು. ಅದನ್ನ ಮಾರ್ಕೆಟ್ ಮಾಡುವಂತದ ನಿಮ್ಮಂತ ನಿಮ್ದ ಗಿರಾಕಿ, ನಿಮ್ಗೆ ಎಲ್ಲಿ ಮಾರ್ಕೆಟ್ ಸಿಗಂಗಿಲ್ಲ.
2: ಹೌದು ಸರ್.
1: ನೀವು ನಿಮ್ ಮಾರ್ಕೆಟ್ ಹುಡ್ಕೊಳ್ಬೇಕು ಅಂದ್ರೆ ನೀವು ಸಾವಯವ ಸಕ್ಸಸ್ ಆಗ್ತೀರಾ.
2: ನಿಜ,
1: ಅದಾಗಬೇಕು.
2: ಖಂಡಿತ ಸರ್. ಸ್ನೇಹಿತರೆ, ಇದಾಗಿತ್ತು KLE ಕೃಷಿ ಮಿತ್ರ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪ್ರಕಾಶ್ ಕುಲಕರ್ಣಿ ಅವರು, ಪ್ರಗತಿಪರ ರೈತರು ಇವರು, ಬಾಳೆಕುಂದ್ರಿಯಿಂದ ಆಗಮಿಸಿದ್ರು. ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಿಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ.
1: ನಮಸ್ಕಾರ.
2: ನಮಸ್ಕಾರ. ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.
3: बेळगावचा नवा माणाचा शिखर लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेली आलिशान वसाहत, सर्वोत्तम जीवन जगणाऱ्यांसाठी. हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर नव्वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमच्या स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते काळजीची साथ.
2: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: யாரோயோனா யாரோயோனா யாரோயோனா
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ 90.4 FM ಇದು ಕೆ ಎಲ್ ಇ ಕನಸು ಬೆಳಕಾವ್ಯ ಮಟ್ಟಮಲ್ಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಬಂದಿದೆ ಶುಭ ಮಂಗಳವಾರ. ಆತ್ಮೀಯ ಸ್ನೇಹಿತರೆ, ಇದು ವರ್ಷದ 7ನೇ ತಿಂಗಳು, ತಿಂಗಳಿನ 21ನೇ ದಿನ, ಶುಭ ಮಂಗಳವಾರ 21ನೇ ಜುಲೈ 2026. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಎಸ್, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಶಾಲೆ ನೆನಪುಗಳು. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಗೀತೆ. ಎಸ್, ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಸುಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಮಂಗಳವಾರ 21ನೇ ಜುಲೈ 2026. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಬಂದ ಬಂದ ಬಂದ ಮಂಜುನಾಥ ಗಂಟೆ ಬಾರಿಸ್ಕೋತ ಬಂದ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಾಯ್ತಲ್ಲ. ಆತ್ಮೀಯ ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ಔಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನನಗೆ ತಿಳಿಸಿ ನಿಮಗೆ ಬೇಕಾದ ಕನ್ನಡ ಚಿತ್ರರಂಗದ ನೀವು ನಿಮ್ಮ ಶಾಲೆ ದಿನಗಳಲ್ಲಿರೋ ಒಂದು ಉತ್ತಮ ಗೀತೆಯನ್ನು. ಸೊ ಸ್ನೇಹಿತರೆ, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಬರ್ತಾ ಇದೆ ಒಳ್ಳು ಬರಿ ಒಳ್ಳು. ಎಸ್, ಈ ಒಂದು ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ ನಾನು. ಈ ಗೀತೆಯೊಂದಿಗೆ ನೆನಪಾಗ್ತಾ ಇದೆ ನನ್ನ ಸ್ಕೂಲ್ ಡೇಸ್. ಐ ವಾಸ್ ಐ ಗೆಸ್ 1ನೇ ತಿನಲ್ಲಿ ಇರ್ಬೋದ್ರಿ. ಎಸ್, ಆತ್ಮೀಯ ಸ್ನೇಹಿತರೆ, ಉಪೇಂದ್ರ ಚಿತ್ರದ ಈ ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ. ಅದರೊಂದಿಗೆ ಈ ಗೀತೆಯೊಂದಿಗೆ ನನ್ನ ನೆನಪು ಏನು ಅಂತ ಹಂಚ್ಕೋತೇನೆ, ವಿಚ್ ಇಸ್ ಗ್ಯಾದರಿಂಗ್. ಹೌದು, ನನ್ನ ಸ್ಕೂಲ್ನಲ್ಲಿರೋ ನಮ್ಮ ಸ್ಕೂಲಿನ ಯಾರಂತಾರದು ಸೀನಿಯರ್ಸು ಈ ಗೀತೆ ಮೇಲೆ ಡ್ಯಾನ್ಸ್ ಮಾಡಿರುವ ಆ ದೃಶ್ಯಗಳು ಈಗ ಕಣ್ಮುಂದೆ ಬರ್ತಾ ಇದೆ. ಸಾವಿರಾರು ಬಾರಿ ಈ ಹಾಡನ್ನು ನಾನು ಕೇಳಿರುತ್ತೇನೆ ಆತ್ಮೀಯ ಸ್ನೇಹಿತರೆ, ಆದರೆ ಈ ಶಾಲೆ ಸ್ಪೆಷಲ್ನಲ್ಲಿ ಶಾಲೆಯ ಗಂಟೆ ಆವಾಸ್ ಕೇಳಿದ್ರೆ ಎಲ್ಲ ಶಾಲೆ ದಿನಗಳು ನೆನಪಾಗುತ್ತೆ. ಸೊ ಬನ್ನಿ, ತಾವು ಕೂಡ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಮಂಗಳವಾರ. ಬಂದ ಬಂದ ಬಂದ ಮಂಜುನಾಥ ಗಂಟೆ ಬಾರಿಸ್ಕೋತ ಬಂದ. ಗಂಟೆ ಆವಾಸ್ ಕೇಳಿದ್ರೆ ಶಾಲೆ ನೆನಪಾಗುತ್ತೆ, ನನಗೂ ಈ ಗೀತೆ ಕೇಳಿದ್ರೆ ಆ ಗ್ಯಾದರಿಂಗ್ ಪರ್ಫಾರ್ಮೆನ್ಸ್ ಆಫ್ ಸೀನಿಯರ್ಸ್ ನೆನಪಾಗ್ತಾ ಇದೆ, ಕಣ್ಮುಂದೆ ಆ ದೃಶ್ಯಗಳು ಬರ್ತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶನೇ ಅದು ಆತ್ಮೀಯರೇ, ತಮ್ಮ ಸಿಹಿಯಾದ ಶಾಲೆಯ ನೆನಪುಗಳನ್ನು ತಾಜಾ ಮಾಡೋದು. ಕೋತಂಬರಿ ಸೂರ್ ಮೇಲೆ ನೀರು ಗೊಜ್ಜಿದ್ರೆ ಹೆಂಗೆ ಆ ಕೋತಂಬರಿ ಸೂಡು ಏಕ್ದಮ್ ಮಸ್ತ್ ಕಾಣಿಸ್ತದೆ ನೋಡ್ರಿ. ಹಂಗೆ ಬನ್ನಿ, ಬರೀ ಏಳು ಗೀತೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇನೆ. ಹಾಡನ್ನು ಕೇಳಿ ಮಜಾ ಮಾಡಿ.

ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ ಬಂದ ಬಂದ ಮಂಜುನಾಥ ಘಂಟಿ ಬಾರಿಸೋದು ಬಂದ. ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ಗೀತೆ. ಈ ಗೀತೆಯೊಂದಿಗೆ ನಾನು ಹೇಳಿದೆ ನನ್ನ ಒಂದು ಸಿಹಿಯಾದ ನೆನಪು. ಸ್ಕೂಲಿನ ಆ ಗ್ಯಾದರಿಂಗ್ನಲ್ಲಿ ಸೀನಿಯರ್ಸು ಈ ಗೀತೆ ಮೇಲೆ ಮಾಡಿರುವ ಡ್ಯಾನ್ಸು, ನಾವೆಲ್ಲರೂ ಕೂಗ್ತಾ ಇದ್ವಿ, ಮಜಾ ಮಾಡ್ತಿದ್ವಿ. ಈ ಹಾಡೇ ಹಂಗಿತ್ತು ಆತ್ಮೀಯರೇ, ನೋಡಿದ್ರ ರಗಡವಾಡಿ ಕೇಳಿರ್ಬೋದು ನಾನೇ ವೈಯಕ್ತಿಕವಾಗಿ ಹಾಡನ್ನು. ಆದರೆ ಇವತ್ತು ಶಾಲೆ ಸ್ಪೆಷಲ್ನ ಈ ಗಂಟೆ ಆವಾಸ್ ಕೇಳಿದ್ರೆ ಸಾಕು, ಎಲ್ಲ ಶಾಲೆ ದಿನಗಳು ನೆನಪಾಗುತ್ತೆ. ಸೊ ತಾವು ಕೂಡ ಬನ್ನಿ, ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಬಂದ ಬಂದ ಬಂದ ಮಂಜುನಾಥ ಗಂಟೆ ಬಾರಿಸ್ಕೋತ ಬಂದ. ಈ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಮೊದಲನೇದಾಗಿ ವಿನಾಯಕ್ ಡೌಲಿ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಓ ಗುಣವಂತ ಅನ್ನೋ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರುವ ನಮ್ಮ ಶೋಭಾ ಡೌಲಿ ಅವರು. ಸ್ನೇಹಿತರೆ, ಬರ್ತಾ ಇದೆ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ. ಆ ಚೇತನ್ ಚಂದ್ರಕಾಂತ್ ಬಡ್ಗಾವಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ.

நியூ கேட்டா இதுனா பெலகாவியா மட்டும் மட்டும் ரேடியோ கேந்திரா வேறு துணைதும் நானி பாயிண்ட் ஃபோர் எஃப்எம் கே எல் இ கனசு வந்தா வந்தா வந்தா மஞ்சுநாதா கண்டி பாரஸ்கோத் வந்தா ಗಂಟಿ ಬಾರಿಸ್ಕೋತಾ ಈ ಒಂದು ಗಂಟಿ ಆವಾಸ್ನೊಂದಿಗೆ ನಿಮ್ಮ ಶಾಲೆ ದಿನಗಳು ತಾಜಾ ಆಗಬೇಕು. ಕಂಚನ್ ಕೋಪರೆಡಿಯವರು ಏನ್ರಿಪ್ಪ, ಅವರು ಒಂದು ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ರೆಬಲ್ ಸರ್ ಅಂಬರೀಷ್ ಅವರು ಅಭಿನಯಿಸಿರುವ ಹೃದಯ ಹಾಡಿತು ಚಿತ್ರದ್ದು. ಈ ಫಿಲ್ಮ್ ಅವರು ಎಸ್ ಎಸ್ ಎಲ್ ಸಿ ಇದ್ದಾಗ ಬಂದಿತ್ತು. ಮೊಬೈಲ್ ಎಲ್ಲ ಇದ್ರಿಕ್ಕಿಲ್ಲ, ಪ್ರತಿ ಶುಕ್ರವಾರ ನ್ಯೂಸ್ ಪೇಪರ್ನಲ್ಲಿ ಹೊಸ ಫಿಲ್ಮ್ಗಳನ್ನು ನೋಡ್ತಿದ್ರು. ಆವಾಗ ಒಂದು ಗಂಟೆ ಒಂದೂವರೆ ಗಂಟೆ

ಮುಂಚಿತವಾಗಿ ಹೋಗಿ ಟಿಕೆಟ್ಗೆ ನಂಬರನ್ನ ಹಚ್ಚಿ ಟಿಕೆಟನ್ನು ತಗೊಂಡು ಪಿಕ್ಚರನ್ನ ನೋಡಿ ಆ ನೋಡುವ ಆನಂದನೇ ಬೇರೆ ಅಂತ ಹೇಳ್ತಾ ಇದ್ದಾರೆ. ಈಗ ಇವರು ಕಂಚನ್ ಗೋಪರಡಿ ಅವರು ತಮ್ಮ ನೆನಪನ್ನು ಹಂಚ್ಕೊಂಡ್ರಲ್ಲ, ಈ ನೆನಪಿನೊಂದಿಗೆ ನನಗಿಷ್ಟು ಸಂತೋಷ. ಏಕೆ ಅಂದರೆ ಈ ಕಾರ್ಯಕ್ರಮದ ಉದ್ದೇಶನೇ ಅದು ಆತ್ಮೀಯರೇ, ನಿಮ್ಮ ನಿಮ್ಮ ಸಿಹಿಯಾದ ನೆನಪುಗಳನ್ನು ತಾಜಾ ಮಾಡೋದು. ನೆನಪು ಸಿಹಿಯಾದ ಆಗಿತ್ತು ಅಂದರೆ ಮುಖದ ಮೇಲೆ ನಗು ಬರುತ್ತೆ, ಅದೇ ನೆನಪು ಕಹಿಯಾದ ಆಗಿತ್ತು ಅಂದರೆ ದುಃಖ ದುಃಖ ಹೋಲ್ಸೇಲ್ನಲ್ಲಿ ಬರುತ್ತೆ. ಸೊ ಸಿಹಿಯಾದ ನೆನಪನ್ನು ಆಯ್ಕೆ ಮಾಡಿಕೊಳ್ಳಿ, ಶಾಲೆ ನೆನಪುಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ. ಬೆಂಗಳೂರಿನಲ್ಲಿ ಇದ್ದಾರೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು, ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಇವರು ಬೆಂಗಳೂರು, ಸಿಂಗಾಪುರ್, ಮಲೇಷ್ಯಾ, ಯುಗಾಂಡ, ಅಮೆರಿಕಾ, ನಾರ್ತ್ ಅಮೆರಿಕಾ, ಆಫ್ರಿಕಾ, ಎಲ್ಲೇ ಇರಿಯೋ ಹೇಗೆ ಇರಿ ಎಂದೆಂದಿಗೂ ವೇರು ಧ್ವನಿಯನ್ನು ಕೇಳ್ತಾ ಇರಿ ಅನ್ನ ಆ ಒಂದು ಲೈನಿಗೆ ಇವರೇ ನೋಡ್ರಿಪ್ಪ ಸರಿ ಸಾಠಿ. ಏಕೆಂದರೆ ಎಲ್ಲಿ ಹೋದ್ರೂ ವೇರು ಧ್ವನಿಯನ್ನು ಪ್ರೀತಿಯಿಂದ ಕೇಳ್ತಾರೆ. ರಾಮಾಚಾರಿ ಚಿತ್ರದ ಗೀತೆಯೊಂದಿಗೆ ಎಸ್ ಜಾನಕಿ ಹಾಗೂ ಮನು ಅವರ ಧ್ವನಿಯಲ್ಲಿ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ರಾಜಶ್ರೀ ಅವರು ಜೈ ಶ್ರೀರಾಮ್ ಜೈ ಜಿನೇಂದ್ರ ಅಂತ ಹೇಳಿ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಜೈ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ. ರಾಜಶ್ರೀ ಅವರೇ ನಿಮ್ಮ ಗೀತೆ ಯಾವುದು ಲಿಂಕ್ ಕಳಿಸಿದ್ದೀರಾ? ಓಕೆ, ಈ ಲಿಂಕ್ ಯಾವುದಿದೆ ನೋಡೋಣ. ಸೊ ಆತ್ಮೀಯ ಸ್ನೇಹಿತರೆ, ಸಿಬಿಐ ಶಂಕರ್ ಚಿತ್ರದ ಗೀತೆಯೊಂದಿಗೆ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ರಾಜಶ್ರೀ ಅವರೇ ನಿಮಗೋಸ್ಕರ ಆ ಗೀತೆ ಲೈನ್ ಅಪ್ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಗೀತೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವ್ರದ್ದು, ಇದಾದ ತಕ್ಷಣ ಚಂದ್ರಕಾಂತ್ ಬಡ್ಗಾವಿ ಅವರದು, ಅದಾದ ತಕ್ಷಣ ನಮ್ಮ ವಿಜಯಲಕ್ಷ್ಮಿ ಅವರದು, ಅದಾದ ತಕ್ಷಣ ವಿಜಯಕುಮಾರ್ ಬಸ್ಮಿ ಅವರು ಕೂಡ ಎಸ್ ಎಸ್ ಎಲ್ ಸಿನಲ್ಲಿ ಇದ್ದಾಗ ಮಧುಮಾಸ ಚಂದ್ರಮ ವಾಣಿ ಜಯರಾಮ್ ಎಸ್ ಜಾನಕಿ ಅವರ ಸುಮಧುರವಾದ ಧ್ವನಿಯಲ್ಲಿ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ಗಿರಿನವಿಲ್ಲೋ ಎಲ್ಲೋ ಈ ಹಾಡು ನಾನು ಪ್ರಸಾರ ಮಾಡುವೆ ನಮ್ಮ ಕಂಚನ್ ಗೋಪರಡೆ ಅವರಿಗೆ. ಏಕೆಂದರೆ ಅವರು ತಮ್ಮ ಸಿಹಿಯಾದ ನೆನಪನ್ನು ಹಂಚಿಕೊಂಡ್ರು, ಆ ನೆನಪಿನಿಂದ ಅವ್ರ ಮುಖದ ಮೇಲೆ ನಗು ಬಂದರೆ ಸಾಕು, ಇದೇ ಕಾರ್ಯಕ್ರಮದ ಉದ್ದೇಶ. ಓಕೆ ಓಕೆ ಓಕೆ ಅಂತ ಹೇಳ್ತಾ ಇದ್ದಾರೆ ವಿನೋದ್ ಅವರು. ಎಚ್ ಟು ಓ ಚಿತ್ರದ್ದು ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ತದನಂತರ ಈಗ ನಾನೇ ರಾಜಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು ಕಾಡ ನೋಡ ಹೊಡಿ, ಎಸ್ ಈ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಬನ್ನಿ ಆತ್ಮೀಯರೇ, ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಏನಪ್ಪ ವಿಶೇಷತೆ ಈ ಕಾರ್ಯಕ್ರಮದ್ದು? ನಿಮ್ಮ ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆಯನ್ನು ರಿಕ್ವೆಸ್ಟ್ ಮಾಡುದು. ಏಕೆಂದ್ರೆ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ. ಸ್ನೇಹಿತರೆ, ಉತ್ತಮ ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತೆ. ಬನ್ನಿ ರಾಮಾಚಾರಿ ಚಿತ್ರದ ಗೀತೆ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರದು ಕೇಳಿ ಮಜಾ ಮಾಡಿ.

0: ಆಗದು ಎಂದು.
1: ಕಾರ್ಯಕ್ರಮದ ಮುಂದಿನ ಹಾಡು ರೆಡಿ ಆಗಿದೆ ಆತ್ಮೀಯರೇ. ವಿಜಯಲಕ್ಷ್ಮಿ ಅವರದು, ಈಗ ಜಸ್ಟ್ ಪ್ರಸಾರವಾಗಿರೋ ಗೀತೆ ಚಂದ್ರಕಾಂತ್ ಬಡಗಾವಿ ಅವರದು. ಶನಿವಾರ ದಿನ ಎಲ್ಲಿ ಹೋಗಿದ್ರಿ ಮಾಸ್ ಲಕ್ಷ್ಮಿ ಅವರು? ಅವರಿಗೆ ನಾನು ಮಸ್ತ್ ಹೊಸ ಸಾರಿ ತಯಾರು ಮಾಡೀನ್ರಿ ಅಂತ ಹೇಳ್ತಾ ಇದ್ದಾನೆ. ಕ್ಷಮಿಸಿ, ನನಗೆ ಅದು ಹೇಳಬೇಕಿತ್ತು. ಶನಿವಾರ ಒಂದು ಉತ್ತಮ ಸಂದರ್ಶನಕ್ಕೆ ನಾನು ಆಚೆ ಹೋಗಿದೆ. ಆದರೂ ದಯವಿಟ್ಟು ತಾವು ತಮ್ಮ ತಮ್ಮ ಗೀತೆಯನ್ನು ಕೇಳಿದ್ರಲ್ಲ, ಅದಕ್ಕೆ ಧನ್ಯವಾದ ಆತ್ಮೀಯ ಸ್ನೇಹಿತರೆ. ಉತ್ತಮ ಗೀತೆಗಳು ಲೈನ್ಡ್ ಅಪ್ ಇವೆ. ದಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಮಂಗಳವಾರದ ಸ್ಪೆಷಲ್ ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಸುಮಧುರವಾದ ಶಾಲೆ ಸ್ಪೆಷಲ್ ಗೀತೆ. ಸೊ ಕಾರ್ಯಕ್ರಮದಲ್ಲಿ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ್ರಿ. ಈ ಗಂಟೆ ಆವಾಸ್ ಕೇಳಿದ್ರೆ ಸಾಕು, ಎಲ್ಲರೂ ರೆಡಿ ಆಗ್ತಿದ್ವಿ ಸ್ಕೂಲಿನ ಪ್ರಾರ್ಥನೆಗೋಸ್ಕರ, ಅಥವಾ ಸ್ಕೂಲ್ ಬಿಡೋಗಿದ್ದ ಮುಂಚೆನೂ ಕೇಳ್ತಿದ್ವಿ. ಆದರೆ ಇದೇ ಗಂಟೆ ಸದ್ದು ಸ್ಕೂಲ್ ಪ್ರಾರಂಭ ಆದಾಗ ಒಂಥರ ಸ್ಕೂಲ್ ಪ್ರಾರಂಭ ಆತಪ್ಪ, ಅದೇ ಇದೇ ಗಂಟೆ ಸತ್ತು ಸ್ಕೂಲ್ ಮುಗಿಯೋಕ್ಕಿಂತ ಮುಂಚೆ ಅಯ್ಯೋ ಎಷ್ಟು ಮನಸ್ಸು ಅನಿಸುತ್ತೆ ಅಲ್ವಾ. ಸೊ ಆತ್ಮೀಯರೇ, ತಮ್ಮ ಜೀವನದಲ್ಲಿರೋ ಆ ಸಮಸ್ಯೆ, ತಮ್ಮ ಜೀವನದಲ್ಲಿರೋ ಆ ನೋವು ನೋಡೋ ದೃಷ್ಟಿ ಮೇಲಿರುತ್ತೆ. ಯೆಸ್, ಸೊ ಆತ್ಮೀಯರೇ ದೃಷ್ಟಿ ಬದಲಾಯಿಸಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಬರ್ತಾ ಇದೆ ಈ ಗೀತೆ, ತಕ್ಕ ಗೀತೆ ನೋಡ್ರಿಪ್ಪ. ಆಗದು ಎಂದು ಕೈ ಕಟ್ಟಿಕೊಳ್ಳಿತಾರೆ ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಸುಮಧುರವಾದ ಗೀತೆ. ಮತ್ತೆ ಯಾರ್ಯಾರು ಏನೇನು ಮೆಸೇಜ್ ಮಾಡಿದರೆ ನೋಡೋಣ ಬನ್ನಿ ಕಾರ್ಯಕ್ರಮದಲ್ಲಿ. ನಮ್ಮ ರಾಜೇಶ್ವರಿ ಅವರು ತಿಳಿಸ್ತಾ ಇದ್ದಾರೆ, ನನ್ನ ತಂಗಿ ಪೂನಾದಿಂದ ಬಂದಿದ್ದಾಳೆ, ಫಸ್ಟ್ ಟೈಮ್ ಆಕೆ ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇರೋದು, ಏನೋ ಒಂಥರ ಈ ಹಾಡನ್ನು ಹಚ್ಚಿ. ಆಲ್ ರೈಟ್ ರಾಜೇಶ್ವರಿ ಅವರೇ, ನಿಮ್ಮ ಪ್ರೀತಿಯ ತಂಗಿಯವ್ರಿಗೋಸ್ಕರ ಏನೋ ಒಂಥರ. ಈ ಗೀತೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಹುಡುಗಾಟ ಚಿತ್ರದ್ದು ಅಂತ ಬರ್ತಾ ಇದೆ, ಮುಸ್ಸಂಜೆ ಮಾತಿನಲ್ಲಿ ಅದು ಇಲ್ಲ. ಸೊ ಆ ಗೀತೆ ನಿಮಗೋಸ್ಕರ, ನಿಮ್ಮ ತಂಗಿ ಪೂನಾದಿಂದ ಬಂದಾರೆ, ನಿಮಗೆ ನಿಮ್ಮ ತಂಗಿ ಬಂದಾರ, ನಮ್ಮ ದೊಡ್ಡಣ್ಣ ಬಂದಾರ, ಎಲ್ಲಿಂದ ಪೂನಾದಿಂದ. ಸೊ ಆತ್ಮೀಯರೇ, ದುನಿಯಾ ಭಾಳ ಛೋಟ ಐತಂತಾರಲ್ರಿ, ದುನಿಯಾ ಗೋಲ್ ಹೇ ಈ ದುನಿಯಾ ಭಾಳ ಚಿಕ್ಕದು ಅಂತ, ಹಂಗೆ ನೋಡ್ರಿ ಇವರು ತಂಗಿ ಬಂದಿದ್ದಾರೆ ಪುಣ್ಯದಿಂದ, ನಮ್ಮ ದೊಡ್ಡಣ್ಣ ಬಂದಿದ್ದಾನೆ ಪುಣ್ಯದಿಂದ. ಸೊ ಆತ್ಮೀಯರೇ, ಆಗದು ಎಂದು ಕೈ ಕಟ್ಟಿ ಕುಳಿತಾರೆ, ಸುಮಧುರವಾದ ಗೀತೆ ವಿಜಯಲಕ್ಷ್ಮಿ ಅವರದು, ಇದಾದ ತಕ್ಷಣ ವಿಜಯ್ ಕುಮಾರ್ ಅವ್ರದ್ದು ಗೀತೆ. ತದನಂತರ ಕಂಚನ್ ಕೋಪರಡೆಯವರು ತಮ್ಮ ಸಿಹಿಯಾದ ನೆನಪನ್ನು ಎಷ್ಟು ಚೆನ್ನಾಗಿ ಹಂಚಿಕೊಂಡಿದ್ದಾರೆ, ನನಗೆ ಬಹಳ ಸಂತೋಷವಾಯಿತು. ಆ ಸಿನಿಮಾ ಪೇಪರ್ನಲ್ಲಿ ನೋಡೋದು ನನ್ನ ಕಾಲೇಜ್ ದಿನಗಳಲ್ಲಿಯೂ ಮಾಡಿದ್ದೆ ನಾನು, ಅದನ್ನು ವಿವರವಾಗಿ ತಿಳಿಸುವೆ. ಆದರೆ ಸಂಜಯ್ ಅಂಗಡಿಯವರು ಶುಭೋದಯ ಮಂಜಣ್ಣ ಅಂತ ಹೇಳಿ ಈ ಸುಂದರ ಸುಮಧುರವಾದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆತ್ಮೀಯರೇ, ಮಂಗಳವಾರ ಇವತ್ತು ತಮ್ಮ ತಮ್ಮ ಪ್ರಾರ್ಥನೆಯಲ್ಲಿ ಒಂದು ರಿಕ್ವೆಸ್ಟು ಇಡಿ, ಉತ್ತಮ ಮಳೆಯಾಗಲಿ ಅಂತ. ಕುಂದಾನಗರಿ ಬೆಳಗಾವಿಯಲ್ಲಿ ಒಳ್ಳೆ ಮೋಡಗಳು, ಆ ಮೋಡವನ್ನು ನೀವು ಬುಟ್ಟಿನಲ್ಲಿ ಬಟ್ಟೆ ತೊಳಿತೀರಿ, ತೊಳೆಯುವಾಗ ಹಿಂಗೆ ಗಜ್ಜ ಗಜ್ಜ ಗಜ್ಜ ಅಂತ ಹಾಕಿ ಲಾಸ್ಟಲ್ಲಿ ಹಿಂಡ್ತೀರಿ ನೋಡ್ರಿ, ಹಂಗೆ ದೇವ್ರ ಈ ಒಳ್ಳೆ ಮೋಡಗಳನ್ನು ಹಿಂಡಿ ಉತ್ತಮ ಮಳೆ ಬರಲಿ ಅಂತ ಬೇಡ್ಕೊಳ್ಳಿ ಆತ್ಮೀಯ ಸ್ನೇಹಿತರೆ, ಮಳೆ ಬೇಕಾಗಿದೆ. ಆ್ಯಂಡ್ ಮನೆಯಲ್ಲಿ ಏನಾದರೂ ನೀರಿದ್ದರೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಡೇಂಗು ಮಾಸಾಚರಣೆ ಬಗ್ಗೆ ನಾವು ಮಾತನಾಡಿದ್ವಿಲ್ಲ, ಮೂರು ಸಿಗಳು, ಎಸ್, ಚಕ್ಕ ಕ್ಲಿಯರ್ ಕ್ಲೀನ್ ಚೆಕ್ ಮಾಡಿದ್ರೆ ಆಜುಬಾಜು ಏನೇನೈತಿ, ನೀರಿನ ಎಲ್ಲೆಲ್ಲಿ ಗೊಳ ಆಗಿ ಕುಂತದ, ಸಂಗ್ರಹಿಸಿ ಕೂತಿರುವ ನೀರು ಚೆಕ್ ಮಾಡಿರಿ, ಕ್ಲೀನ್ ಮಾಡ್ರಿ, ಅದ್ರ ಆಗ ಒಟ್ಟ ನೀರಿಡಾಗಿ ಬಿಡಬೇಡ್ರಿ, ಚಕ್ಕ ಕ್ಲೀನ ಕ್ಲಿಯರ್ ಮಾಡ್ತಾ ಬನ್ನಿ ಆತ್ಮೀಯ ಸ್ನೇಹಿತರೆ. ಸೊ ಆತ್ಮೀಯರೇ ಬನ್ನಿ ಕಾರ್ಯಕ್ರಮದಲ್ಲಿ, ಉತ್ತಮ ಗೀತೆಗಳು ಲೈನ್ಡ್ ಅಪ್ ಇವೆ, ಹಾಡನ್ನು ಕೇಳಿ ಮಜಾ ಮಾಡಿ.

ಸಾಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವು ಮುಂದೆ.

0: ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆಯಿರಬೇಕೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.
1: ಕಾರ್ಯಕ್ರಮದ ಹಿರಿಯರಾದ ವಿಜಯ್ ಕುಮಾರ್ ಭಸ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಸುಮಧುರವಾದ ಗೀತೆ ರೆಡಿಯಾಗಿದೆ ಆತ್ಮೀಯರೇ. ಮಧುಮಾಸ ಚಂದ್ರಮಾ ವಿಜಯ್ ವಾಣಿ ಚಿತ್ರದು ಗೀತೆ. ಅವರು ಕಾರ್ಯಕ್ರಮದಲ್ಲಿ ಈ ಗೀತೆಯೊಂದಿಗೆ ತಮ್ಮ 10th ಸ್ಟ್ಯಾಂಡರ್ಡ್ನಲ್ಲಿ ನೋಡಿರುವ ಚಿತ್ರ ವಿಚ್ ಇಸ್ ವಿಜಯ್ ವಾಣಿ ಅಂತ ಹೇಳಿ ಅವರ ಆ ಧ್ವನಿಯಲ್ಲಿ ಸುಖ ಆ ನೆಮ್ಮದಿ ನನಗೆ ಗೊತ್ತಾಗಿದೆ. ಸೊ ಆತ್ಮೀಯರೇ, ಹಿಂಗಿದೆ ನೋಡಿ ಈ ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ. ನೆನಪಿನ ಶಕ್ತಿ ಇದೆಯಾ? ಆದರೆ ನಾವು ಏನು ಮಾಡುತ್ತೇವೆ, ದೇವರು ಕೊಟ್ಟ ಎರಡು ಉತ್ತಮ ಬಹುಮಾನ, ನೆನಪು ಕಲ್ಪನೆ, ವಿಚ್ ಇಸ್ ಮೆಮರಿ ಆ್ಯಂಡ್ ಇಮ್ಯಾಜಿನೇಷನ್. ಈ ದೇವರು ಕೊಟ್ಟ ಎರಡು ಅದ್ಭುತ ಬಹುಮಾನವನ್ನು ಕೆಟ್ಟ ಕೆಲಸಕ್ಕೆ ಹಾಕಿಬಿಡ್ತೇವ್ರಿ. ನೆನಪು ಆ್ಯಂಡ್ ಕಲ್ಪನೆ, ಸಿಹಿಯಾದ ನೆನಪನ್ನು ನೆನಪು ಮಾಡುವುದು ಬಿಟ್ಟು ಕಹಿಯಾದ ನೆನಪನ್ನು ನೆನಪು ಮಾಡಿ ಈಗಿನ ಕ್ಷಣ ಬುರ್ರ ಅಂತ ಬೇಜಾರು ಮಾಡಿಕೊಂಡಿರ್ತೇವೆ. ಕಲ್ಪನೆಯಲ್ಲಿ ಬೇಡವಾದ ಕಲ್ಪನೆಯನ್ನು ಮಾಡಿಕೊಂಡು ಭಯದಲ್ಲಿ ಈಗಿನ ಕ್ಷಣ ಕಳಿತೇವೆ. ಯಾಕೆ ನೆನಪಲ್ಲಿ ಸಿಹಿಯಾದ ನೆನಪನ್ನು ನೆನಪಿಸಿ ಈಗಿನ ಕ್ಷಣ ರಿಲ್ಯಾಕ್ಸ್ ಆಗಿರ್ರಿ. ಕಲ್ಪನೆಯಲ್ಲಿ ಉತ್ತಮ ಕಲ್ಪನೆಯನ್ನು ಮಾಡಿ ಈಗಿನ ಕ್ಷಣ ಆರಾಮಾಗಿರ್ರಿ. ಹೌದಲ್ವಾ, ಎರಡು ಗಿಫ್ಟ್ ಕೊಟ್ಟಾರಲ್ರಿ ದೇವ್ರ, ಕರೆಕ್ಟ್ ಜಾಗದಲ್ಲಿ ಬಳಸಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಮಧುಮಾಸ ಚಂದ್ರಮಾ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಸ್ನೇಹಿತರೆ, ಎಸ್ ಜಾನಕಿ ನಮ್ಮೊಂದಿಗಿಲ್ಲ, ಆದರೆ ನಾನು ಹೇಳಿದ್ನಲ್ಲ, ಕಲಾವಿದರಿಗೆ ಸಾವಿರುವುದಿಲ್ಲ, ಅವರ ಕಲೆ ನಮ್ಮೊಂದಿಗೆ ಸದಾ ಇರುತ್ತೆ. ಹಾಗೆ ನೀವು ಕೂಡ ನಮ್ಮ ಜೀವನದಲ್ಲಿ ಇದ್ದಾಗ ಎಷ್ಟು ಜನರನ್ನು ನಗಿಸಿದ್ರಿ, ಹೋದಾಗ ಎಷ್ಟು ಜನರನ್ನು ಅಳಿಸಿದ್ರಿ ಅನ್ನೋ ಲೆಕ್ಕದ ಮೇಲೆ ಫೋಕಸ್ ಮಾಡಿ ಆತ್ಮೀಯ ಸ್ನೇಹಿತರೇ, ನೀವು ಕಷ್ಟಪಡುತ್ತಿರೋ ಆ ಗಾಡಿ, ಕಾರು, ಬಂಗ್ಲೆ, ಸೆಕ್ಯೂರಿಟಿ, ಆಸ್ತಿ ಪಾಸ್ತಿ, ಬಂಗಾರ ಎಲ್ಲ ಬಿಟ್ಟು ಹೋಗಬೇಕು. ಆದರೆ ನೀವು ಮಾತನಾಡಿರುವ ಸಿಹಿಯಾದ ಮಾತು ಯಾರ್ದಾರು ಒಬ್ಬರು ಕಿವಿಯಾಗಲ್ಲಿ ಇದ್ರೂ ನೀವು ಈ ದುನಿಯಾ ಬಿಟ್ಟು ಇನ್ನೊಂದು ದುನಿಯಾಗ ಹೋದಾಗ ಅವರು ಆ ನೆನಪು ಮಾಡ್ತಾರೆ ನಿಮ್ಮ ಮಾತುಗಳನ್ನು. ಎಸ್, ನೆನಪಿಟ್ಕೊಳ್ಳಿ, ಹಾಡನ್ನು ಕೇಳಿ ಮಜಾ ಮಾಡಿ.

0: ಓಕೆ, ಇದೊಕೆ.
1: ಗಿರಿನವಿಲು ಎಲ್ಲೋ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ನಮ್ಮ ಕಂಚನ್ ಕೌಪರಡಿಯವರು ಸಿಹಿಯಾದ ನೆನಪನ್ನ ಅವರು ಕೂಡ ಹಂಚ್ಕೊಂಡ್ರು. ಅದರೊಂದಿಗೆ ನಾನು ಹೇಳಿದ್ನಲ್ಲ, ನಾನು ಕೂಡ ನ್ಯೂಸ್ ಪೇಪರ್ನಲ್ಲಿ ಎಲ್ಲರೂ ನಮ್ಮ ಮನೆಯಲ್ಲಿ ತಿಳ್ಕೊಳ್ಳೋರ ಮಂಜು ನ್ಯೂಸ್ ಪೇಪರ್ ಓದಾತನ ಅವ್ರಿಗೆ ಗೊತ್ತಿದ್ರಿಗಿಲ್ಲ, ಡೈರೆಕ್ಟ್ ಮದ್ದಿಗೆ ತೆಗಿತಿದ್ನಿ ತರುಣ್ ಭಾರತ್ನಲ್ಲಿ. ಎಸ್ಪೆಷಲಿ ಯಾವ್ಯಾವ ಟಾಕೀಸ್ನಲ್ಲಿ ಯಾವ್ಯಾವ ಚಿತ್ರ ಹತ್ತಿದೆ ಯಾವ ಟೈಮ್ನಲ್ಲಿ ಅಂತ ನೋಡಿ ಫ್ರೆಂಡ್ಸ್ ಜೊತೆ ಓಡ್ ಹೋಗೋರು ನಾವ. ಆತ್ಮೀಯ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಸಿನಿಮಾಗಳು ಮೊಬೈಲ್ನಲ್ಲಿಯೇ ಬಂದುಬಿಡ್ತಾವೆ ಒಂದೊಂದು ತಿಂಗಳಿನಲ್ಲಿ ಅಥವಾ ಒಂದೆರಡು ಮೂರು ವಾರದಲ್ಲಿ. ಆದರೆ ಚಿತ್ರಮಂದಿರಕ್ಕೆ ಹೋಗೋಕ್ಕಿಂತ ಮುನ್ನ ನಾಲ್ಕು ಜನ ಒಟ್ಟಿಗೆ ಕೂಡವ್ರ, ಪೇಪರನ್ನು ನೋಡವ್ರ, ಟೈಮನ್ನು ಚೆಕ್ ಮಾಡವ್ರ, ಜೋಬ್ನಲ್ಲಿ ರೊಕ್ಕ ಐತೋ ಇಲ್ಲೋ ಅನ್ನ ಚೆಕ್ ಮಾಡೋರ, ರಪ ರಪ ರಪ ಹೋಗವ್ರ, ಅರ್ಧ ತಾಸು ಮುಂಚೆ ಟಿಕೆಟ್ ತೊಗೊಳ್ಳೋರ, ಟಿಕೆಟ್ ಲೈನ್ನಲ್ಲಿ ನಿಂತು ಟಿಕೆಟನ್ನು ತೊಗೊಂಡು ಟಿಕೆಟ್ ತೊಗೊಂಡಾದ ತಕ್ಷಣ ಒಳಗೆ ಒಂದೊಂದು ಒಬ್ಬೊಬ್ಬರು ಹೋಗ್ತಾರೆ ಒಳಗೆ ನೋಡ್ರ ಕತ್ಲು, ಒಮ್ಮೆ ಪ್ರಕಾಶ ಬರುತ್ತೆ ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾನು ಹೇಳುವಾಗ ನಿಮಗೆ ನಿಮ್ಮ ಚಿತ್ರಮಂದಿರಕ್ಕೆ ಹೋಗಿರುವ ಆ ಒಂದು ಉತ್ತಮ ನೆನಪು ನೆನಪಾಗಿರಬಹುದು, ಹಿಂಗೆ ಮಜಾ ಬಂತಲ್ರಿ. ಸೊ ಸ್ನೇಹಿತರೆ, ಜೀವನದ ಎಲ್ಲ ಸುಖ ದುಃಖವನ್ನು ಮರೆತು ಆ ಒಂದು ಎರಡು ಎರಡೂವರೆ ತಾಸು ಮೂರು ತಾಸು ಚಿತ್ರಮಂದಿರದಲ್ಲಿ ಕೂತ್ಕೊಂಡು ಚಿತ್ರವನ್ನು ನೋಡಿ ಬರ್ತಿದ್ವಿ ಮನೋರಂಜನೆಗಂತ ಹೋಗ್ತಿರೋ ನಾವು ಚಿತ್ರಮಂದಿರಕ್ಕೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅದೇ ಚಿತ್ರಮಂದಿರದಲ್ಲಿ ಏನಾದ್ರೂ ಪಿಕ್ಚರ್ ಚಲೋ ಇಲ್ಲ, ಮೊಬೈಲ್ ತೆಗೆದು ಕೂತ್ಕೋತಾರೆ, ಮೊಬೈಲ್ ತೆಗೆದು ಟೈಟಲನ್ನು ರೆಕಾರ್ಡ್ ಮಾಡ್ತಾರೆ. ಪಿಕ್ಚರ್ ಟೈಟಲ್ ಬರುತ್ತೆ ನೋಡ್ರಿ, ಈ ಪಿಕ್ಚರು ಟೈಟಲ್ ಬಂದ ತಕ್ಷಣ ಎಲ್ಲರೂ ಮೊಬೈಲ್ ತೆಗೆದಾರೆ, ಅದನ್ನು ರೆಕಾರ್ಡ್ ಮಾಡಿ ಸ್ಟೇಟಸ್ ಇರೋ ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಸ್ಟೇಟಸ್ ಇಡೋದು, ನಾಲ್ಕು ಜನರಿಗೆ ತೋರಿಸೋದಲ್ರಿ, ನಾನು ಇಲ್ಲಿದ್ದೇನೆ ಅಲ್ಲಿದ್ದೇನೆ ಇಷ್ಟು ಖುಷಿಯಾಗಿದ್ದೇನೆ ಪಿಕ್ಚರ್ ನೋಡಾತ್ತೇನೆ ಅಂತ. ಸಿನಿಮಾ ಸ್ಟಾರ್ಟ್ ಆಗಿರುತ್ತೆ, ಅವರು ಅದ್ರ ಬಗ್ಗೆ ಚಿಂತೆ ಇಲ್ಲ. ಸಿನಿಮಾದ ಇಂಟರ್ವೆಲ್ನಲ್ಲಿ ತೆಲಿ ಮತ್ತು ಅವರಿಗೆ ಬ್ಯುಸಿ ಆಗಬೇಕು, ಮೊಬೈಲ್ ತೆಗೆದು ರೀಲ್ ನೋಡ್ಕೋತ್ಕೊಂಡಿರ್ತಾರೆ. ಯಾಕೆ, ಒಂದಾನೊಂದು ಕಾಲದಲ್ಲಿ ಮನೋರಂಜನೆಗೆ ರೇಡಿಯೋ ಅಥವಾ ಚಿತ್ರಮಂದಿರನೇ ಮಾಧ್ಯಮವಾಗಿತ್ತು, ಈಗ ಸತತ ಮಾಧ್ಯಮ ಆಗಿಬಿಟ್ಟಿದೆ ನಮ್ಮ ಮೊಬೈಲು. ಪ್ರತಿ ನಿಮಿಷ ಪ್ರತಿ ಕ್ಷಣ 30 ಸೆಕೆಂಡ್ನಲ್ಲಿ ನಿಮಗೆ ನಗು, 30 ಸೆಕೆಂಡ್ನಲ್ಲಿ ನಿಮಗೆ ಒಂದು ಕತೆ, 30 ಸೆಕೆಂಡ್ನಲ್ಲಿ ನಿಮ್ಮ ಕೋಪ ಜಾಸ್ತಿ ಆಗುತ್ತೆ, ನಿಮಗೆ ಮೋಟಿವೇಶನ್ ಜಾಸ್ತಿ ಆಗುತ್ತೆ, ನಿಮಗೆ ಕಾಮ ಜಾಸ್ತಿ ಆಗುತ್ತೆ. ಹಂತ ಹಂತ ರೀಲ್ಗಳನ್ನು 30 ಸೆಕೆಂಡ್ 60 ಸೆಕೆಂಡ್ 30 ಸೆಕೆಂಡ್ ವೀಡಿಯೋ ನೋಡಿ ನೋಡಿ ತಲೆ ಖರಾಬಾಗಿ ತಲೆಗೆ ಒಂಥರ ಸುಸ್ತಿ ಬರ್ತಾ ಇದೆ. ಏನೂ ಕೆಲಸ ಮಾಡಲಾರದೆ ಸುಸ್ತಾಗೋ ಜನರೇಷನ್ನಲ್ಲಿ ನಾವು ಹೋಗ್ತಾ ಇದ್ದೇವೆ. ಆತ್ಮೀಯ ಸ್ನೇಹಿತರೆ, ನೀವು ಒಂದು ತಾಸು ಈ 30 30 60 ಸೆಕೆಂಡಿನ ವೀಡಿಯೋ ನೋಡಿ, ಒಂದು ತಾಸು ನೋಡಿ, ಅದಾದ ತಕ್ಷಣ ನಿಮಗೆ ಸುಸ್ತಾಗಿರುತ್ತೆ, ವೈಜ್ಞಾನಿಕವಾಗಿ ಪ್ರೂಫ್ ಆಗಿದೆ. ಬನ್ನಿ ಆತ್ಮೀಯರೇ, ಭಾಳಷ್ಟಾಯ್ತು ಮಾತು. ಆಫ್ರಿಕಾದಲ್ಲಿ ಶಿಲಾ, ಈ ಗೀತೆಯೊಂದಿಗೆ ಗಜಾನನ್ ಕಾಮ್ಕರ್ ಅವರು, ಎಂದೆಂದು ನಿನ್ನನ್ನು ಮರೆತು ಗಣಪತಿ ಭಂಡಾರಿ ಅವರು ಈ ಗೀತೆಯನ್ನು ಗೋವಿಂದ್ ಹಾಗೂ ಸರಸ್ವತಿ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ರಾಜೇಶ್ರೀ ಅವರು ಉತ್ತಮ ಗೀತೆ, ಗಿರಿನವಿಲು ನನ್ನ ಫೇವ್ರೇಟ್ ಗೀತೆ ಅಂತ ಹೇಳಿದ್ದಾರೆ. ಹಾಗೆ ಮಳೆ 100% ಬಂದೇ ಬರುತ್ತೆ ಮಂಜುನಾಥ ಅಂತ ಹೇಳಿದ್ದಾರೆ. ಪ್ರಕಾಶ್ ಅವರು ಮುಂಗಾರು ಮಳೆಯೇ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಚಿಕ್ಕಬುಕ್ಕು ರೈಲು ಬಾಯ್ ಚಂದನ್ ಅವರು ಜೋಗಿ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಪ್ರೀತಿ ಅಂತ ಪ್ರಾಣ ತಿನ್ನು, ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿ ಈ ಒಂದು ಗೀತೆಯೊಂದಿಗೆ ನನಗೆ ಬಹಳ ಇಷ್ಟವಾಗ್ತಾ ಇದೆ. ಏಕೆಂದರೆ ಅಕ್ಷತಾ ಅವರು ಈ ಮೆಸೇಜ್ ಒಂದಿಗೆ ಮಾಡಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಶಾಲೆಯ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಬನ್ನಿ, ಕಾರ್ಯಕ್ರಮದ H2O ಚಿತ್ರದ ಗೀತೆಯೊಂದಿಗೆ ಹಾಡನ್ನ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು, ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಸುಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ.
0: ಇದು

ಎಸ್ಬಿಬಿ ಕೆ ಶ್ರೀತ್ರಾ ಅವರ ಧ್ವನಿಯಲ್ಲಿ ಈ ಹಾಡು ಸಿಬಿಐ ಶಂಕರ್ ಚಿತ್ರದ್ದು. ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ರಾಜೇಶ್ರೀ ಅವರು ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ ಬನ್ನಿ ಈ ಗೀತೆ ಕೇಳೋಣ. ಆದ ತಕ್ಷಣ ರೇಣುಕಾ ಕಾಮ್ಕರ್ ಅವರ ಹಾಡು ಅರಳುವ ಹೂಗಳೇ. ಉತ್ತಮ ಕಾರ್ಯಕ್ರಮ ತಗೊಂಡು ಬಂದಿದ್ದೀನ. ಬಹುದಿನದ ನಂತರ ಈ ಗೀತೆ ಕೇಳೋ ಆಸೆಯಲ್ಲಿದ್ದೇನೆ ಅಂತ ಹೇಳಿ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದರೆ ರೇಣುಕಾ ಕಾಮ್ಕರ್ ಅವರು. ಆತ್ಮೀಯರೇ, ಒಳ್ಳೊಳ್ಳೆ ಗೀತೆಗಳು ಲೈನ್ಡ್ ಅಪ್ ಇವೆ. ನೆನಪಿನ ಬಗ್ಗೆ ನಾನು ಹೇಳ್ತಾ ಇದ್ದೆ, ಕಲ್ಪನೆ ಬಗ್ಗೆ ಹೇಳ್ತಾ ಇದ್ದೆ. ಬಹಳಷ್ಟು ಬಾರಿ ಈ ನೆನಪು ಆ್ಯಂಡ್ ಕಲ್ಪನೆ ಬಗ್ಗೆ ನಾನು ಹೇಳಿದ್ದೇನೆ. ಆದರೆ ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ನಾಷ್ಟ ಮಾಡ್ತೇವೆ, ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡಿ ಮಾಡ್ತೇವಲ್ರಿ. ಹಂಗೆ ಪ್ರತಿನಿತ್ಯ ಉತ್ತಮ ಮಾತುಗಳನ್ನು ಕೇಳ್ತಾ ಇರಬೇಕು. ಸೊ ಆತ್ಮೀಯರೇ, ಯಾರಿಗೆ ನಿಮ್ಮದಲ್ಲಿ ಇವತ್ತು ಯಾರು ಯಾರು ಏನೇನು ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಹಾಂ, ಸೊ ನಿನ್ನೆ ಒಳ್ಳೆಯದಾದಂಥ ಒಂದು ಅಂದರೆ ಫುಟ್ಬಾಲ್ ಮ್ಯಾಚ್ ಇತ್ತು. ಆತ್ಮೀಯ ಸ್ನೇಹಿತರೆ, ಫುಟ್ಬಾಲ್ ಮ್ಯಾಚನ್ನು ನೋಡುವಾಗ ನನಗೊಂದು ನೆನಪಾಯಿತು. ಅಂದರೆ ಆ ಒಂದು ಫುಟ್ಬಾಲ್ ಮ್ಯಾಚ್ನಲ್ಲಿ ಸ್ನೇಹಿತರೆ ಏನಾಗಿದೆ, ಒಂದು ಟೀಮ್ ಗೆದ್ದು ಇನ್ನೊಂದು ಟೀಮ್ ಸೋತು. ಸೊ ಸ್ನೇಹಿತರೆ, ಸೋಲು ಗೆಲುವು ಒಂದೇ ಗ್ರೌಂಡ್ನಲ್ಲಿ ಒಂದು ಟೀಮಿನ ಎಲ್ಲ ಪ್ಲೇಯರ್ಸು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ. ಆಚೆ ಇನ್ನೊಂದು ಟೀಮಿನ ಜನರು ಅಂದರೆ ಆಟಗಾರರು ಎಲ್ಲರ ಕಣ್ಣಲ್ಲಿ ಕಣ್ಣೀರು, ದುಃಖ, ಫ್ರಸ್ಟ್ರೇಷನ್ ತುಂಬಿದೆ. ಜೀವನಾನೂ ಹಂಗರಿ ಸ್ನೇಹಿತರೆ. ಆ ಒಂದು ದೊಡ್ಡ ಗ್ರೌಂಡ್ನಲ್ಲಿ ಎರಡು ತರಹದ ಭಾವನೆ ಸ್ಟಾರ್ಟ್ ಇದೆ. ಜೀವನಾನೂ ಹಂಗ ಆತ್ಮೀಯರೆ. ಆದರೆ ಯಾವುದು ಶಾಶ್ವತವಲ್ಲ. ಏಕೆಂದರೆ ಯಾ ಟೀಮ್ ಸೋತು ನೋಡ್ರಿ, ಈ ವರ್ಷ 4 ವರ್ಷ ಹಿಂದೆ ಅವರು ಗೆದ್ದಿದ್ರು, ಅವರೊಂದಿಗೆ ಯಾರು ಆಟ ಆಡ್ತಿದ್ರು ಅವರು ಹೋದ ವರ್ಷ ಸೋತಿದ್ರು. ಅಷ್ಟೇ ಆತ್ಮೀಯ ಸ್ನೇಹಿತರೆ, ಸುಖ ದುಃಖ ಯಾವುದು ಶಾಶ್ವತವಲ್ಲ. ಇದೇ ಒಂದು ನಿಮಗೆ ಹೇಳೋ ಕಾರ್ಯಕ್ರಮದಲ್ಲಿ ಉದ್ದೇಶ. ಸುಖ ದುಃಖ ಶಾಶ್ವತ ಅಲ್ಲ. ನೀವು ಸುಖವಾಗಿದ್ದೀರಾ, ಆರಾಮಾಗಿರ್ರಿ. ದುಃಖದಲ್ಲಿದ್ದೀರಾ, ಶಾಶ್ವತವಲ್ಲ, ತಿಳ್ಕೊರ್ರಿ. ಇಷ್ಟು ನೀವು ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ರೆ ಆಗುತ್ತೆ ನೋಡಿ. ಸೊ ನಿನ್ನೆಲ್ಲಿ ಮೊನ್ನೆ ಆ ಒಂದು ಫುಟ್ಬಾಲ್ ಮ್ಯಾಚ್ನಲ್ಲಿ ಈ ಒಂದು ಪಾಠ ನಾನು ಕಲಿತೆ. ಸುಖ ದುಃಖ ಒಂದೇ ಸ್ಟೇಡಿಯಂನಲ್ಲಿ, ಒಂದು ಕಡೆ ಸುಖವಾದ ಒಂದು ಕ್ಷಣಗಳು, ಒದರಾತಾರೋ ಕಪ್ ತೊಗೊಂಡಾರು, ಆಚೆ ಈ ಕಡೆ ಅಲ್ಲೇ ಹಿಂದೆ ಆ ಟೀಮ್ದವರು ಯಾರು ಸೋತ್ರಲ್ಲ ಅವ್ರ ಕಣ್ಣಲ್ಲಿ ನೀರು. ಆದರೆ ಹೋದ ಸಲ ವರ್ಲ್ಡ್ ಕಪ್ ಅವ್ರು ಗೆದ್ದಿದ್ರಿ, ಅವಾಗ ಅವರು ಫುಲ್ ಸಂತೋಷವಾಗಿತ್ತು. ಸಂತೋಷ ಶಾಶ್ವತ ಇತ್ತ? ಇಲ್ಲ. ಈಗ ಅವರು ದುಃಖದಲ್ಲಿ ಇದ್ದಾರೆ, ಇದು ದುಃಖ ಶಾಶ್ವತವಿರುತ್ತಾ? ಇಲ್ಲ. ಆಚೆ ಯಾರು ಗೆದ್ದಿದ್ದಾರೆ ಆ ಒಂದು ಸುಖ ಶಾಶ್ವತವಾಗಿರುತ್ತಾ? ಇಲ್ಲ ಆತ್ಮೀಯರೇ. ಹಂಗೆ ದಿಸ್ ಇಸ್ ಲೈಫ್. ನೆನಪಿಟ್ಕೊಳ್ಳಿ, ನಿಮ್ಮ ದುಃಖ ಶಾಶ್ವತವಲ್ಲ, ನಿಮ್ಮ ಸುಖ ಅದು ಶಾಶ್ವತವಲ್ಲ. ಸುಖ ಇದ್ದೀರಂದ್ರೆ ಸುಖವಾಗಿರ್ರಿ, ಮಜಾ ಮಾಡಿರಿ. ದುಃಖದಲ್ಲಿ ಇದ್ದೀರಂದ್ರೂ ಅದು ಮಜಾ ಮಾಡಿರಿ, ಯಾಕಂದ್ರೆ ದಟ್ ಈಸ್ ಆಲ್ಸೋ ನಾಟ್ ಶಾಶ್ವತ. ಹಾಡನ್ನ ಕೇಳಿ ಮಜಾ ಮಾಡಿ.

ಅರ್ಥಪೂರ್ಣ ಗೀತೆ ರೆಡಿ ಆಗಿದೆ. ಕೆ ಎಸ್ ಚಿತ್ರಾ ಅವರ ಮನೆಯಲ್ಲಿ ಕೆ ಎಸ್ ಚಿತ್ರಾ ಅವರು ಅಂತ ಹೇಳಿದ ತಕ್ಷಣ ಎಸ್ ಜಾನಕಿ ಅವರು ತೀರಿ ಹೋದಾಗ, ನಿಧನರಾದಾಗ ಅವರಲ್ಲಿ ಬಂದು ಹತ್ತಿರುವ ಆ ದೃಶ್ಯ ಕಣ್ಮುಂದೆ ಬರುತ್ತೆ ಆತ್ಮೀಯರೆ. ಸೊ ಕೆ ಎಸ್ ಚಿತ್ರಾ ಅವರ ಮನೆಯಲ್ಲಿ ಈ ಗೀತೆ ರೆಡಿ ಆಗಿದೆ. ಅಕ್ಷತಾ ಅವರು ಮೆಸೇಜನ್ನು ಮಾಡಿದರೆ, ಎಷ್ಟು ಚೆನ್ನಾಗಿ ನೀವು ಒಂದು ಮ್ಯಾಚ್ನಲ್ಲಿಯೂ ಕೂಡ ಪಾಠವನ್ನು ಹುಡುಕಾಡಿದ್ರಿ. ನಾನು ಹೇಳಿದಲ್ಲ ಅಕ್ಷತಾ ಅವರೇ, ಜೀವನ ನೋಡೋ ದೃಷ್ಟಿ ಚೇಂಜ್ ಮಾಡಿ ಆರಾಮಾಗಿರ್ತೀರಾ. ಜೀವನ ನೋಡೋ ದೃಷ್ಟಿಯನ್ನು ಚೇಂಜ್ ಮಾಡೋದಕ್ಕೆ ಬಹಳಷ್ಟು ಮಾರ್ಗಗಳಿದಾವ. ನಾನು ಸದಾ ಹೇಳ್ತಿರ್ತೇನೆ, ತಮ್ಮ ದೇಹ, ತಮ್ಮ ಒಂದು ಮನಸ್ಸು, ತಮ್ಮ ಒಂದು ವಿಚಾರಗಳು, ಇವನ್ನ ತಮ್ಮ ಕಂಟ್ರೋಲ್ನಲ್ಲಿ ತಗೊಳ್ಳೋ ಪ್ರಯತ್ನ ಮಾಡಿ. ಪ್ರಾರಂಭ ಫಿಸಿಕಲ್ ಬಾಡಿಯಿಂದ ಮಾಡಿ. ದೇಹದಿಂದ ಒಂದು ಎರಡು ಹನಿ ಬೆವರು ಬರುವಂತಹ ಕಾರ್ಯಗಳನ್ನು ಮಾಡಿ. ನಮ್ಮ ದೇಹಕ್ಕೆ ಚಲನೆ ಕೊಡಲಾರದೆ ಇಂಥ ಎಲ್ಲ ವಿಚಾರಗಳು ಬರ್ತಾ ಇದೆ. ಎಲ್ಲ ವಿಷಯಗಳು ಬಹಳ ಸುಲಭವಾಗಿ ತಮ್ಮ ಒಂದು ಕ್ಲಿಕ್ಕಲ್ಲಿ ಮನೆಯಲ್ಲಿ ಬಂದು ತಲುಪುತ್ತೆ. ನಿಮಗೆ ಔಷಧಿ ಬೇಕಾ, ಒಂದು ಕ್ಲಿಕ್ ಮಾಡಿ ಅದು ಬರುತ್ತೆ. ನಿಮಗೆ ಬಟ್ಟೆ ಬೇಕಾ, ಅದು ಬರುತ್ತೆ. ನಿಮಗೆ ರಾಷನ್ ಬೇಕಾ, ಎಸ್ ಅದು ಬರುತ್ತೆ. ತರಕಾರಿ ಬೇಕಾ, ಎಸ್ ಅದು ಬರುತ್ತೆ. ಚಲನೆಯೇ ಇಲ್ಲ ಶರೀರಕ್ಕೆ, ಸ್ವಲ್ಪ ಶರೀರವನ್ನು ಚಲಾಯಿಸಿ, ಶರೀರದಿಂದ ಒಂದು ಬೆವರು ಹನಿ ಬರುವಷ್ಟ ಏನಾದರೂ ಒಂದು ಸ್ವಲ್ಪ ಮಾಡಿ. ತದನಂತರ ತಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಮಾಲಾ ಜಾಪ ಮಾಡಿ. ತದನಂತರ ತಮ್ಮ ವಿಚಾರಗಳನ್ನು ಶಾಂತ ಮಾಡೋಕ್ಕೆ 120 ಸೆಕೆಂಡ್ ಧ್ಯಾನ ಮಾಡಿ. ಇವು ಮೂರು ವಿಷಯ ಮಾಡಿದ ಕೂಡಲೇ ಬಾಕಿ ನೀವು ದಿನದಲ್ಲಿ ಏನು ಹೊರಗಿಂದು ಬಂದ್ರೂ ನಿಮ್ಗೆ ರಿಲ್ಯಾಕ್ಸ್ ಇರುತ್ತೆ. ಏಕೆಂದರೆ ಒಳಗಿನ ವಾತಾವರಣ ಪ್ರಶಾಂತ ಶಾಂತವಾಗಿ ಇಟ್ಕೊಂಡ್ರೆ ಸಾಕು, ಹೊರಗಿನ ವಾತಾವರಣ ಹೆಂಗೂ ಇರಲಿ, ಆರಾಮಾಗಿ ಕಳಿತೀರಾ ಈ ಕ್ಷಣಗಳನ್ನು, ಈ ಟೈಮನ್ನು, ಜೀವನವನ್ನು. ಆಲ್ ರೈಟ್ ಅಕ್ಷತಾ, ಕ್ಲಿಯರ್ ಅಲ್ಲ? ಸೊ ಕಾರ್ಯಕ್ರಮದಲ್ಲಿ ನಮ್ಮ ವೃಂದ ಅವರು, ಹೌ ಆರ್ ಯು, ಗುಡ್ ಮಾರ್ನಿಂಗ್ ಮಂಜುನಾಥ್ ಜನ್ ಅಂತ ಹೇಳ್ತಾ ಇದ್ರೆ, ಇವತ್ತಿನ ಚಾಲೆಂಜ್ ಅವರ ಟಾಪಿಕ್, ಇವತ್ತು ಮಂಜುನಾಥ ಬಂದ ಬಂದ ಗಂಟಿ ಬಾರಿಸ್ಕೋತು ಬಂದ. ಶಾಲೆ ಸ್ಪೆಷಲ್ ಕಾರ್ಯಕ್ರಮ ವೃಂದ ಅವರೇ, ಈ ಕಾರ್ಯಕ್ರಮದ ವಿಶೇಷತೆ ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳಿಸುವೆ. ನೀವು ನಿಮ್ಮ ಶಾಲೆಯ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡಬೇಕು. ನಿಮ್ಮ ಸ್ಕೂಲ್ ಡೇಸನ್ನು ನೆನಪು ಮಾಡಿ, ಸಿಹಿಯಾದ ನೆನಪು ನೆನಪಾಗುತ್ತೆ. ಒಂದು ಹಾಡು ಹತ್ರ ಆಗಿಂದ ಕಿತ್ತರಿ ನನಗೆ ಪಟ್ ಅಂತ ಒಗಿರಿ, ನಾನು ಪ್ರಸಾರ ಮಾಡ್ತೇನೆ. ಆಲ್ ರೈಟ್ ವೃಂದ ಅವರೇ, ಮತ್ತೆ ಯಾರು ಏನೇನು ಮೆಸೇಜ್ ಮಾಡಿದರೆ ನೋಡೋಣ. ಪ್ರೀತಿ ಅವರು ಪ್ರೀತಿಯಿಂದ ಮೆಸೇಜನ್ನು ಮಾಡಿದರೆ, ಪ್ರೀತಿ ಇಂದ ಜೀವನ ನಡೆಸಿಕೊಡಬೇಕು, ನೀವು ನನ್ನ ಹೆಸರಿನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರಿ, ನನಗೆ ಭಾಳ ಸಂತೋಷ ಆಗಿದೆ. ಏ ಇಲ್ಲ ಪ್ರೀತಿಯವರೇ, ನೋಡಿ ನಿಮ್ಮ ಹೆಸರಲ್ಲಿಯೇ ಇದೆ ಪ್ರೀತಿ. ಪ್ರೀತಿಯಿಂದ ಇರಲೇಬೇಕು ಜೀವನದಲ್ಲಿ, ಮತ್ತಿನ್ನು ಬೇರೆದು ಏನೂ ಇಲ್ಲ ಅಪಾರ್ಟ್ ಫ್ರಮ್ ಲವ್, ಅಪಾರ್ಟ್ ಫ್ರಮ್ ಪ್ರೀತಿ. ಲವ್ ಪ್ರೀತಿ ಅಂದರೆ ಎಲ್ಲರೂ ಹೊ ಅಂತ ನಾಚಾಕ್ ಚಾಲು ಮಾಡ್ತಾರೆ. ಎಲ್ಲ ಬರೀ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಲವ್ ಇರುವುದಿಲ್ಲ ಸ್ನೇಹಿತರೆ. ಸಾಕು ಪ್ರಾಣಿ ಆ್ಯಂಡ್ ನಿಮ್ಮ ಮಧ್ಯೆ ಇರೋ ಪ್ರೀತಿ, ತಂದೆ ಮಗಳ ಮಧ್ಯೆ ಇರೋ ಪ್ರೀತಿ, ತಾಯಿ ಮಗನ ಜೊತೆ ಇರೋ ಪ್ರೀತಿ, ತಮ್ಮ ಹಿರಿಯರ ಮೇಲಿರೋ ಪ್ರೀತಿ, ತಾವು ಕೆಲಸ ಮಾಡೋ ಕೆಲಸದ ಆ ಸಂಬಂಧ, ಯಾರು ಕೆಲಸ ಮಾಡ್ತಿರ್ತಾರೆ ನೋಡ್ರಿ ಕಾಲೀಗ್ಸು, ಅವ್ರ ಮಧ್ಯೆ ಇರೋ ಪ್ರೀತಿ, ನೀವು ತೋರಿಸೋ ನಿಮ್ಮ ಭಕ್ತಿ, ದೇವರ ಮೇಲಿರೋ ಪ್ರೀತಿ. ಸೊ ಸ್ನೇಹಿತರೆ, ಎಲ್ಲ ಕಡೆ ಇದೆ ಪ್ರೀತಿ. ಪ್ರೀತಿ ಇಲ್ಲದೆ ಜೀವನ ಇಲ್ಲ, ಪ್ರೀತಿಗಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಪ್ರೀತಿಯವರು ಫುಲ್ ಖುಷಿಯಾಗಿರ್ಬೋದು ಈಗ ಕಾರ್ಯಕ್ರಮದಲ್ಲಿ ಬನ್ನಿ ಭಾಗ. ಎಸ್ ವೃಂದ ಅವರೇ, ಓಕೆ ಥ್ಯಾಂಕ್ ಯು ಅಂದ್ರೆ ಬನ್ನಿ ಭಾಗವಹಿಸಿ, ನಿಮ್ಗೆ ಬೇಕಾದ್ರೆ ನಾನು ರೆಡಿ ಮಾಡುತ್ತೇನೆ ಒಂದು ಹಾಡು. ಆಲ್ ರೈಟ್, ಎಲ್ಲಿ ಮಠ ಇದ್ದೆ ಕಾರ್ಯಕ್ರಮದಲ್ಲಿ ಹೋಗೋಣ. ಏನೋ ಒಂಥರ ಈ ಗೀತೆ ರಾಜಶ್ರೀ ಅವರು ಪುನಾಯಿಂದ ಬಂದ ಅವರ ಪ್ರೀತಿಯ ತಂಗಿಗೋಸ್ಕರ ರಿಕ್ವೆಸ್ಟ್ ಮಾಡಿದರೆ. ತದನಂತರ ಈ ಸುಂದರ ಬೆಳಗ್ದಿಂಗಳ ಈ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರೋರು ನಮ್ಮ ಇವರು ಸಂಜಯ ಅಂಗಡಿಯವರು. ತದನಂತರ ಎಂದೆಂದು ನಿನ್ನನ್ನು ಮರೆತು ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಗಣಪತಿ ಭಂಡಾರಿಯವರು ಈ ಗೀತೆಯನ್ನು ಅವರು ಗೋವಿಂದ್ ಹಾಗೂ ಸರಸ್ವತಿ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಗಜಾನನ್ ಗಾಮ್ಗರ್ ಅವರು ಶೀಲಾ ಶೀಲಾ, ಇವತ್ತು ಫುಲ್ ಮೂಡ್ನೇಗಿದ್ದಾರ್ರಿ, ಬಪ್ಪಿ ಲಹರಿ ಅವರ ಗೀತೆ ಆಫ್ರಿಕಾದಲ್ಲಿ ಶೀಲಾ. ನಮ್ಮ ಗಜಾನನ್ ಗಾಮ್ಕರ್ ಅವರು ಇವತ್ತು ಆಫ್ರಿಕಾ ಹೋಗಿ ಬರ್ತಾರೆ. ನಮ್ಮ ಈಸ್ಟ್ ಆಫ್ರಿಕಾ ಇಥೋಪಿಯಾನಲ್ಲಿ ಎಷ್ಟೋ ಗೆಳೆಯರು ಆಲ್ರೆಡಿ ಇದ್ದಾರೆ, ನೀವು ಅಲ್ಲಿ ಹೋಗ್ರಿ, ಎಲ್ಲರೂ ಒಂದಾಗ್ರಿ. ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ ಅನ್ನೋ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಭಾಗವಹಿಸಿದ್ದಾರೆ. ಚಿಕ್ಕ ಬುಕ್ಕು ರೈಲು ಈ ಗೀತೆಯೊಂದಿಗೆ ಚಂದನ್ ಅವರು ಭಾಗವಹಿಸಿದ್ದಾರೆ. ಪ್ರೀತ್ಸೆ ಅಂತ ಬ್ರಹ್ಮ ತಿನ್ನೋ ಪ್ರೇಮಿ ನೀನು ಯಾರು, ಈ ಒಂದು ಗೀತೆ ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿ. ಅಕ್ಷತಾ ಅವರೇ ನಿಮ್ಮ ಹಾಡು, ಬನ್ನಿ ಕಾರ್ಯಕ್ರಮದಲ್ಲಿ. ಪುನಃ ಪುನಃ ಕೇಳಿದರು ನಿನ್ನ, ಎಸ್ ಈ ಗೀತೆ ಅಲ್ವಾ ವೃಂದ ಅವರೇ, ಬರುತ್ತೆ ನಿಮಗೋಸ್ಕರ. ಶಾಲೆ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರ, ಈ ಹಾಡಿನೊಂದಿಗೆ ನಿಮ್ಮ ಶಾಲೆ ದಿನಗಳು ತಾಜಾ ಆಗಲಿ, ನಿಮ್ಮ ಮುಖದ ಮೇಲೆ ನಗು ಬರಲಿ, ಆ ನಗು ನಿಮ್ಮ ಜೊತೆ ಸದಾ ಇರಲಿ. ಈ ಹಾಡನ್ನು ಕೇಳಿ ಮಜಾ ಮಾಡಿ.

0: ಒಂದೊಳ್ಳೆ ಹಾಡನ್ನ ರಿಕ್ವೆಸ್ಟ್ ಮಾಡಿರೋ ರೇಣುಕಾ ಕಾಮ್ಕರ್ ಅವರು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಏನೋ ಒಂಥರ ರಾಜಶ್ರೀ ಅವರು ಅವರ ಪ್ರೀತಿಯ ತಂಗಿ ಬಂದಿದ್ದಾರೆ ಪುನಾಯಿಂದ. ಸೊ ಸ್ನೇಹಿತರೆ, ಈ ಒಂದು ಗೀತೆಯೊಂದಿಗೆ ಅವರ ಇವರಿಗೋಸ್ಕರ, ತಂಗಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್. ಯಲ್ಲಪ್ಪ ಯಾದವ್ ಅವರು ಮೆಸೇಜನ್ನು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ, ನಿಮಗೆ ವಂದನೆಗಳು ಅಂತ ಹೇಳಿ ಯಲ್ಲಪ್ಪ ಯಾದವ್ ಅವರು ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ. ಯಲ್ಲಪ್ಪ ಯಾದವ್ ಅವರೇ, ತಮ್ಮ ಈ ಒಂದು ವಾಟ್ಸಪ್ ಮೆಸೇಜ್, ತಮ್ಮ ಈ ಒಂದು ಮೆಸೇಜಿಗೆ ಧನ್ಯವಾದ. ನೀವು ನಿಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳ್ತಿರಲ್ಲ, ಅದಕ್ಕೆ ಮತ್ತೆ ಮತ್ತೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಆದರೆ ಈ ಒಂದು ಹಾಡಿನ ಮುಂಚೆ ಜಾಹೀರಾತು.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು 2-wheeler ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

ಕಾರ್ಯಕ್ರಮದ ಈ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿದ್ರಲ್ಲ ಐ ಸುಂದರ ಬೆಳದಿಂಗಳ ಕೆಎಸ್ ಚಿತ್ರ ಎಸ್ ಪಿ ಬಿ ಅವರ ಧ್ವನಿಯಲ್ಲಿ ರಿಕ್ವೆಸ್ಟ್ ಮಾಡಿರುವ ಸಂಜಯ್ ಅಂಗಡಿಯವರು. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಪಿ ಬಿ ಶ್ರೀನಿವಾಸ್ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ರೆಡಿ ಆಗಿರುವ ಗೀತೆ ಎಂದೆಂದು ನಿನ್ನನ್ನು ಮರೆತು. ಈ ಗೀತೆಯನ್ನು ಅವರು ಡೆಡಿಕೇಟ್ ಮಾಡಿದರೆ ಗೋವಿಂದ್ ಹಾಗೂ ಸರಸ್ವತಿಯವರಿಗೋಸ್ಕರ. ತದನಂತರ ಬರೋ ಗೀತೆ ಗಜಾನನ್ ಕಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನ್ ಅಪ್ ಇದೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್. ತಮ್ಮ ಶಾಲೆಯ ದಿನಗಳನ್ನು ನೆನಪಿಸುತ್ತಾ ಒಂದು ಹಾಡು ರಿಕ್ವೆಸ್ಟ್ ಮಾಡಿ ಅಂತ ಹೇಳಿದೆ. ಕಾರ್ಯಕ್ರಮದ ಇದೇ ವಿಶೇಷತೆ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM KLE ಕನಸು. ಒಳ್ಳೆಯ ವಾತಾವರಣ ಆಗಿದೆ, ನನಗೆ ಬಹಳ ಇಷ್ಟವಾದ ವಾತಾವರಣ. ಇಂಥ ವಾತಾವರಣದಲ್ಲಿ ಫುಲ್ಲಿ ಶ್ಯಾಡೋ ಬಂದು ಬರುತ್ತೆ, ಅದೊಂದು ಬೇರೆ ವಿಷಯ ಇರಲಿ. ಉತ್ತಮ ಮೋಡಗಳು, ಸೊ ಒಳ್ಳೆ ಮಳೆ ಬರಲಿ ಅಂತ ತಮ್ಮ ತಮ್ಮ ದೇವರ ಕಡೆ ಬೇಡ್ಕೊಳ್ಳಿ. ಶೋಭಾ ಡಬ್ಲಿ ಅವರೇ, ಎಸ್, ನಮ್ಮ ಶಿವಣ್ಣ ಅವ್ರದ್ದು ಸ್ಪೆಷಲ್ ಕಾರ್ಯಕ್ರಮ ಈ ವಾರ ಟ್ರೈ ಮಾಡುತ್ತೇನೆ. ಈ ವಾರ ನೋಡಬೇಕು, ಸಂದರ್ಶನಗಳಲ್ಲಿ ವ್ಯಸ್ತವಿದ್ದೇನೆ. ಈ ವಾರ ಅಥವಾ ನೆಕ್ಸ್ಟ್ ವಾರ 100% ಕರುನಾಡ ಚಕ್ರವರ್ತಿ ಶಿವಣ್ಣ ಅವರ ಜನ್ಮದಿನ ಇದೇ ತಿಂಗಳು 12 July ಇತ್ತು, ಅಂದರೆ ಹೋದ ರವಿವಾರ. ಸೊ ಅವರು ಒಂದು ಜನ್ಮದಿನ 100% ಮಾಡುತ್ತೇನೆ. ಎಸ್ ಜಾನಕಿ ಅವರ ನಿಧನ ಆಯಿತು, ಅದಕ್ಕೆ ಹೋದ ವಾರ ಮಾಡಲಿಕ್ಕೆ ಆಗಿಲ್ಲ, ಮಾಡಲೂಬಾರ್ದು, ಚಂದ ಅನಿಸೋದಿಲ್ಲ ಅಂತ ಈ ವಾರ 100% ಟ್ರೈ ಮಾಡಿ ನಿಮಗೆ ತೊಗೊಂಡು ಬರುತ್ತೇನೆ. ನೀವು ಅದರಲ್ಲಿ ಭಾಗವಹಿಸಿ. ಶಿವಣ್ಣ ಅವರ ಕೇಳಲಾರದಂತಹ ಗೀತೆಯನ್ನು ನಾನು ಹುಡುಕಾಡ್ತೇನೆ, ನೀವು ಕೂಡ ಅಂಥ ಗೀತೆಯನ್ನು ಹುಡುಕಾಡಿ ಆತ್ಮೀಯ ಸ್ನೇಹಿತರೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಹಾ, ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿದ್ರಲ್ಲ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಶೀಲಾ ಬರ್ತಾ ಇದೆ ಈ ಗೀತೆ ಫುಲ್. ಈ ಗೀತೆಯೊಂದಿಗೆ ಅವರು ಅವರ ದಿನಗಳನ್ನು, ಶಾಲೆ ದಿನಗಳನ್ನು ನೆನಪಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋ ಚಂದ್ರಕಾಂತ್ ಭಟ್ಗಾವಿಯವರು. ಬನ್ನಿ, ಈ ಚಿತ್ರದ ಬಗ್ಗೆ ನಾನು ಹುಡುಕಾಡಿದೆ ಯಾವಾಗ ಬಂದಿತ್ತು, 1986, ಮೈ ಗಾಡ್, 1986 ತೆರೆಗೊಂಡಿರುವ ಈ ಗೀತೆ. ಚರಣ್ ರಾಜ್ ಅವರು ಇದರಲ್ಲಿದ್ದಾರೆ. ಆತ್ಮೀಯ ಸ್ನೇಹಿತರೆ, ಆಕ್ಟ್ರೆಸ್ ಯಾರು ಅಂತ ಇವ್ರದ್ದು ಹೆಸರು ಹುಡುಕಾಡೋದನ್ನೇ, ಶೀಲಾ ಚಡ್ಡಾ ಅಂತ್ರಿಪ್ಪ, ಶೀಲಾ ಚಡ್ಡಾ ದ್ವಾರಕೀಶ್ ಅವರು, ಚರಣ್ ರಾಜ್ ಅವರು, ಕಲ್ಯಾಣ್ ಕುಮಾರ್ ಅವರು, ಶ್ರೀನಿವಾಸ್ ಮೂರ್ತಿ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಚರಣ್ ರಾಜ್ ಅವರು ಇವತ್ತಿಗೂ ಫುಲ್ ಖಡಕ್ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡಾರ ನೋಡ್ರಪ್ಪ, ಹೌದಲ್ವಾ? ಸೊ ಆತ್ಮೀಯರೇ, 68 ಅಂತ್ರಿ ಅವ್ರದ್ದು, ಚರಣ್ ರಾಜ್ ಅವ್ರದ್ದು. ಸೊ ಏಪ್ರಿಲ್ 27 ಅವ್ರ ಜನ್ಮದಿನ ಇತ್ತು. ಅವ್ರದ್ದು ಒಂದು ಚಿತ್ರದ ಒಂದು ಜನ್ಮದಿನ ಸ್ಪೆಷಲ್ ಮಾಡಬೇಕು ನಾನು, ಇದೇ ಒಂದು ಕಾರಣ ಸಿಕ್ತು ನೋಡ್ರಿ ನನಗೂ, ನಟ ನಟಿ ಸ್ಪೆಷಲ್ ಅವ್ರದ್ದೊಂದು ಮಾಡೋಣ. ನನಗೆ ಗೊತ್ತಿದ್ರಿ, ನಾ ಏನು ಹುಟ್ಟ ಇಲ್ಲಲ್ರಿ ಅವಾಗಿಂದ ಚಿತ್ರ ಇದು. ಆಫ್ರಿಕಾದಲ್ಲಿ ಶೀಲಾ 1986 ತೆರೆಗೊಂಡಿರುವ ಈ ಒಂದು ಚಿತ್ರ. ಗಜಾನನ್ ಗಾಮ್ಗರ್ ಅವರೇ, ಫುಲ್ ನೆನಪು ಮಾಡ್ಕೊಳ್ಳಿ ಆ ದಿನಗಳನ್ನ. ಹಾ ಹಾ ಸ್ನೇಹಿತರೆ, ಬಪ್ಪಿ ಲೆಹರಿ ಅವರು ಇದಕ್ಕೆ ಸಂಗೀತ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ಅವರು ಕೂಡ ಈ ನಮ್ಮ ದುನಿಯಾನಲ್ಲಿಲ್ಲ, ಆದರೆ ಅವರ ಕಲೆ ನಮ್ಮೊಂದಿಗೆ ಸದಾ ಇರುತ್ತೆ. ಸೊ ಬನ್ನಿ, ಕಾರ್ಯಕ್ರಮದಲ್ಲಿ ಹಾಡಿದ ಕೇಳೋಣ. ಅದಾದ ತಕ್ಷಣ ನಮ್ಮ ವೃಂದ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಪುನಃ ಪುನಃ ಕೇಳಿದರು. ಈ ಒಂದು ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ತದನಂತರ ಮುಂಗಾರು ಮಳೆ, ತದನಂತರ ಚಿಕ್ಕಬುಕ್ಕು ರೈಲು, ಅದಾದ ತಕ್ಷಣ ಕೊನೆ ಗೀತೆ ಪ್ರೀತ್ಸೆ ಅಂತ ಪ್ರಾಣ ತಿನ್ನು. ಹಾಡನ್ನು ಕೇಳಿ ಮಜಾ ಮಾಡಿ.

ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆತ್ಮೀಯ ಸ್ನೇಹಿತರೆ, ತಮ್ಮ ಬಹುಮೌಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ಧ್ವನಿ ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು. ಹಾ, ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಲೊಬ ಲೊಬ ವಧೆ. ಫೈಲ ಏನಾರ ಈ ಬಾಬಾ ನಂತರ ಕಾಯ್ಪದೇ ನಕ್ಕಿ ಗಾತರೆ ಬಾಬಾ, ಜೋ ಬಿ ದೇಗ ಮಾ ಬಾಪ್ ಕೊತ್ರ ಜಿಂದಗಿ ಮೇ ವೋ ಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನೆ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜೊತೆ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುಬಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರೆ. ಖುಷಿಯಿಂದ ಇರಲಿಕ್ಕೆ ಬೇನು ಧ್ವನಿಯನ್ನ ಸದಾ ಕೇಳಿ ಸ್ನೇಹಿತರೆ. ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ನಿಮ್ಮ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಯಾಗಿಲ್ಲ ಜಾಗ ಸಾಕು, ಆಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳುದು, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು ಅಂತ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ಇವತ್ತು ಸದ್ಯಕ್ಕೆ ಮಾಡ್ರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರ್ರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ ಅಂತ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರೋ, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರೋ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೆಂಕಟೇಶ್ ಕೃಷ್ಣ ಜೋಶಿ ಅವರು. ಇವರು ನಿವೃತ್ತ ಪಶುವೈದ್ಯರು ಮತ್ತು ನಿವೃತ್ತ ಜಂಟಿ ನಿರ್ದೇಶಕರು ಕರ್ನಾಟಕ ಹಾಲು ಮಹಾಮಂಡಳ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ. ನಮಸ್ಕಾರ
0: ಸರ್. ಇವತ್ತು ನಾವೇನಾದರೂ ವೃತ್ತಿಯಿಂದಾಗಿರ್ಬೋದು ಪ್ರವೃತ್ತಿಯಿಂದಾಗಿರ್ಬೋದು ಏನಾದರೂ ಸಾಧನೆ ಮಾಡಿ ಸಾಧನೆಯ ಒಂದು ಕುರ್ಚಿಯಲ್ಲಿ ಕೂತಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಬಾಲ್ಯ ಬಹಳಷ್ಟು ಮುಖ್ಯವಾಗಿ ಕಾರಣವಾಗುತ್ತೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ತಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡಬಹುದಾ ಸರ್?
1: ಮಾಡಬಹುದು.
0: ಬಾಲ್ಯದ ಬಗ್ಗೆ ಹಾಗೇನೆ ತಂದೆ ತಾಯಿ ಪರಿಚಯ ಮಾಡಿಕೊಡಿ ಸರ್.
1: ನಾನು ವೆಂಕಟೇಶ್ ಜೋಶಿ. ನನ್ನ ತಂದೆಯವರು ಆಕ್ಚುಲಿ ಹೇಳಬೇಕಂದ್ರೆ ನಾನು ಪಶುವೈದ್ಯ, ಅವರು ಮನುಷ್ಯ ವೈದ್ಯರು. ಅವರು ಮೆಡಿಕಲ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ರು. ಬಟ್ ಆ ವ್ಯಕ್ತಿ ಕೆಲಸ ಮಾಡ್ತಕ್ಕಂತ ಒಂದು ಆಸ್ಪತ್ರೆ ಅಂದ್ರೆ TDB ಅಂತಿತ್ತು. ಆ TDB ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮಾಡುವಾಗ ಹಳ್ಳಿ ಅತ್ಯಂತ ಒಂದು ಕುಗ್ರಾಮ. ಆ ಕುಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೆ ಅವರು ಮಾಡ್ತಕ್ಕಂಥ ಸೇವೆ ನನ್ನ ಮೇಲೆ ಬಹಳಷ್ಟು ಇನ್ಫ್ಲುಯೆನ್ಸ್ ಮಾಡಿತ್ತು. ಮತ್ತು ಅವರ ಒಂದು ನಡತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗಳೊಂದಿಗೆ ಇರ್ತಕ್ಕಂಥ ಒಂದು ಮಾನವ ಒಂದು ಸಂಬಂಧ ಅಂತ ಹೇಳ್ತೀವಿ, ಆ ಸಂಬಂಧವನ್ನು ಅತ್ಯಂತ ಚೆನ್ನಾಗಿ ಇಟ್ಕೊಂಡಿದ್ರು. ಮತ್ತು ಅದರಿಂದ ಸೇವಾ ಮನೋಭಾವ ಕೂಡ ಅವರಲ್ಲಿ ಜಾಸ್ತಿ ಇತ್ತು. ಅಂಥ ಸೇವಾ ಮನೋಭಾವವನ್ನು ನಾನು ಬೆಳೆಸೋಬೇಕನ್ನೋ ಒಂದು ಉತ್ಸುಕತೆಯನ್ನು ಹುಟ್ಟಿಸಿದವರು ನಮ್ಮ ತಂದೆಯವರು. ಆ ಒಂದು ಕಾರಣದಿಂದ ನಾನು ಮೊದಲು ವೈದ್ಯನಾಗಬೇಕಂತ ಹೇಳಿ ನಾನು ಕೂಡ ಪ್ರಯತ್ನ ಪಟ್ಟವನೆ. ಆದರೆ ವೈದ್ಯಕೀಯ ಸೀಟು ನನಗೆ ಸಿಗದೇ ಇದ್ದಾಗ ಪಶುವೈದ್ಯನಾಗಿ ನಾನು ಒಬ್ಬ ವೈದ್ಯನ ಮಗ ಪಶುವೈದ್ಯನಾದದ್ದು ಇದೊಂದು ವಿಸ್ಮಯ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಬಟ್ ಈ ಪಶುವೈದ್ಯಕೀಯ ವೃತ್ತಿಗೆ ನಾನು ಸೇರಿದಾಗ ನನಗನಿಸಿದ್ದೇನಪ್ಪಾ ಅಂದ್ರೆ ಮೊದಲು ಈ ವೃತ್ತಿಗೆ ನಾನು ಯಾಕೆ ಸೇರಿದೆ, ಇದು ಬೈ ಚಾನ್ಸ್ ನಾನು ಸೇರಿದ್ದು ಹೊರತು ನಾನು ಬೈ ಚಾಯ್ಸ್ ಸೇರಿರಲಿಲ್ಲ. ಬಟ್ ಯಾವಾಗ ನಾ ಈ ವೃತ್ತಿಗೆ ನಾನು ಸೇರ್ಪಡೆಯಾದಾಗ ಇದರಲ್ಲಿ ಇರ್ತಕ್ಕಂಥ ಒಂದು ವೈಶಿಷ್ಟ್ಯ ನನಗೆ ಅರ್ಥ ಆಗ್ತಾ ಬಂತು. ಇಲ್ಲಿ ಕೂಡ ನಾನು ರೈತರೊಂದಿಗೆ ನಾನು ಹತ್ತಿರದ ಸಂಪರ್ಕವನ್ನು ಪಡಿಬಹುದು, ಅವರಿಗೆ ಸೇವೆ ಮಾಡುವಂಥ ಇದೊಂದು ದೊಡ್ಡ ಸೌಕರ್ಯವನ್ನು ನನಗೆ ಭಗವಂತ ಒದಗಿಸಿಕೊಟ್ಟಿದ್ದಾನಂತಕ್ಕಂಥ ಒಂದು ಕಲ್ಪನೆಯನ್ನು ನಾನು ತೆಗೆದುಕೊಂಡಾಗ ನಾನು ಸಾಕಷ್ಟು ಈ ವೃತ್ತಿಯಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೂಡ ನಾನು ಬೆಳೆಸಿಕೊಂಡೆ. ಅದರ ಪರಿಣಾಮವಾಗಿ ಸಹಸ್ರಾರು ರೈತರಿಗೆ ನಾನು ಸಹಾಯವನ್ನು ಒದಗಿಸುವಂಥ ಒಂದು ಪರಿಸ್ಥಿತಿಯು ಕೂಡ ನನಗೆ ಆಯಿತು. ಯಾಕಂದರೆ ಪಶುವೈದ್ಯನಾಗಿ ನಾನು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಪ್ರಪ್ರಥಮವಾಗಿ ಈ ಮೈರಡ ಪ್ಲಾನ್ ಅಂತಕ್ಕಂಥ ಒಂದು ಇಂಟರ್ನ್ಯಾಷನಲ್ NGOದಲ್ಲಿ ಕೆಲಸ ಮಾಡಿದೆ. ಅಲ್ಲಿ ಒಂದು ವರ್ಷ ನಾನು ಕೆಲಸ ಮಾಡಿದೆ 87-88. ಅಲ್ಲಿ ಯಾವ ರೀತಿ ಕೆಲಸ ಇತ್ತಪ್ಪ ಅಂತಂದ್ರೆ ಗುಡ್ಡುಗಾಡು ಜನ, ಈ ನಮ್ಮ ಮಡಕ್ಷಿರಾ ತಾಲೂಕು ಅಂತ ಹೇಳ್ತೀವಿ, ಅಲ್ಲಿ ಸಂಪೂರ್ಣವಾಗಿ ಗುಡ್ಡುಗಾಡು ಜನಗಳೇ ಇದ್ರು. ಆ ಗುಡ್ಡುಗಾಡು ಜನಗಳು ವಾಸ ಮಾಡ್ತಕ್ಕಂಥ ಸ್ಥಳದೊಳಗೆ ನಾವು ಹೋಗಬೇಕು, ಅವರಿಗೆ ಯಾವ ರೀತಿಯಾಗಿ ನಾವು ಜೀವನ ಕ್ರಮಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕು. ಯಾಕಂದ್ರೆ ಆ ಒಂದು ಮೈರಡ ಪ್ಲಾನ್ ಅಲ್ಲಿ ಒಂದು ತಂಡವೇ ಇತ್ತು. ಮೆಡಿಕಲ್ ಆಫೀಸರ್ ಇದ್ರು, ಆಮೇಲೆ ಪಶುವೈದ್ಯರು ಇದ್ರು, ಫಾರೆಸ್ಟ್ ಆಫೀಸರ್ ಇದ್ರು, ಅಗ್ರಿಕಲ್ಚರ್ ಆಫೀಸರ್ ಇದ್ರು. ಪ್ರತಿಯೊಬ್ಬರು ಹೋಗಿ ತಮ್ಮ ಜ್ಞಾನವನ್ನ ಆ ರೈತ ಅಲ್ಲಿರ್ತಕ್ಕಂಥ ಜನತೆಗೆ ತಿಳಿಸಬೇಕು, ಅವರನ್ನ ಆರ್ಥಿಕವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಮೇನ್ ಗುರಿ ನಮ್ಮ ಮೈರಡ ಪ್ಲಾನ್ ಇದ್ದು. ಬಟ್ ಅಲ್ಲಿ ಟೋಟಲಿ ಬುಡಕಟ್ಟು ಜನಾಂಗದವರಿದ್ರು, ನಾವು ಹೋದ್ರೆ ಸಾಕು ನಮಗೆ ಕಲ್ಲನ್ನು ಕೂಡ ಒಗಿತಾ ಇದ್ರು. ಯಾಕಂದ್ರೆ ಇವ್ರು ಎದಕೋ ಬಂದಿದ್ದಾರಂತೆ, ಯಾಕಂದ್ರೆ ಫಾಸ್ಟರ್ ಪೇರೆಂಟ್ ಪ್ಲಾನ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅದು, ಅವರು ಈ ಮೈರಡಕ್ಕೆ ಸಹಾಯ ಮಾಡ್ತಾ ಇದ್ರು. ಅಲ್ಲಿ ಒಂದು ಚೈಲ್ಡ್ ಅನ್ನ ಅಡಾಪ್ಟ್ ಮಾಡಿಕೊಂಡು ಆ ಚೈಲ್ಡ್ ಇನ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಸಹಾಯವನ್ನು ಮಾಡ್ತಾ ಇದ್ರು. ನಮ್ಮ ಜೊತೆಗೆ ಫಾರಿನಿಯರ್ಸ್ ಬಂದಾಗ ಇವರು ನಮ್ಮ ಮಕ್ಕಳನ್ನು ತೊಗೊಂಡು ಹೋಗ್ತಾರೋ ಅಂತಕ್ಕಂಥ ಒಂದು ಭಯದಿಂದ ಅವ್ರು ನಮ್ಮ ಮೇಲೆ ಕಲ್ಲು ಎಸಿತಾ ಇದ್ರು. ಅಂತಲ್ಲೂ ಕೂಡ ನಾವು ಹೋಗಿ ಸಾಕಷ್ಟು ಅವರಿಗೆ ತಿಳುವಳಿಕೆಯನ್ನು ಹೇಳಿ ನಾವು ಬಂದದ್ದು ನಿಮ್ಮ ಒಂದು ಅಭ್ಯುದಯಕ್ಕಾಗಿ ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಾಗ ಅವರು ನಮ್ಮ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಜೊತೆಗೆ ಪ್ರತಿಯೊಂದನ್ನು ಕೂಡ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಯೂ ಕೂಡ ಆ ಒಂದು ಬುಡಕಟ್ಟು ಜನಾಂಗದವರಿಗೆ ನಾನು ಈ ಗಿರಿರಾಜ ಕೋಳಿ ಅದೇ ತಾನೇ ಇಂಟ್ರೊಡ್ಯೂಸ್ ಆಗಿತ್ತು. ಆ ಗಿರಿರಾಜ ಕೋಳಿಗಳನ್ನ ಒಂದು ಸಣ್ಣ ಮರಿಗಳನ್ನು ತಂದು 2 ವಾರಗಳು ಬೆಳೆಸಿ ಅವರಿಗೆ ಕೊಡೋದು, ಅದರಿಂದ ಕಲೆಕ್ಟ್ ಆದಂತ ಎಗ್ಗಳನ್ನ ತತ್ತಿ ಮೊಟ್ಟೆ ಹಾಕ್ತಾ ಇತ್ತು. ಆ ಮೊಟ್ಟೆಗಳನ್ನ ಸಂಗ್ರಹ ಮಾಡಿ ಮಾರುಕಟ್ಟೆ ಒದಗಿಸಿ ಅವರ ಆರ್ಥಿಕತೆಗೆ ಕೂಡ ನಾವು ಸಹಾಯ ಮಾಡಿದ್ವಿ. ಅದಾದ ನಂತರ ಈ ಕೆಲವರಲ್ಲಿ ಅದೇ ಜನಾಂಗದಲ್ಲಿ ಕೆಲವರು ಹಂದಿಯನ್ನು ಕೂಡ ಸಾಕ್ತಾ ಇದ್ರು. ಅವ್ರು ಲೋಕಲ್ ಹಂದಿಯನ್ನು ಸಾಕ್ತಾ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ಲಾಭ ಆಗ್ತಾ ಇರಲ್ಲ. ಅದಕ್ಕೆ ನಾನೇನು ಮಾಡಿದೆ, ಯಾರ್ಕ್ಷೈರ್ ಅಂತಕ್ಕಂಥ ಒಂದು ಹಂದಿ ಇದೆ, ಆ ಒಂದು ತಳಿ, ಆ ತಳಿ ಹಂದಿಗಳನ್ನ ಅವ್ರಿಗೆ ಕೊಟ್ಟು ಆ ಹಂದಿಗಳನ್ನು ಕೂಡ ಪುನಃ ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಮೈರಾಡ ಸಂಸ್ಥೆಯನ್ನು ಮಾಡಿ ಅಲ್ಲಿಯೂ ಕೂಡ ಅವರ ಆರ್ಥಿಕತೆಗೆ ನಾವು ಹೆಚ್ಚಿನ ಒಂದು ಶ್ರಮವನ್ನು ಕೂಡ ನಾನು ಅಲ್ಲಿ ವಹಿಸಿದ್ದೇನೆ. 1 ವರ್ಷ ಅಲ್ಲಿ ಕೆಲಸ ಮಾಡಿದ ನಂತರ ನಾನು ನೇರವಾಗಿ ಬೆಳಗಾವಿ ಹಾಲು ಒಕ್ಕೂಟಕ್ಕೆ ನಾನು ಇಲ್ಲಿ ಬಂದು ಜಾಯ್ನ್ ಆದೆ. ಇಲ್ಲಿ ನಾನು ಪಶುವೈದ್ಯನಾಗಿ ಜಾಯ್ನ್ ಆದಾಗ 1 ವರ್ಷ ನನಗೆ ಬೆಳಗಾವದಲ್ಲೇ ನನ್ನನ್ನು ಇಟ್ಟರು. ಬೆಳಗಾವಿ ಆದ ನಂತರ ಪುನಃ ನನಗೆ ಇದಕ್ಕೆ ಹಾಕಿದ್ರು, ಇಲ್ಲಿ ರಾಯ್ಬಾಗ್ಗೆ ಹಾಕಿದ್ರು. ರಾಯ್ಬಾಗ್ ಹಾಕಿದಾಗ ಅಲ್ಲಿ ಸುಮಾರು 15-20 ಸೊಸೈಟಿಗಳಿದ್ರು ಕೂಡ ಅಲ್ಲಿ ಹಾಲಿನ ಶೇಖರಣೆ ಕಡಿಮೆ ಇತ್ತು. ಯಾಕಂದ್ರೆ ಒಕ್ಕೂಟದ ಪರಿಸ್ಥಿತಿ ಆರ್ಥಿಕವಾಗಿ ಅಷ್ಟೊಂದು ಸಬಲವಾಗಿರಲಿಲ್ಲ. ಎಮ್ಮೆ ಹಾಲನ್ನು ಖರೀದಿ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಒಕ್ಕೂಟ ಇರಲಿಲ್ಲ. ಯಾಕಂದ್ರೆ ಆಗ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಎಮ್ಮೆ ಹಾಲಿನ ದರ ನಾವು ಒಕ್ಕೂಟದವರು ಕೊಡುವುದಕ್ಕಿಂತ ಸುಮಾರು 7-8 ರೂಪಾಯಿಯಷ್ಟು ವ್ಯತ್ಯಾಸ ಇರ್ತಿತ್ತು. ನಮ್ಮ ಸಂಘಕ್ಕೆ ಹಾಲು ಬರ್ತಾ ಇರಲಿಲ್ಲ. ಬಟ್ ಅವರು ಗೌಳಿಗರಿ ಏನ್ ಮಾಡ್ತಾ ಇದ್ರು ಅಂದ್ರೆ ಆಕಳ ಹಾಲನ್ನು ಖರೀದಿ ಮಾಡ್ತಾ ಇರಲಿಲ್ಲ. ನಾನು ಮಿಶ್ರ ತಳಿಗಳನ್ನ ಆ ಭಾಗದಲ್ಲಿ ಅಷ್ಟೇ ಅಲ್ಲದೆ ಬಹುಶಃ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅದೊಂದು ಪ್ರಯೋಗವನ್ನು ಮಾಡಿದ್ವಿ. ಈ ನಮ್ಮ ಬೆಂಗಳೂರು ಕಡೆಯಿಂದ ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಇವನ್ ತಮಿಳುನಾಡಿನ ಕೂಡ ಮಿಶ್ರತಳಿ ಹಸುಗಳನ್ನು ತಂದು ನಾವು ನಮ್ಮ ಈ ಒಂದು ರಾಯಬಾಗ್ ಧಾರವಾಡ ತಾಲೂಕಿನಲ್ಲಿ ಎಲ್ಲ ರೈತರಿಗೂ ಕೊಟ್ಟು ಅವರ ಯಾಕಂದ್ರೆ ಈ ಮಿಶ್ರತಳಿ ಹಸುವಿನ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಹೆಚ್ಚಿನ ಒಂದು ಹಾಲನ್ನು ಕೊಡ್ತಾವೆ, ಅದರಿಂದ ಹೆಚ್ಚಿನ ಒಂದು ಬೆಲೆ ಕೂಡ ರೈತರಿಗೆ ಸಿಗ್ತದೆ ಮತ್ತು ಅವರ ಆರ್ಥಿಕತೆಯನ್ನು ಕೂಡ ಹೆಚ್ಚಿಸುವಲ್ಲಿ ನಮ್ಮ ಈ ಮಿಶ್ರತಳಿಗಳು ಸಹಕಾರಿ ಆಗ್ತಾವ ಅನ್ನೋ ದೃಷ್ಟಿಯಿಂದ ಇದು ಒಂದು ಅಂಶ ರೈತರಿಗೆ ಸಂಬಂಧಪಟ್ಟದನ್ನು ನಾನು ಮಾಡಿದೆ. ಅದರ ಜೊತೆಗೆ ನಾನು ಆ ಗ್ರಾಮದಲ್ಲಿ ಸ್ಥಾಪನೆ ಮಾಡಿದಂತ ಸಂಘ ಕನಿಷ್ಠ 200 ಲೀಟರ್ ಹಾಲನ್ನು ಸಂಗ್ರಹಣೆ ಮಾಡಲೇಬೇಕು, ಆಗ ಆ ಸಂಘವನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗ್ತಾ ಇತ್ತು. ಆ ಒಂದು ಸ್ವಾರ್ಥವನ್ನು ಕೂಡ ನಾವು ಈಡೇರಿಸಿಕೊಂಡ್ವಿ, ಜನರ ಒಂದು ಸುಖದ ಜೊತೆಗೆ ಆ ಸಂಘದ ಒಂದು ಸ್ವಾರ್ಥವನ್ನು ಕೂಡ ನಾವು ಸಫಲ ಮಾಡಿಕೊಂಡು ಸಂಘವೂ ಕೂಡ ಬೆಳೆಯಿತು. ಅಲ್ಲಿ ಇರ್ತಕ್ಕಂಥ ಜನರು ಕೂಡ ಅತ್ಯಂತ ಉತ್ಸುಕರಾಗಿ ಅದನ್ನು ಬೆಳೆಸಿದರು ಮತ್ತು ಅವರ ಜೊತೆಗೆ ಅವರು ಕೂಡ ತಮ್ಮ ಸಾಮಾಜಿಕವಾಗಿ ಆರ್ಥಿಕವಾಗಿ ಕೂಡ ಬೆಳೆದು ಇವತ್ತಿನ ದಿವಸ ರಾಯಬಾಗ ತಾಲೂಕು ಅದು ಸುಮಾರು ಪ್ರತಿಯೊಂದು ಸಂಘವು ಕೂಡ ಕನಿಷ್ಠ ಇಲ್ಲಂದ್ರೂ ಕೂಡ 500 ಲೀಟರ್ ಹಾಲನ್ನ ಸಂಗ್ರಹ ಮಾಡ ಎವರೇಜ್ ಪ್ರತಿ ಸಂಘವು ಕೂಡ 500 ಲೀಟರ್ ಹಾಲನ್ನ ಸಂಗ್ರಹ ಮಾಡುವಂತ ಒಂದು ಮಟ್ಟಕ್ಕೆ ಮುಟ್ಟಿದೆ. ಇದೊಂದು ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷಕರ ಘಟನೆ. ಅಲ್ಲಿಂದ ನನಗೆ ಗೋಕಾಕ್ ಟ್ರಾನ್ಸ್ಫರ್ ಆಯಿತು. ಗೋಕಾಕ್ದಲ್ಲಿ ಕೂಡ ಅದೇ ತತ್ವವನ್ನು ಉಪಯೋಗ ಮಾಡಿ ಆ ಒಂದು ಭಾಗವನ್ನು ಕೂಡ ಸಾಕಷ್ಟು ಮಿಶ್ರತಳಿಗಳಿಂದ ಅಭಿವೃದ್ಧಿಪಡಿಸಿದ್ವಿ. ಬಟ್ ಇಷ್ಟೆಲ್ಲ ನಾನು ಜನರ ಜೊತೆಗೆ ಬೆರಲಿಕ್ಕೆ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಬಾಲ್ಯದಲ್ಲಿ ನನ್ನ ತಂದೆ ಕೊಟ್ಟಂತ ಸಂಸ್ಕಾರ, ಇನ್ನೊಂದು ನನ್ನ ಗುರುಗಳಾದಂತ ಶ್ರೀ ರೇಣುಕಯ್ಯ ಅನ್ನೋರು. ರೇಣುಕಯ್ಯ ಅನ್ನೋರು ಅವರು ಕೂಡ ಹೈಸ್ಕೂಲ್ ಟೀಚರ್ ಇದ್ರು. ಬಟ್ ನಮ್ಮಲ್ಲಿ ಏನಾಗ್ತಿತ್ತಂದ್ರೆ ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ 7th ಒಂದು ನಮ್ಮದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಿತ್ತು. ಆ ಎಕ್ಸಾಮ್ದಲ್ಲಿ ಡಿಸ್ಟಿಕ್ಕಿಗೆ 4 ಜನರನ್ನು ಆಯ್ಕೆ ಮಾಡ್ತಿದ್ರು, 500 ರೂಪಾಯಿ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಬಟ್ ನಮ್ಮ ಒಂದು ಪ್ರೈಮರಿ ಸ್ಕೂಲ್ನಿಂದ ಸತತವಾಗಿ ಆ ಒಂದು ಸ್ಕಾಲರ್ಶಿಪ್ ಅನ್ನು ತಗೊಳ್ತಕ್ಕಂಥವ್ರು ಒಬ್ಬರಲ್ಲೊಬ್ರು ಇರ್ತೇ ಇದ್ರು. ಬಟ್ ನಮ್ಮ ಬ್ಯಾಚ್ನಲ್ಲಿ ನಾನು ಅಷ್ಟೊಂದು ಬುದ್ಧಿವಂತ ಇರಲಿಲ್ಲ. ಈ ಸಾರಿ ನಮ್ಮ ಸ್ಕೂಲಿಂದು ರೆಕಾರ್ಡ್ ಮುರಿತು, ಯಾರೂ ಆಗುವುದೇ ಇಲ್ಲ, ಮೆರಿಟ್ ಸ್ಕಾಲರ್ಶಿಪ್ ಅಂತ ಒಂದು ಬರ್ತಾ ಇತ್ತು, ಅದು ತಗೊಳಿಕ್ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಬಟ್ ಅದು ನಿಜಾನೇ, ಯಾಕೆ ನಾನು ನಮ್ಮ ಅಣ್ಣ ನಮ್ಮ ತಂಗಿ ಅವರೆಲ್ಲರೂ ಕೂಡ ಮೆರಿಟ್ ಸ್ಕಾಲರ್ಶಿಪ್ ತಗೊಂಡವ್ರೆ. ಬಟ್ ನನಗದು ಸಾಧ್ಯತೆ ಆಗುವುದಿಲ್ಲ ಅನ್ನತಕ್ಕಂಥ ಮನವರಿಕೆಯಲ್ಲಿದ್ದೆ. ಬಟ್ ತಾಲೂಕಿಗೆ 40 ಜನರನ್ನ ಆಯ್ಕೆ ಮಾಡಿದಾಗ ನಾನು 45ನು. ಈ 40 ಜನರನ್ನು ಕೂಡ ಡಿಸ್ಟಿಕ್ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಪರೀಕ್ಷೆ ಬರೆದಾಗ ಆ ವರ್ಷ ಡಿಸ್ಟಿಕ್ಗೆ 3 ಜನರನ್ನ ಆಯ್ಕೆ ಮಾಡ್ತಾ ಇದ್ರು. ಬಟ್ ಆ ವರ್ಷ 4 ಜನರನ್ನ ಆಯ್ಕೆ ಮಾಡೋದು ಬಂತು. ಕಾರಣ ಏನಪ್ಪಾ ಅಂತಾರೆ, 3rd place ಬಂದವರು ಈಕ್ವಲ್ ಮಾರ್ಕ್ಸ್ ತೊಗೊಂಡಿದ್ರು, ಆ 3rd place ನಾನು ಒಬ್ಬ ಇದ್ದೆ. ಹೀಗಾಗಿ ನಾನು ಕೂಡ ಮೆರಿಟ್ ಸ್ಕಾಲರ್ಶಿಪ್ ಪರೀಕ್ಷೆಯಲ್ಲಿ ಪಾಸ್ ಆದೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಾರೆ, ಹೈಸ್ಕೂಲ್ನಲ್ಲಿರ್ತಕ್ಕಂಥ ರೇಣುಕಯ್ಯನವರು ಅವ್ರು ನನಗೆ ಉತ್ಸಾಹವನ್ನು ತುಂಬಿದ್ರು. ನೀನು ಕೂಡ ಸಮರ್ಥನಾಗಿದ್ದೀಯ, ನೀನು ನನ್ನ ಕಡೆ ನಿಮ್ಮ ಅಣ್ಣ ಏನು ಓದ್ತಾ ಇದ್ದಲ್ಲ ಪುಸ್ತಕಗಳನ್ನ ಅವನು ತೆಗೆದುಕೊಂಡು ಬಾ, ನಾನು ನಿನಗೆ ಟ್ಯೂಷನ್ ಹೇಳ್ತೀನಿ, ನೀನು ಮಾಡು ಅಂತ ಹೇಳಿದಕ್ಕೆ ಅವ್ರು ಏನು ಹೇಳಿದ್ರು ಅದರಿಂದ ಇವತ್ತಿನ ದಿವಸ ಆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಯಾವುದೇ ಒಬ್ಬ ವ್ಯಕ್ತಿ ನಾನು ಅಧಮ ಅನ್ನೋದನ್ನ ತಲೆಯಲ್ಲಿ ಇಟ್ಕೋಬಾರ್ದು, ನಾನು ಸಬಲ ಅಂತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸೋಬೇಕಂತ ನನಗೆ ಮೊದಲು ಹೇಳಿದವರೇ ಶ್ರೀ ರೇಣುಕಯ್ಯನವರು. ಅದಾದ ನಂತರ ಕೇವಲ ನೀನು ವಿದ್ಯಾಭ್ಯಾಸಕ್ಕಷ್ಟೇ ಸೀಮಿತ ಆಗಬಾರದು, ಹೊರಗಿನ ಪ್ರಪಂಚಕ್ಕೂ ಕೂಡ ನೀನು ಸೀಮಿತ ಆಗಬೇಕು ಅನ್ನೋದು ನಮಗೆ ಕಲಿಸಿಕೊಟ್ಟವರು ಶ್ರೀ ಹೊಸಳ್ಳಿ ಸರ್, ನಮ್ಮ ಪಿ ಟೀಚರ್. ಅವ್ರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಆಧ್ಯಾತ್ಮಿಕವಾದಂತಹ ಕೆಲವು ಕಥೆಗಳನ್ನು ಹೇಳೋರು, ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳ ಒಂದು ಮೌಲ್ಯಗಳನ್ನು ಕೂಡ ನಮಗೆ ತಿಳಿಸಿಕೊಡ್ತಾ ಇದ್ರು. ಮಾನವ ನಾವು ಮೌಲ್ಯಯುತವಾಗಿ ಬದುಕಬೇಕಾದಪ್ಪ ಅಂತಾರೆ, ಮಾನವೀಯ ಮೌಲ್ಯಗಳನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಮಗೆ ಹುರಿದುಂಬಿಸಿದ್ರು. ಆ ಕಾರಣದಿಂದಲೇ ಇವತ್ತಿನ ದಿವಸ ನಾ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಇವತ್ತಿನ ದಿವಸ ಡಾಕ್ಟರ್ ಜೋಶಿ ಅಂತ ರೆಕಗ್ನೈಸ್ ಮಾಡಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂತಾರೆ, ನನ್ನಲ್ಲಿ ಇರ್ತಕ್ಕಂಥ ಮಾನವೀಯ ಮೌಲ್ಯ ಅಂತ ನಾ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಆ ಮಾನವೀಯ ಮೌಲ್ಯಗಳನ್ನು ಬೆಳೆಸೋದಿದ್ವಪ್ಪ ಅಂದ್ರೆ ನಮಗೆ ಯಾವುದೇ ರೀತಿಯಾದ ಬೆಲೆ ಇರುವುದಿಲ್ಲ ಅನ್ನೋದನ್ನು ನಮಗೆ ಪ್ರಥಮವಾಗಿ ಕಲಿಸಿಕೊಟ್ಟವರು ನಮ್ಮ ಶ್ರೀ ಹೊಸಳ್ಳಿ ಗುರುಗಳು ಮತ್ತು ರೇಣುಕಯ್ಯ ಗುರುಗಳು. ಅವರಿಗೆ ನಾನು ನಿಜವಾಗ್ಲೂ ಕೂಡ ನಿರಂತರವಾಗಿ ನನ್ನ ಜನ್ಮ ಪರ್ಯಂತರವಾಗಿ ಅವ್ರನ್ನ ನೆನೆಸ್ತಾ ಇರ್ತೀನಿ, ಅವ್ರಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇರ್ತೀನಿ. ಈ ರೀತಿಯಾಗಿ ನಾವು ನಮ್ಮ ವೃತ್ತಿ ಜೀವನದಲ್ಲಿ ನಾವು ಮುಂದುವರಿತಾ ಬಂದಾಗ ಕ್ರಮೇಣವಾಗಿ ನನಗೆ ಡೆಪ್ಟಿ ಮ್ಯಾನೇಜರ್ ಅಂತ ಇಲ್ಲಿ ಪ್ರಮೋಷನ್ ಆಯಿತು. ಡೆಪ್ಟಿ ಮ್ಯಾನೇಜರ್ ಪ್ರಮೋಷನ್ ಆದಾಗ ಇಡೀ ಜಿಲ್ಲಾ ವ್ಯಾಪ್ತಿಯ ಒಂದು ಅಧಿಕಾರವನ್ನು ವಹಿಸಿಕೊಳ್ಳುವಂತ ಒಂದು ಪ್ರಸಂಗವೂ ಕೂಡ ಬಂತು. ಇಲ್ಲಿರ್ತಕ್ಕಂಥ ಮ್ಯಾನೇಜರ್ಗೆ ಟ್ರಾನ್ಸ್ಫರ್ ಆದಾಗ ಅಲ್ಲಿ ಇಲ್ಲಿ ಇನ್ಚಾರ್ಜ್ ಮ್ಯಾನೇಜರ್ ಅಂತ ಕೂಡ ನನಗಿಟ್ಟರು. ಇಡೀ ಜಿಲ್ಲೆಯ ಒಂದು ಈ ಹೈನುಗಾರಿಕೆ ಉಸ್ತುವಾರಿಯನ್ನು ಕೂಡ ನಾನು ಮಾಡಿದ್ದೀನಿ ಮೇಡಮ್, ಅದರಲ್ಲೂ ಕೂಡ ನಾನು ಯಶಸ್ವಿಯಾಗಿದ್ದೇನೆ.
0: ಸರಿ, ಈಗ ತಾವು ಗುರುಗಳನ್ನ ನೆನೀತಾನೆ ಬಂದ್ರಿ ಕಾರ್ಯಕ್ರಮದಲ್ಲಿ. ಈಗ ಗುರು ಶಿಷ್ಯ ಪರಂಪರೆ ಆಗಿರೋದಕ್ಕೂ ಈಗಿನ ಈ ಒಂದು ಗುರು ಶಿಷ್ಯ ಪರಂಪರೆ ಏನಾದರೂ ವ್ಯತ್ಯಾಸ ಇದೆಯಾ, ಹೇಗನ್ಸುತ್ತೆ ತಮಗೆ?
1: ನಿಜವಾಗ್ಲೂ ಈ ಒಂದು ಗುರು ಶಿಷ್ಯರ ಪರಂಪರೆ ಅಂತ ಹೇಳಬೇಕಾಯ್ತಂದ್ರೆ, ಇವತ್ತು ಒಂದು ಹಂತದಲ್ಲಿ ನಾವು ನೋಡಿದಾಗ ಕೇವಲ ಶಿಷ್ಯಂದ್ರಷ್ಟೇ ಹಾದಿ ತಪ್ಪಿದ್ದಾರೆ, ಗುರುಗಳಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಅಂಶ ಎಲ್ಲರೂ ಮಾತಾಡುವಂಥ ಒಂದು ಅಂಶ. ಇನ್ನೊಂದು ಅಂಶ ಏನಪ್ಪಾ ಅಂತಾರೆ, ಗುರುಗಳು ಕೂಡ ಆಗಿನ ಗುರುಗಳ ಒಂದು ಮೌಲ್ಯಗಳನ್ನು ಅವರು ಕೂಡ ಇಟ್ಕೊಂಡಿಲ್ಲ ಅಂತಕ್ಕಂಥ ಒಂದು ವಿಚಾರ ಕೂಡ ಬರ್ತಾ ಇದೆ. ಬಟ್ ನನ್ನ ಒಂದು ಅನಿಸಿಕೆ ಪ್ರಕಾರ ಇನ್ನೊಬ್ಬ ಗುರುಗಳನ್ನು ಕೂಡ ಇವತ್ತು ನಾನು ನೆನೀತಾ ಇದ್ದೀನಿ. ಈ ಹೆಣ್ಣು ಮಕ್ಕಳ ಶಾಲೆ ಅಂತ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಅಂತೇಳಿ ನಮ್ಮ ಊರಿನಲ್ಲಿತ್ತು. ಅಲ್ಲಿ ದೇವದುರ್ಗ ಮಾಸ್ತರ್ ಅಂತೇಳಿ ಅವರು ಕೂಡ ಒಬ್ಬ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಆ ವ್ಯಕ್ತಿ ಆ ಶಾಲೆಗಳು ಪ್ರಾರಂಭ ಇದ್ದಾಗ ಅಷ್ಟೇ ಪಾಠ ಹೇಳೋದಲ್ಲ, ಶಾಲೆಗಳು ಸೂಟಿ ಬಿಟ್ಟಾಗ ಕೂಡ ಆಯ್ದ ವಿದ್ಯಾರ್ಥಿಗಳನ್ನ ಕರೆದು ಅವರಿಗೆ ನಮ್ಮ ಕನ್ನಡ ಗ್ರಾಮರು ಇಂಗ್ಲಿಷ್ ಗ್ರಾಮರ್ಗಳನ್ನ ಸೂಟಿಯಲ್ಲಿ ಕೂಡ ಅವ್ರು ಹೇಳ್ತಾ ಇದ್ರು. ಮತ್ತು ಯಾರು ಹುಡುಗರು ಸ್ವಲ್ಪ ಬುದ್ಧಿಮತ್ತೆಯಲ್ಲಿ ಕಡಿಮೆ ಇರ್ತಾವ, ನೀ ಟ್ಯೂಷನ್ಗೆ ಬಾ ಮನೆಗೆ ಅಂತ ಕರಿತಿದ್ರು. ಆಗಿನ ಕಾಲದಲ್ಲಿ ನಮ್ಮ ಊರಿನಲ್ಲಿ ಸುಮಾರು 71-72 ಇಸ್ವಿಯಲ್ಲಿ ನಮ್ಗೆ ಕರೆಂಟ್ ಬಂತು. ಅಲ್ಲಿವರೆಗೂ ಕರೆಂಟ್ ಇರಲಿಲ್ಲ. ನಾವು ಸಣ್ಣ ಕಂದೀಲನ್ನು ಹಚ್ಚಿಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಕಂದೀಲನ್ನು ದೊಡ್ಡದು ಮಾಡೋರು, ನಮ್ಮೆಲ್ಲರ ಮುಂದೆ ಕೂಡ ಸಣ್ಣ ಕಂದೀಲು ಇಟ್ಕೊಂಡು ನಮಗೆ ಪಾಠವನ್ನು ಕೂಡ ಆ ವ್ಯಕ್ತಿಗಳು ಒಂದು ಪೈಸ ಎಕ್ಸ್ಪೆಕ್ಟ್ ಮಾಡಲಾರದೆ ನಮಗೆ ಕಲಿಸ್ತಾ ಇದ್ರು. ಅವ್ರದ್ದು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂತಾರೆ, ನನ್ನ ಶಿಷ್ಯಂದ್ರು ಉನ್ನತ ಹುದ್ದೆಯಲ್ಲಿರಬೇಕು ಅನ್ನೋದು ಅವರ ಮೂಲ ಉದ್ದೇಶ ಆಗಿತ್ತು. ಇಂಥ ಉದ್ದೇಶ ಇರತಕ್ಕಂಥ ಗುರುಗಳು ಆಗಿದ್ರು. ಯಾಕಂದ್ರೆ ನಾನು ಮಾಡುವ ಕೆಲಸ ಎದಕ್ಕಪ್ಪ ಅಂತಾರೆ, ನಾನು ಏನಾದರೂ ಇದರಿಂದ ಹಣ ಮಾಡಬೇಕು, ಇದರಿಂದ ಇನ್ನೇನಾದರೂ ನಾನು ಗಳಿಸಬೇಕು ಅಥವಾ ಇನ್ನೇನಾದರೂ ಪಡಿಬೇಕು ಅವರಿಂದ ಅಂತಕ್ಕಂಥ ಮನೋಭಾವ ಮೊದಲಿನ ಗುರುಗಳಿರಲಿಲ್ಲ. ಅವ್ರಿಗೆ ಇರ್ತಕ್ಕಂಥದ್ದು ಒಂದೇ ಏನಪ್ಪಾ ಅಂತಾರೆ, ಶಿಷ್ಯನ ಒಂದು ಅಭಿವೃದ್ಧಿನೇ ಅವರ ಮೂಲ ಆಸ್ತಿ ಅಂತ ಅವ್ರು ತಿಳ್ಕೊಂಡಿದ್ರು. ಇವತ್ತು ಶಿಷ್ಯ ಅಂದ್ರೆ ಇವತ್ತು ನಾವು ನೋಡ್ತಾ ಇರ್ತೀವಿ, ಆಗಿನ ಕಾಲದಲ್ಲಿ ಗುರುಗಳು ಅಲ್ಲಿ ಬಂದ್ರಪ್ಪ ಅಂತಾರೆ ನಾವು ಪಕ್ಕಕ್ಕೆ ಸರಿ ನಿಲ್ಲೋದಾಗ್ಲಿ, ಅಥವಾ ಗುರುಗಳು ಬರ್ತಾ ಇದಾರೆ ಅಂದ್ರೆ ಯಾವುದೋ ಒಂದು ಬಸ್ ನಲ್ಲಿ ಕೂತಾಗ ಎದ್ ನಿಂತವ್ರಿಗೆ ಸೀಟ್ ಕೊಡೋದಾಗ್ಲಿ, ಅಥವಾ ಗುರುಗಳು ಬಂದ್ರಪ್ಪ ಅಂತಾರೆ ನಾವು ಏನಾದರೂ ಮಾತಾಡ್ತಿದ್ವಿ ಅಂದ್ರೆ ಆ ಮಾತಿನ ಒಂದು ಸೌಂಡ್ ಅನ್ನು ನಾವು ಕಡಿಮೆ ಮಾಡೋದಾಗ್ಲಿ, ಇವೆಲ್ಲ ಪದ್ಧತಿಗಳನ್ನ ನಾವು ಬೆಳೆಸ್ಕೊಂಡಿದ್ವಿ. ಮೂಲ ಕಾರಣ ಅಂದ್ರೆ ಅವ್ರಲ್ಲಿರ್ತಕ್ಕಂಥ ಅಂತಃಶಕ್ತಿ. ಯಾಕಂದ್ರೆ ಆ ವ್ಯಕ್ತಿ ನಮ್ಮ ಬಗ್ಗೆ ಇರತಕ್ಕಂಥ ಒಂದು ಕಳಕಳಿ ನಮ್ಮನ್ನ ತಲೆಬಾಗುವಂಗೆ ಮಾಡ್ತಾ ಇತ್ತು. ಆ ರೀತಿಯಾದ ವ್ಯಕ್ತಿತ್ವವನ್ನ ಗುರುಗಳು ಇಟ್ಕೊಂಡಾಗ ಮಾತ್ರ, ಈಗೂ ಅಂತ ಗುರುಗಳು ಇಲ್ಲ ಅಂತ ಹೇಳ್ತಾ ಇಲ್ಲ, ಇದಾರೆ, ಬಟ್ ಅವರ ಸಂಖ್ಯೆ ಕಡಿಮೆ ಆಗಿದೆ. ಅದೊಂದು ಚಿಂತನೆ ಮಾಡತಕ್ಕಂಥ ಒಂದು ವಿಷಯ. ಇಂಥ ಒಂದು ಗುರುಗಳಿರ್ತಕ್ಕಂಥ ಮೌಲ್ಯಗಳನ್ನ ನಮ್ಮ ಸದ್ಯದ ಗುರುಗಳು ಇಟ್ಕೊಂಡ್ರಪ್ಪ ಅಂತಾರೆ, ನಿಜವಾಗ್ಲೂ ಕೂಡ ಆ ಹಳೆಯ ಒಂದು ಗುರುಕುಲ ಪದ್ಧತಿಯಲ್ಲಿ ಇರತಕ್ಕಂಥ ಒಂದು ಮಾನ ಮರ್ಯಾದೆ ಸಮ್ಮಾನಗಳು ಕೂಡ ಅವರಿಗೆ ದೊರಕಲಿಕ್ಕೆ ಸಾಧ್ಯತೆ ಅಂತ ನಾನು ಅನ್ಕೋತೀನಿ. ಮತ್ತೆ ಈಗಿನ ಹುಡುಗರ ಬಗ್ಗೆ ಹೇಳ್ಬೇಕಂದ್ರೆ, ಹುಡುಗರ ಒಂದು ಬುದ್ಧಿಮತ್ತೆ ನಮಗಿಂತ ಜಾಸ್ತಿ ಇದೆ, ಬಟ್ ಆ ಬುದ್ಧಿಮತ್ತೆಯನ್ನ ಪ್ರಾಪರ್ ಚನಲೈಸೇಷನ್ ಆಗ್ತಾ ಇಲ್ಲ. ದೇರ್ ಐಕ್ಯೂ ಅಂತ ಏನು ಈಗೇನ ಕರಿತಾ ಇರಲ್ಲ, ಐಕ್ಯೂ ಮಟ್ಟ ನಮ್ಮ ಮಟ್ಟಕ್ಕಿಂತ ಜಾಸ್ತಿ ಇದೆ, ಬಟ್ ಅದನ್ನ ಪ್ರಾಪರ್ ಚನಲೈಸೇಷನ್ ಮಾಡ್ತಕ್ಕಂಥ ಗುರು ಸಿಗ್ತಾ ಇಲ್ಲ. ಯಾಕಂದ್ರೆ ಮುಂದೆ ಗುರಿ ಇದೆ, ಆದ್ರೆ ಹಿಂದೆ ಗುರು ಇರಬೇಕು. ಗುರು ಇದ್ದಾಗ ಮಾತ್ರ ಆ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯತೆ ಇದೆ. ಬಟ್ ಅಂತ ನಿರ್ದಿಷ್ಟವಾದ ಗುರುಗಳಿದ್ದಾಗ ಇವರನ್ನ ಪ್ರಾಪರ್ ಚನಲೈಸೇಷನ್ ಮಾಡಿದ್ರೆ ನಮ್ಮ ಯುವಶಕ್ತಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಈ ದೇಶದ ಒಬ್ಬ ಸತ್ಪ್ರಜೆ ಆಗಲಿಕ್ಕೆ ಕೂಡ ಸಾಧ್ಯತೆ ಇದೆ. ಅರ್ತಕ್ಕಂಥ ಈ ಮೀಡಿಯಾಗಳಿಗೆ ಏನು ನಮ್ಮ ವಿದ್ಯಾರ್ಥಿಗಳು ಅದಕ್ಕೆ ಈಲ್ಡ್ ಆಗಿದ್ದಾರೆ, ಅದು ಕೂಡ ಅಷ್ಟೇ ಒಂದು ವಿಷಾದನೀಯ ವಿಚಾರ. ಯಾಕಂದ್ರೆ ಅವರು ಯಾವಾಗಲೂ ನೋಡಲಿ ಮೊಬೈಲ್ನಲ್ಲೇ ಇರ್ತಾರೆ, ಮತ್ತು ಅವ್ರ ಪಾಠಗಳು ಕೂಡ ಮೊಬೈಲ್ನಲ್ಲೇ ಬರ್ತಾ ಇರೋದ್ರಿಂದ ಮೊಬೈಲ್ ನೋಡಲಿ, ಬಟ್ ಆ ಮೊಬೈಲ್ನಿಂದ ಒಳ್ಳೆಯ ಅಂಶಗಳನ್ನು ಅವ್ರು ಗ್ರಹಿಸಿ ಅದನ್ನ ತಮ್ಮ ಒಂದು ವಿದ್ಯಾಭ್ಯಾಸಕ್ಕೆ ಉಪಯೋಗ ಮಾಡಿಕೊಂಡು ಅವರ ಅಭಿವೃದ್ಧಿ ಹೊಂದಿದರೆ ಇನ್ನೂ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಕೂಡ ಅವರಿಗೂ ಸಾಧ್ಯತೆ ಅನ್ನೋದು ನಾನು ಹೇಳ್ತೇನೆ.
0: ಖಂಡಿತ ಸರ್. ಸರ್, ಇನ್ನು ತಮ್ಮ ಬಾಲ್ಯದ ಆಟ ಪಾಠಗಳನ್ನು ನೆನೆಯೋದಾದ್ರೆ ಯಾವ ರೀತಿ ಇದು ಸರ್, ಅವಾಗ ಆಟ ಪಾಠ ಎಲ್ಲ ಯಾವ ರೀತಿ ಇರ್ತಾ ಇತ್ತು ಅಂತ?
1: ಈಗ ನಿಜವಾಗ್ಲೂ ಶಾಲೆಯಲ್ಲಿ ಆಟಗಳನ್ನ ಆಡಿಸುವಂತ ಒಂದು ವಿಚಾರ ಏನಪ್ಪ ಅಂತಾರೆ, ನಮ್ಮ ನಮ್ಮಲ್ಲಿರ್ತಕ್ಕಂಥ ಪರಸ್ಪರ ಭೇದಗಳನ್ನು ತೆಗೆದುಹಾಕಬೇಕನ್ನೋ ದೃಷ್ಟಿಯಿಂದ ಆಟಗಳನ್ನ ಆಡಿಸ್ತಾ ಇದ್ರು. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲ ವರ್ಗದ ಜನರು ಇರ್ತಾ ಇದ್ರು. ಆ ಎಲ್ಲ ವರ್ಗದ ಜನರ ಹುಡುಗರ ಜೊತೆಗೆ ನಾವೆಲ್ಲರೂ ಮಿಂಗಲಾಗಬೇಕನ್ನೋ ದೃಷ್ಟಿಯಿಂದ ಆ ಒಂದು ಕಬಡ್ಡಿ ಇರ್ಬೋದು ಅಥವಾ ಲಗೋರಿ ಇರ್ಬೋದು ಇವುಗಳನ್ನೆಲ್ಲ ಆಟ ಆಡುವಾಗ ನಮ್ಗೆ ದೈಹಿಕವಾಗಿ ಕೂಡ ವ್ಯಾಯಾಮ ಆಗ್ತಾ ಇತ್ತು, ಅದ್ರ ಜೊತೆಗೆ ಮಾನಸಿಕವಾಗಿ ಕೂಡ ನಾವು ಸಂತೋಷದಿಂದ ಇರ್ಲಿಕ್ಕೆ ಅವು ಕಾರಣಗಳಾಗ್ತಾ ಇದ್ವು. ಬಟ್ ಇವತ್ತಿನ ದಿವಸದಲ್ಲಿ ನೋಡಿದಾಗ ಆಟಗಳು ಕಡಿಮೆ ಆಗಿದ್ದಾವೆ. ಎಲ್ಲ ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ತಂದೆ ತಾಯಿಗಳು ಹೇಳೋದೇನಪ್ಪಾ ಅಂತಂದ್ರೆ ನೀವು ಓದ್ರಿ, ಅಭ್ಯಾಸ ಮಾಡ್ರಿ, ಮಾರ್ಕ್ಸ್ ತೆಗ್ರಿ. ಈಗ ಮಾರ್ಕ್ಸ್ ಓರಿಯೆಂಟೆಡ್ ಆಗಿದ ಹೊರತು ಅವರ ಒಂದು ಮಾನಸಿಕ ಸ್ಥಿತಿಯಾಗಲಿ, ಮಾನಸಿಕ ದೈಹಿಕ ಸ್ಥಿತಿಯಾಗಲಿ, ಅವುಗಳನ್ನು ಹೆಚ್ಚು ಶ್ರಮಪಟ್ಟು ಅವನ್ನು ಬಿಲ್ಟಪ್ ಮಾಡಬೇಕಂತಕ್ಕಂಥ ಒಂದು ವ್ಯವಸ್ಥೆ ಸದ್ಯದಲ್ಲಿಲ್ಲ. ಬಟ್ ಆ ಒಂದು ಪರಿಸ್ಥಿತಿ ಕೂಡ ಬದಲಾವಣೆ ಆಗಬೇಕು. ತಂದೆ ತಾಯಿಗಳು ಕೂಡ, ಪಾಲಕರು ಕೂಡ ಈ ಮಕ್ಕಳ ಬಗ್ಗೆ ಇರತಕ್ಕಂಥ ಕೇವಲ ಓದು ಓದು ಅನ್ನೋದರಲ್ಲಿ ಬಿಟ್ಟು ಬಿಡಬೇಕು. ಯಾಕಂದ್ರೆ ಪ್ರತಿಯೊಬ್ಬ ತಂದೆ ತಾಯಿಗೆ ಇರೋದೇನಪ್ಪ ಅಂತಂದ್ರೆ ನಮಗೆ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋದು ಒಂದೇ ಇರ್ತದೆ, ಹೊರತು ಒಬ್ಬ ದೊಡ್ಡ ಕಲಾವಿದ ಆಗಬೇಕು, ದೊಡ್ಡ ವಿಜ್ಞಾನಿ ಆಗಬೇಕು ಅಂತಕ್ಕಂಥ ಮನೋಭಾವ ಇವತ್ತು ಯಾರಲ್ಲಿಲ್ಲ. ಬಟ್ ಇವತ್ತು ಏನೇ ಕಲೀಲಿ ಅವರ ಒಂದು ಇಚ್ಛಾಶಕ್ತಿಗೆ ಅನುಗುಣವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಮನೋಪ್ರವೃತ್ತಿಯನ್ನು ನಮ್ಮ ಪೇರೆಂಟ್ಸ್ಗಳು ಕೂಡ, ಪಾಲಕರು ಕೂಡ ಅದನ್ನು ಅನುಸರಿಸಿದ್ರೆ ಮಾತ್ರ ಇವತ್ತು ನಾವು ಸುಭದ್ರವಾದಂಥ ಒಂದು ಭಾರತವನ್ನು ಕಟ್ಟಲಿಕ್ಕೆ ಇಂಥ ಒಂದು ವಿದ್ಯಾರ್ಥಿಗಳಿಂದ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತದೆ. ನಾವು ಆಟದಲ್ಲಿಪ್ಪ ಅಂತ ನಮಗೆ ಮೊದಲು ಕ್ರಿಕೆಟ್ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಆಟ ಆಡೋದು ಬರೀ ಕಬಡ್ಡಿ, ಲಗೋರಿ, ಆಮೇಲೆ ಈ ಹೆಣ್ಮಕ್ಳು ಹೆಣ್ಣುಡ್ರಂಕರು ಕುಂಟಲ್ಪಿ ಅಂತ ಆಡ್ತಾ ಇದ್ರು, ಇಂಥ ಆಟಗಳೇ ಇದ್ದವು. ಬಟ್ ಈ ಕ್ರಿಕೆಟ್ ಮತ್ತು ಬೇಸ್ಬಾಲ್ ಅನ್ನು ತಂದಂತವ್ರು ಯಾರಪ್ಪ ಅಂತ ನಮ್ಮ ಅದೇ ಹೇಳಿದ ಹೊಸಳಿಸಿದರು. ಅವ್ರು ಬಂದಾಗ ಆ ಒಂದು ಕ್ರಿಕೆಟ್ ಕೂಡ ಹೆಚ್ಚಿನ ಒಂದು ಮಹತ್ವವನ್ನು ಕೊಟ್ಟು ಕ್ರಿಕೆಟ್ ಕೂಡ ಆಡ್ಲಿಕ್ಕೆ ಪ್ರಾರಂಭ ಮಾಡಿಸಿದ್ರು. ಮತ್ತು ಈ ಖೋಖೋ ಪ್ಲೇಯರ್, ಖೋಖೋ ಕೂಡ ಅವ್ರು ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಮ್ಮಲ್ಲಿ ಖೋಖೋ ಅನ್ನೋ ಶಬ್ದ ಇರಲಿಲ್ಲ ನಮ್ಮ ಹಳ್ಳಿಯಲ್ಲಿ, ಬಟ್ ಆ ಹೊಸಳ್ಳಿ ಸರ್ ಬಂದು ಆ ಖೋಖೋ ಗ್ರೌಂಡ್ ಅನ್ನು ತಯಾರು ಮಾಡಿ ನಮ್ಮ ಖೋಖೋ ಆಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾನು ಹೈಸ್ಕೂಲ್ ಲೆವೆಲ್ವರೆಗೂ ಕೂಡ ನಾನೊಬ್ಬ ಖೋಖೋ ಪ್ಲೇಯರ್ ಆಗಿ ಆಟವನ್ನು ಕೂಡ ನಾನು ಆಡಿದ್ದೀನಿ.
0: ಸರ್, ಬಾಲ್ಯದಲ್ಲಿ ಯಾವ್ದಾದ್ರು ಒಂದು ವಿಶೇಷ ದಿನವನ್ನ ನೆನೆಯೋದಾದ್ರೆ ಏನನ್ನ ನೆನಪು ಮಾಡ್ಕೊಳ್ತೀರಾ ಸರ್?
1: ಅದೇ ವಿಶೇಷ ದಿನವನ್ನು ನೆನೆಯೋದು ಅಂದ್ರೆ ನಂದು ಮೆರಿಟ್ ಸ್ಕಾಲರ್ಶಿಪ್ ಎಕ್ಸಾಮ್ ಅದು ನನ್ನ 40ನೇ ನಂಬರ್ ಬಂದದನ್ನ ಅವರು ಬಸರ್ಕೋಟ್ ಸರ್ ಅಂತ ಒಬ್ಬರಿದ್ರು, ಇಂಗ್ಲಿಷ್ ಟೀಚರ್ ಅವರು. ಅವ್ರು ಬಂದ್ರು, ಬಂದ ಆಕ್ಚುಲಿ ನನ್ನ ಕ್ಲಾಸ್ ಟೀಚರ್ ಕೊಟ್ರಯ್ಯ ಸರ್ ಅಂತೆ, ಕೊಟ್ರಯ್ಯ ಮಾಸ್ಟರ್ ಅಂತಿದ್ವಿ ನಾವು ಅವರಿಗೆ. ಅವರು ಕೊಟ್ರಯ್ಯ ದಾಸಬಾಳ್ ಅಂತ ಅವ್ರ ಸರ್ ನೇಮ್. ಅವರು ಏನ್ ಮಾಡ್ತಾರೆ ಅಂದ್ರೆ, ಇವ ನನಗಲ್ಲಿ ನಿಕ್ ನೇಮ್ ಮುತ್ತು ಅಂತ ಇತ್ತು. ಇವ ಮುತ್ತು ಏನು ಶಾಣೆ ಇಲ್ಲ, ಇವನಿಂದ ಏನಾಗೋದಿಲ್ಲ, ಬರುದಿಲ್ಲ ಇವ ಈ ಸರಿ ನಂಬರ್ ಬರುದಿಲ್ಲ, ನಮ್ಮ ಶಾಲೆ ರೆಕಾರ್ಡ್ ಮುರಿತು ಅಂತಕ್ಕಂಥ ಭಾವನೆ ನಮ್ಮ ಕ್ಲಾಸ್ ಟೀಚರ್ಗೆ ಇತ್ತು. ಬಟ್ ಅವತ್ತು 40ನೇ ನಂಬರ್ ಬಂದದ ನಾ ಬಸರಕೋಡ್ ಸರ್ ತಿಳ್ಕೊಂಬಂದು ನಮ್ಮ ಫಾದರ್ ಮುಂದೆ ಹೇಳಿ, ನಮ್ಮ ತಂದೆ ಮುಂದೆ ಹೇಳಿದಾಗ ನಮ್ಮ ತಂದೆ ಏನಂದ್ರೆ ಸಾಧ್ಯ ಇಲ್ಲ ಸರ್, ನೀವು ನೋಡಿರಲ್ಲ ನೋಡ್ರಿ, ಯಾಕಂದ್ರೆ ಅವ ಅಷ್ಟು ಶಾಣೆ ಇಲ್ಲ, ಅವ ನಂಬರ್ ಬಂದಿರ್ಲಿಕ್ಕಿಲ್ಲ ಅಂದ್ರು. ಬಟ್ ಪುನಃ ಅವ ಏನು ಒಂದು ಮುಂದೆ 2 ದಿವಸಕ್ಕೆ ಆ ಲಿಸ್ಟ್ ಏನು ಬಂತು, ಲಿಸ್ಟ್ ತಂದು ನಮ್ಮ ತಂದೆಗೆ ಕೊಟ್ಟಾಗ ಅವಾಗ ನನಗಾದಂಥ ಸಂತೋಷ ಅಪಾರ. ಆಗ ನನ್ನ ತಂದೆ ನನ್ನ ಹಗ್ ಮಾಡಿದರು, ನೀನು ನನ್ನ ದಡ್ಡ ಅಂತ ತಿಳ್ಕೊಂಡಿದ್ದೆ, ನೀನಂತೂ ಈ ಒಂದು ಮಟ್ಟಕ್ಕೆ ಬಂದು 40ನೇ ನಂಬರ್

0: ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಈಗ ಇದ್ರ ಜೊತೆಗೆ ಸೋಷಿಯಲ್ ವರ್ಕು ಕೂಡ, ಅದರಲ್ಲೂ ಕೂಡ ನನಗೆ ಹೆಚ್ಚಿನ ಒಂದು ಇಚ್ಛಾಶಕ್ತಿ ಅದ. ಅದಕ್ಕೆ ಈ ಒಂದು ಮೂರು ರಂಗದಲ್ಲಿ ನಾನು ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಧಾರ್ಮಿಕ ಸಂಸ್ಥೆ ಅಂತ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು 9 ವರ್ಷಗಳಿಂದನು ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿನ್ನೆ ತಾನೇ ಅದರದ ಮತ್ತು ಆಡಳಿತ ಮಂಡಳಿ ಇದಾದಾಗ ಈಗ ಮುಂದಿನ ಪೀಳಿಗೆ ಕೂಡ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಬಟ್ ಈ ರೀತಿಯ ಧಾರ್ಮಿಕ ಕೆಲಸಗಳನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಇದರಿಂದ ಏನಂದ್ರೆ ನನ್ನ ಮೂಲ ನಮ್ಮ ಒಂದು ಸನಾತನ ಧರ್ಮ ಉಳಿಬೇಕು, ಸನಾತನ ಧರ್ಮ ಈ ಒಂದು ದೇಶದ ನೆಲೆಗಟ್ಟು ಅಂತಕ್ಕಂಥ ಒಂದು ವಿಶಿಷ್ಟವಾದ ಮನೋಭಾವ ನನ್ನಲ್ಲಿತ್ತು. ಆ ಮನೋಭಾವದಿಂದ ಇವತ್ತು ಆ ಒಂದು ಹಂತದಲ್ಲಿ ಈ ನಮ್ಮ ಸನಾತನ ಧರ್ಮದ ಎಲ್ಲ ಅಂಶಗಳನ್ನು ಕೂಡ ಬೆಳೆಸಬೇಕು, ಉಳಿಸಬೇಕು ಅಂತಕ್ಕಂಥ ಮನೋಪ್ರವೃತ್ತಿ ಇಟ್ಟುಕೊಂಡು ಆ ಕಾರ್ಯವನ್ನು ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಾವು ಮಾಡ್ತಾ ಇದ್ವಿ. ಇದು ಒಂದು. ಮತ್ತು ಇನ್ನು ಸೋಷಿಯಲ್ ವರ್ಕಪ್ಪ ಅಂತಾರೆ, ಯಾವಾಗಲೇ ನಮಗೆ ಈ ಸುತ್ತಮುತ್ತಲ ಜನರೇ ಇರಲಿ ಏನೇ ಇರಲಿ, ಯಾವುದೇ ಒಂದು ಆಪತ್ ಪರಿಸ್ಥಿತಿಯಲ್ಲಿ ಬಂದಾಗ ಅವ್ರಿಗೆ ಹೋಗೋದು, ಸಹಾಯ ಮಾಡೋದು, ಅಥವಾ ಏನಾದರೂ ಒಂದು ಅವರಿಗೆ ದೈಹಿಕವಾಗಿ ತೊಂದರೆ ಆದಾಗ ಅವರನ್ನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸೋದು. ಆಮೇಲೆ ಕೊರೋನಾ ಪೀರಿಯಡ್ನಲ್ಲಿ ಹಲವಾರು ಜನ ತೀರ್ಕೊಂಡಾಗ ಯಾರೂ ಮುಟ್ಲಿಕ್ಕೆ ಬರ್ತಿರಲಿಲ್ಲ, ಕೊರೋನಾ ಪೀರಿಯಡ್ನಲ್ಲಿ ಕೂಡ ನಾನು ಮತ್ತು ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷರು ಶ್ರೀ ಮಾಳಿಹಳ್ಳಿಯವರು ಇತ್ತೀಚೆಗೆ ನಿಧನರಾದರು, ಅವರು ನಾವು ಇಬ್ಬರೇ. ಯಾರಾದರೂ ತೀರ್ಕೊಂಡ್ರಪ್ಪ ಅಂತಂದ್ರೆ ಆ ಕೊರೋನಾ ಪೀರಿಯಡ್ನಲ್ಲಿ ನಾನು ಅವ್ರು ಹೋಗಿ ಅವ್ರ ಶವಸಂಸ್ಕಾರ ಕೂಡ ನಾವು ಮಾಡ್ತಾ ಇದ್ವಿ. ಈ ರೀತಿಯಾಗಿ ಸೋಷಿಯಲ್ ವರ್ಕ್ನಲ್ಲಿ ಕೂಡ ನಾವು ಭಾಗಿಯಾದ್ದರಿಂದ ಭಗವಂತ ನಮ್ಮನ್ನು ಸುರಕ್ಷಿತವಾಗಿಟ್ಟ. ಆ ಕೊರೋನಾ ಪೀರಿಯಡ್ನಲ್ಲಿ ಕೂಡ ನಮ್ಗೆ ಅಷ್ಟೊಂದು ಕೊರೋನಾ ಪೇಷಂಟ್ ಜೊತೆಗೆ ನಾವು ಓಡಾಡಿದ್ರು ಕೂಡ ನಮ್ಗೆ ಯಾವುದೇ ರೀತಿಯಾದ ಆ ಒಂದು ರೋಗ ನಮಗೆ ತಗಲಿಲ್ಲ ಅನ್ನೋದೇ ನನಗೆ ಸಂತೋಷ ವಿಷಯ. ಈ ರೀತಿಯ ಸೋಷಿಯಲ್ ಆಕ್ಟಿವಿಟಿಗಳನ್ನು ಕೂಡ ನಾವು ಮಾಡ್ತಾ ಇದ್ವಿ.
1: ಸರ್, ಏನಾಗುತ್ತೆ ಅಂದರೆ ನಿವೃತ್ತಿ ಜೀವನ ಅಂದ ತಕ್ಷಣ ಬಹಳಷ್ಟು ಹಿರಿಯರು ಎದೆಗುಂದುವಂತಹ ಸಂದರ್ಭ ಇರುತ್ತೆ. ಈ ತರ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹಾಗೇನೆ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದ್ರಿಂದ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅವರಲ್ಲಿ ಅಂತ?
0: ನಾ ಅದೇ ಹೇಳಿದೆ, ಈಗ ಒಂದು ಆಧ್ಯಾತ್ಮಿಕ ಕೇಂದ್ರ ಅಂದ್ರೆ ಅಲ್ಲಿ ಎಲ್ಲರೂ ನಾವು ಜೊತೆ ಕೂಡ್ತೀವಿ, ಕೂಡಿದಾಗ ಪರಸ್ಪರ ನಾವು ಮಾತುಕತೆಗಳಾಗ್ತಾವ. ಮಾತುಕತೆ ಆಗೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಟೆನ್ಷನ್ ಕೂಡ, ನಮ್ಮಲ್ಲಿರ್ತಕ್ಕಂಥ ಒತ್ತಡಗಳು ಕೂಡ ಪರಿಹಾರ ಆಗ್ತಾವ. ಒಂದೇದ್ದು ಅಥವಾ ನಮಗೆ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ, ಯಾಕಂದ್ರೆ ಮಾನವ ಸಂಘ ಜೀವಿ, ನಾವು ಏನಾದರೂ ಸಮಸ್ಯೆಗಳು ಬಂದಾಗ ಒಬ್ಬರಿಗೊಬ್ಬರು ಪರಸ್ಪರ ನಾವು ಚರ್ಚೆ ಮಾಡಿದಾಗ ಅದು ಕೂಡ ನಮಗೆ ಸೊಲ್ಯೂಷನ್ ಕೂಡ ಅಲ್ಲಿ ಸಿಗ್ತದೆ. ಅದಾದ ನಂತರ ದೇವರು ಅಂತಕ್ಕಂಥ ಒಂದು ಶಕ್ತಿ ಏನಿದೆಲ್ಲ, ಆ ಶಕ್ತಿ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥ ಗಳಿಗೆಗಳು ಅಲ್ಲಿ ಒಂದು ಈ ಸಾಂಪ್ರದಾಯಿಕ ಮಠದಲ್ಲಿ ಏನು ಬರ್ತಾವಲ್ಲ, ಅದರಿಂದನೂ ಕೂಡ ನಮ್ಮ ಮನಸ್ಸಿನ ಒಂದು ಅಭಿವೃದ್ಧಿಯೂ ಆಗ್ತದೆ, ಮನಸ್ಸಿನಲ್ಲಿ ಇರ್ತಕ್ಕಂಥ ದುಗುಡುಗಳು ಕೂಡ ಕಡಿಮೆ ಆಗ್ತಾವೆ, ಮನಃಶಾಂತಿಗೆ ಇದು ಪ್ರೇರಕ ಆಗ್ತದೆ ಅಂತ ನಾನು ಅಂದ್ಕೋತೀನಿ. ಮತ್ತು ಇನ್ನೊಂದು, ನಿವೃತ್ತಿ ಅನ್ನೋದು ಕೇವಲ ದೇಹಕ್ಕೆ ಅಥವಾ ವಯಸ್ಸಿನ ಮೂಲಕ ಅದು ನಿವೃತ್ತಿ ಅಂತ ನಾವು ಘೋಷಣೆ ಮಾಡ್ಕೋಬೇಕು, ವಿನ ಮಾನಸಿಕವಾಗಿ ನಾವು ನಿವೃತ್ತಿ ಆಗಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ಅದೇ ಕಾರಣದಿಂದ ನಾನು ನಿವೃತ್ತಿ ಹೊಂದಿದರೂ ಕೂಡ ಇವತ್ತು ಪಶುಪಾಲನಾ ಇಲಾಖೆಯ ಈ ಒಂದು ಆಂಬುಲೆನ್ಸ್ ಸೇವೆಗೆ ನಾನು ಜಾಯ್ನ್ ಆಗಿದ್ದೀನಿ. ಕಿತ್ತೂರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಯಾವುದಾದ್ರು ತುರ್ತು ಕರೆಗಳು ಬಂದರೆ ನಾನು ಹೋಗಿ ಆ ಪಶುಗಳಿಗೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಇವತ್ತಿಗೂ ನಾನು ಪಾಲಿಸುತ್ತಾ ಬಂದಿದ್ದೀನಿ, ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ.
1: ಸರ್, ಇನ್ನೊಂದು ತಮ್ಮ ಹವ್ಯಾಸಗಳಲ್ಲಿ ಓದೋದು ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಪುಸ್ತಕಗಳನ್ನು ಓದೋದು ಬಹಳಷ್ಟು ಕಡಿಮೆ ಆಗ್ತಾ ಇದೆ, ಅದರ ಬಗ್ಗೆ ತಾವೇನು ಹೇಳ್ತೀರಿ?
0: ಈಗ ಎಲ್ಲರಿಗೂ ಏನಾಗಿದೆ ಅಂದ್ರೆ ಮೊಬೈಲ್ನಲ್ಲಿ ಯಾವುದೇ ಒಂದು ರೆಕಾರ್ಡ್ ಕೇಳಿದ್ರೂ ಕೂಡ ಮೊಬೈಲ್ನಲ್ಲೇ ಕೇಳೋದು. ಏನೇ ಒಂದು ವಿಷಯಗಳ ಸಬ್ಜೆಕ್ಟ್ ಬಗ್ಗೆ ವಿಚಾರ ಮಾಡೋದಾದ್ರು ಮೊಬೈಲ್ನಲ್ಲೇ ಹೋಗೋದು, ಯಾಕಂದ್ರೆ ಗೂಗಲ್ಗೆ ಹೋಗ್ಬಿಟ್ರೆ ಎಲ್ಲ ಸಿಗುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಪ್ರತಿಯೊಬ್ಬರಲ್ಲಿದೆ. ಬಟ್ ನನ್ನ ಪ್ರಕಾರ ಓದುವುದರಿಂದ ಆಗ್ತಕ್ಕಂಥದ್ದು 2 ಲಾಭ. ಒಂದು, ಅನವಶ್ಯಕ ಸಮಯವನ್ನು ನಾವು ಕಳೆಯುವುದಿಲ್ಲ, ಅದರಲ್ಲಿ ನಾವು ತೊಡಗ್ತೀವಿ. ಮತ್ತು ಓದುವುದರಿಂದ ದಿ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಲ್ಲ ನಾವು, ಮಾನಸಿಕ ಒಂದು ಸ್ಥಿರತೆ, ಆ ಸ್ಥಿರತೆಯನ್ನು ತಂದುಕೊಡೋದು ನಮ್ಮ ಓದು. ಮತ್ತು ನೀವು ಬಹುಶಃ ಈಗ ಮೊಬೈಲ್ನಲ್ಲಿ ಏನು ಚಿತ್ರಗಳನ್ನು ನೋಡ್ತೀರಿ, ಈ ಚಿತ್ರಗಳನ್ನು ನೋಡುವ ಹಾಗೆ ನೀವು ಡೀಪಾಗಿ ಓದಿದಾಗ, ಯಾವುದೇ ಒಂದು ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ಆ ಡೀಪಾಗಿ ಓದಿದಾಗ ನಿಮ್ಮ ಮನಪಟಲದ ಮೇಲೆ ಆ ಚಿತ್ರಣಗಳೆಲ್ಲ ಹೋಗ್ತಾ ಇರ್ತಾವೆ. ಅದಕ್ಕೊಂದು ಸೂಕ್ತವಾದ ಉದಾಹರಣೆ ನಾವು ಕೊಡ್ಬೇಕಾದಂದ್ರೆ ಈ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳನ್ನು ನೀವು ಓದಿದಾಗ, ಎಸ್ಪೆಷಲಿ ಮಂದ್ರ ಅಥವಾ ನಮ್ಮ ತಬ್ಬಲಿ ನೀನಾದೆ ಮಗನೇ, ಈ ಒಂದು ಪುಸ್ತಕಗಳನ್ನ ನಾವು ಓದುವಾಗ ಅಲ್ಲಿರ್ತಕ್ಕಂಥ ಪುಷ್ಕರಣಿ ಇರ್ಬೋದು, ಅಲ್ಲಿರ್ತಕ್ಕಂಥ ಗೋವು ಇರ್ಬೋದು, ಗೋವುಗಳನ್ನ ಒಬ್ಬ ಫಾರಿನ್ ಲೇಡಿನ ಮದುವೆಯಾಗಿ ಬಂದಾಗ ಆ ಗೋವುಗಳನ್ನ ಮಾರುವಂತ ಪರಿಸ್ಥಿತಿ ಆ ಒಬ್ಬ ಇವರಿಗೆ ಬರ್ತದೆ ಅಲ್ಲಿ ಮಠಾಧಿಪತಿಗಳಿಗೆ. ಅದನ್ನ ಮಾರಿದಾಗ ಪುನಃ ಅವನು ಕರೆಯುವಾಗ ಅಲ್ಲಿ ಚಿತ್ರಣ, ಆ ಗೋವುಗಳೆಲ್ಲ ಹೋಗ್ತಾ ಇರ್ತಾವ, ಇವ ಕರಿತಾ ಇರ್ತಾನೆ, ಅದೆಲ್ಲ ಚಿತ್ರಗಳು ಕೂಡ ಮನಪಟ್ಟದ ಮೇಲೆ ಮೂಡ್ತಾವು. ಮತ್ತೆ ಅಲ್ಲಿ ನೆರವೇರ್ತಕ್ಕಂಥ ಪೂಜೆ, ಅಲ್ಲಿ ಸಾಂಪ್ರದಾಯಿಕ ವ್ಯವಸ್ಥೆ, ಇವೆಲ್ಲಗಳು ನೀವು ಓದ್ತಾ ಹೋದಂಗೆಲ್ಲ ಮನಪಟ್ಟದ ಮೇಲೆ ಇವನ್ ನಾವೇನು ಒಂದು ಜನ್ಮ ನೋಡ್ತಾ ಇದೀವನೋ ಅಂತಕ್ಕಂಥ ಒಂದು ಕಲ್ಪನೆ ನಮಗೆ ಬರ್ತದೆ. ಅಂತ ಒಂದು ಕಥೆಗಾರರು ಇದ್ದಾರೆ, ಅವರ ಕಾದಂಬರಿಗಳು, ಅವುಗಳನ್ನು ನಾವು ಓದ್ತಾ ಹೋದ್ವಿ ಅಂದ್ರೆ ನಮ್ಮ ಮಾನಸಿಕ ಸ್ಥಿತಿನೂ ಕೂಡ ಸರಿ ಆಗ್ತದೆ, ನಮ್ಮ ಮಾನಸಿಕ ಸ್ಥಿರತೆ ಬರ್ತದೆ, ಮತ್ತು ನಮ್ಮ ಬೌದ್ಧಿಕವಾದಂಥ ಒಂದು ಗುಣವೂ ಕೂಡ ಹೆಚ್ಚೆಚ್ಚು ಬೆಳಲಿಕ್ಕೆ ಸಾಧ್ಯ ಆಗ್ತದೆ, ಮತ್ತು ನಿಮ್ಮ ಶಬ್ದ ಸಾಹಿತ್ಯವು ಕೂಡ ಬೆಳವಣಿಗೆ ಆಗಲಿಕ್ಕೆ ಅವು ಎಲ್ಲ ಕಾದಂಬರಿಗಳು ಕೂಡ ಸಹಕಾರಿ ಆಗ್ತಾವೆ ಅನ್ನೋದು ನನ್ನ ಮನೋಭಾವ. ಆದರೆ ಮೊಬೈಲ್ನಲ್ಲಿ ಇವತ್ತು ನಾವು ಏನು ನೋಡ್ತೀವಿ, ಇವತ್ತು ನೋಡಿದ್ದನ್ನು ನಾಳೆ ನಾವು ಮರೆತು ಬಿಡ್ತೀವಿ. ಆದರೆ ಅದೇ ನೀವು ಓದಿದ್ದು ಕಾಯಂಆಗಿ ನೀವು 10 ವರ್ಷ ಬಿಟ್ಟು ಕೇಳಿದರೂ ಕೂಡ ಅದೆಲ್ಲದನ್ನು ಕೂಡ ನೀವು ವಿವರಣೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡೋದು ನಿಮ್ಮ ಪುಸ್ತಕಗಳು. ಅದಕ್ಕೆ ಆ ದಯವಿಟ್ಟು ಆ ಪುಸ್ತಕಗಳನ್ನ ನಾವು ಓದಿದ್ದೆ ಆದಪ್ಪ ಅಂದರೆ ಇವೆಲ್ಲವೂ ಕೂಡ ನಾವು ಸಂಪಾದಿಸಲಿಕ್ಕೆ ಸಾಧ್ಯತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
1: ಖಂಡಿತ ಸರ್. ಸರ್, ಇನ್ನು ತಾವು ಪಶು ವೈದ್ಯರಾಗಿ ಸಾಕಷ್ಟು ಸ್ಥಳಗಳಲ್ಲಿ ಕೆಲಸವನ್ನ ಮಾಡಿದ್ದೀರ, ಆ ಒಂದು ಅನುಭವ ಸರ್ ಯಾವ ರೀತಿ ಇತ್ತು ಅಂತ?
0: ಈಗ ನಾನು ಎಸ್ಪೆಷಲಿ ರಾಯಭಾಗದಲ್ಲಿ ಕೆಲಸ ಮಾಡುವಾಗ ಸುಮಾರು 50 ಹಳ್ಳಿಗಳಿಗೆ ನಾನು ಒಬ್ಬನೇ ಪಶುವೈದ್ಯ, ಯಾಕಂದ್ರೆ ಅವಾಗ ಇಷ್ಟೊಂದು ಪಶುವೈದ್ಯಕರ ಸಂಖ್ಯೆನೂ ಇರ್ತಿರಲಿಲ್ಲ.

0: ಮತ್ತು ಅಲ್ಲಿ ಹಗಲು ರಾತ್ರಿ ನಮ್ಮ ಒಂದು ಸಂಚಾರ ಇರ್ತಾ ಇತ್ತು. ಯಾಕಂದರೆ ಅಲ್ಲಿಯೂ ಕೂಡ ಈ ಎಮರ್ಜೆನ್ಸಿ ಸರ್ವಿಸ್ನಲ್ಲೇ ನಾನಿದ್ದೆ. ಯಾವುದೇ ಒಬ್ಬ ರೈತ 51 ದಿವಸ ರಾತ್ರಿ 12 ಗಂಟೆಗೆ ನನ್ನ ಕರೆದರೂ ಕೂಡ ನಾನು ಹೋಗಲೇಬೇಕು. ಯಾಕಂದರೆ ಅವಾಗ ಪಶುವೈದ್ಯರೇ ಇರಲಿಲ್ಲ, ಪಶುವೈದ್ಯರ ಸಂಖ್ಯೆ ಭಾಳ ಕಡಿಮೆ ಇತ್ತು. ಇವತ್ತು ಪಶುವೈದ್ಯರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆ ಒಂದು ಸಂದರ್ಭ ಭಾಳ ಇರಲಿಕ್ಕಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಟ್ ಪ್ರತಿಯೊಂದು ಬೆಳಗ್ಗೆ ನಮ್ಮದು ಪ್ರಾರಂಭ ಆಗ್ತಾ ಇದ್ದು 6 ಗಂಟೆಗೆ ನಮ್ಮ ಡ್ಯೂಟಿ ಪ್ರಾರಂಭ ಆಯ್ತಪ್ಪ ಅಂತಂದರೆ ನಾವು ಬರೋದು ರಾತ್ರಿ 8 ಗಂಟೆ ತನಕ ನಾವು ಬರ್ತಾ ಇದ್ವಿ. ಬಟ್ ಇಷ್ಟೊಂದು ಒಂದು ಕೆಲಸದ ಒತ್ತಡ ಇದ್ದರೂ ಕೂಡ ಅಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸಂತೋಷ ಏನಪ್ಪ ಅಂದ್ರೆ ಒಂದು ಮೂಕು ಪ್ರಾಣಿಗೆ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಅನ್ನೋದು ಒಂದೇ ನನ್ನ ಕಲ್ಪನೆ ಇತ್ತು. ಮತ್ತು ಇದರಿಂದ ಏನಾಗ್ತಾ ಇತ್ತಪ್ಪ ಅಂತಂದ್ರೆ ರೈತರು ಕೂಡ ಹೆಚ್ಚಿನ ಒಂದು ನನ್ನ ಬಗ್ಗೆ ಹೆಚ್ಚಿನದು ಅಭಿಮಾನ ಇತ್ತು. ರಾತ್ರಿ 12 ಗಂಟೆಗೆ ನಾವು, ಯಾಕಂದ್ರೆ ಅವಾಗ ನಮ್ಮದು ಇದ್ರ ಫೋನ್ ಇತ್ತು, ಟೇಬಲ್ ಫೋನ್ ಇರ್ತದಲ್ಲ, ಆ ಫೋನ್ ಇತ್ತು. ಆ ಫೋನ್ ಮೂಲಕ ಮಾಡಿದ್ರೆ ನಾವು ಒಂದೇ ರಿಂಗಿ ನಾನು ಎತ್ತಾ ಇದ್ದೆ, ಸರ್ ನಮಗೆ ನಿದ್ದೆ ಹತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ರು ಅವರು. ಒಂದೇ ರಿಂಗಿ ನೀ, ಯಾಕಂದ್ರೆ ನಮ್ಮ ಆಫೀಸ್ದಲ್ಲೇ ಆಫೀಸ್ ಕಮ್ ರೆಸಿಡೆನ್ಸ್ ಇತ್ತು, ನಾನು ಅವಾಗ ಬ್ಯಾಚುಲರ್ ಇದ್ದೆ ರಾಯಬಾಗದಲ್ಲಿದ್ದಾಗ. ಒಂದೇ ರಿಂಗಿ ನೀವು ಫೋನ್ ಎತ್ತಾರಲ್ಲ, ಯಾಕೆ ಫೋನ್ ನನ್ನ ಪಕ್ಕದಲ್ಲಿ ಇಟ್ಕೊಂಡಿರ್ತೇನಪ್ಪ, ಯಾವ ಟೈಮ್ನಲ್ಲಿ ಬರ್ತಾವ ಅಂತ ಹೇಳಿಕ್ ಆಗ್ತಿರಲ್ಲ. ಅದಕ್ಕೆ ಆ ರೀತಿಯಾಗಿ ನಾನು ಅವ್ರಿಗೆ ಸರ್ವಿಸ್ ಕೊಟ್ಟಿದ್ರಿಂದ ಇವತ್ತಿನ ದಿವಸ ನಾನು ಜನರು ಆಗಿ ಆಗಲಿಕ್ಕೆ ಅದೊಂದು ಕೂಡ ನನಗೆ ಸಹಕಾರಿ ಆಯಿತು ನಾನು ತಿಳ್ಕೊತೀನಿ. ಮತ್ತು ಈ ಪಶುಗಳಿಗೆ ಚಿಕಿತ್ಸೆಯನ್ನು ನೀಡುವಾಗ ನಾವು ಕೇವಲ ಒಂದು ಸಂಸ್ಥೆಯ ಒಬ್ಬ ಪ್ರತಿನಿಧಿಯಾಗಿ ಅಲ್ಲಿ ನೀಡಬಾರದು. ಒಬ್ಬ ರೈತನಿಗೆ ನಾನು ಒಂದು ಸಹಾಯವನ್ನು ಮಾಡಬೇಕು. ಯಾಕಂದರೆ ಇವತ್ತು ಒಬ್ಬ ರೈತ ತೀರ್ಕೊಂಡ್ರೆ ಒಬ್ಬ ರೈತನ ಫ್ಯಾಮಿಲಿ ಮುನ್ನಡಿಬಹುದು. ಆ ರೈತ ಸಾಕ್ತಕ್ಕಂಥ ಒಂದು ಹಸು ತೀರ್ಕೊಂಡಿದ್ದಪ್ಪ ಅಂತಾರೆ ಅವನ ಹೋಲ್ ಫ್ಯಾಮಿಲಿ ಸತ್ತಂತಾನೆ ಅಂತ ನಾನು ತಿಳ್ಕೊತೀನಿ. ಯಾಕಂದ್ರೆ ಅವನು ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಂದಿ ಹೋಗಿಬಿಡ್ತಾನೆ. ಈ ಭಾವನೆ ನನ್ನಲ್ಲಿತ್ತು. ಆ ತಂದಂಥ ಒಂದು ಹಸು ಅದು ಸಾಯಬಾರದು, ಅದು ಬದುಕಬೇಕು. ಅದರ ಜೊತೆಗೆ ನನ್ನ ರೈತ ಕುಟುಂಬ ಕೂಡ ಬದುಕಬೇಕು ಅಂತಕ್ಕಂಥ ಮನೋಪ್ರವೃತ್ತಿಯಿಂದ ನಾನು ಅವರಿಗೆ ಚಿಕಿತ್ಸೆ ನೀಡ್ತಾ ಇರೋದ್ರಿಂದ ಭಗವಂತ ಆ ಚಿಕಿತ್ಸೆಯನ್ನು ಫಲಿಸೋ ಕೂಡ ನನಗೆ ಆಶೀರ್ವಾದ ಮಾಡ್ತಾ ಇದ್ದ ಅಂತ ನನಗೆ ಅನಿಸ್ತು.
1: ಸರ್, ಇವಾಗ ಮನುಷ್ಯ ಆದರೆ ಅವನಿಗೇನಾದರೂ ನೋವು ಆದರೆ ಆ ನೋವು ಏನು ನೋವು ಆಗ್ತಾ ಇದೆ, ಏನಾಗ್ತಾ ಇದೆ, ಅವನು ಯಾವ ರೀತಿ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ ಅಂತ ಅವನು ಹೋಗಿ ಡಾಕ್ಟರ್ ಹತ್ರ ಹೇಳ್ಕೊಳ್ತಾನೆ. ಆದರೆ ಮೂಕ ಪ್ರಾಣಿಗಳು ಅವು ಯಾತನೆಯನ್ನು ಅನುಭವಿಸ್ತಾ ಇದೆ ಅನ್ನೋದನ್ನ ತಾವು ಹೇಗೆ ಕಂಡಿಡ್ಕೊಳ್ತಿದ್ರಿ?
0: ಈಗ ಮೂಕ ಪ್ರಾಣಿಗಳು ಯಾತನೆಯನ್ನು ಅನುಭವಿಸೋದ್ರ ಬಗ್ಗೆ ನಾವು ಕಂಡುಕೊಳ್ಳೋದಂದ್ರೆ ಅವುಗಳ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅವುಗಳಲ್ಲಿ ತೋರಿಸ್ತಕ್ಕಂಥ ಒಂದು ಸಂಜ್ಞೆಗಳ ಮೂಲಕ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಆ ಸಂಜ್ಞೆಗಳನ್ನ ಅರ್ಥ ಮಾಡ್ಕೋಬೇಕಾದಪ್ಪ ಅಂದ್ರೆ ನಾವು ಅದ್ರ ಜೊತೆಗೆ ಹೆಚ್ಚು ಹತ್ತಿರವಾದಾಗ ಮಾತ್ರ ಆ ಸಂಜ್ಞೆಗಳು ನಮಗೆ ಪರಿಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಇರ್ತದೆ. ಇವತ್ತು ಮೆಡಿಸಿನ್ ಯಾವುದೇ ಅಂಗಡಿಗಳು ಮೆಡಿಕಲ್ ಶಾಪ್ನಾಗ ಹೋದ್ರೂ ಕೊಡ್ತಾರೆ ಅಂತಂದು ಹಾಕ್ಬೋದು. ಬಟ್ ಅದಕ್ಕೆ ಏನಾಗಿದೆ ಅಂತ ತಿಳ್ಕೋಬೇಕಾದಪ್ಪ ಅಂದ್ರೆ ದಟ್ಸ್ ಕಾಲ್ಡ್ ಡಯಾಗ್ನೋಸಿಸ್. ಆ ಡಯಾಗ್ನೋಸಿಸ್ ಮಾಡ್ಬೇಕಾದ್ರೆ ಅತಿ ಹತ್ತಿರದಿಂದ ನಾವು ಒಂದು ಆ ಎನಿಮಲ್ ಜೊತೆಗೆ ನಾವು ಇದ್ದಾಗ ಅದಕ್ಕೆ ಹತ್ತಿರವಾದ, ಕೇವಲ ದೈಹಿಕವಾಗಿ ಅಷ್ಟೇ ಹತ್ತಿರಲ್ಲ, ಮಾನಸಿಕವಾಗಿ ಅದು ಹತ್ತಿರ ಆದಾಗ ನಮ್ಗೆ ಅದು ತನ್ನ ಒಂದು ವಿಚಾರವನ್ನು ನಮಗೆ ತಿಳಿಪಡಿಸ್ತದೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ವಿಶೇಷವಾದಂಥ ಒಂದು ಕೇಸ್ ನಾನು ನಿಮ್ಗೆ ಹೇಳಬೇಕಂದ್ರೆ, ಒಂದು ಆಕಳು ನಾಲ್ಗೆಯಲ್ಲಿ ಒಂದು ಸೂಜಿ ಸಿಕ್ಕೊಂಡ್ಬಿಟ್ಟದ. ಸುಮಾರು ಒಂದು ವಾರದಿಂದ ಬರೀ ಜ್ವಲ್ಲೇ ಸುರಿತಾ ಇತ್ತು. ಬಟ್ ವೆಟ್ನರಿಸ್ಗೆ ಒಂದು ಹೆದರಿಕೆ ಏನಪ್ಪ ಅಂತಾರೆ, ಜ್ವಲ್ ಸುರಿತಕ್ಕಂಥ ಪ್ರಾಣಿ ಕಂಡಿತಪ್ಪ ಅಂತಾರೆ ನಾವು ಮುಟ್ಟುದೇ ಇಲ್ಲ. ಅಲ್ಲಿರ್ತಕ್ಕಂಥ ಲೋಕಲ್ ಡಾಕ್ಟರ್ಸ್ ಅದನ್ನು ಯಾರೂ ಮುಟ್ಟಿರಲಿಲ್ಲ. ಕಾರಣ ಏನಪ್ಪ ಅಂದರೆ ಇದು ರೇಬಿಸ್ ಇರ್ಬೋದು, ಹುಚ್ಚನಾಗಿ ಕಟ್ತದ, ಒಂದು ರೋಗ ಇರ್ಬೋದು ಅಂತ ತಿಳ್ಕೊಂಡು ಅದನ್ನು ಮುಟ್ಟಿರಲಿಲ್ಲ. ಬಟ್ ನನ್ನ ಔಟ್ ಆಫ್ ಮೈ ಓನ್ ಕ್ಯೂರಿಯಾಸಿಟಿ, ನಾನು ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಪಶುವೈದ್ಯರು ಇದ್ರು, ಡಾಕ್ಟರ್ ಮಣ್ಣೇರಿ ಅಂತ, ಇಬ್ಬರು ಜೊತೆಯಾಗಿ ಹೋದ್ವಿ. ಹೋಗಿ ನೋಡಿದಾಗ ಅಲ್ಲಿ ಒಳಗಡೆ ಕೈ ಹಾಕಿದ ನನ್ನ ಕೈಗೆ ಏನೋ ಒಂದು ಸುಚಿದಂಗೆ ಆಯಿತು. ಮತ್ತು ಪುನಃ ನಾಲಿಗೆಯನ್ನು ಹಿಡಿದು ತೆಗೆದು ನೋಡಿದಾಗ ಒಳಗಡೆ ಇಷ್ಟುದ್ದೊಂದು ಕೌದಿ ಹುಲಿ ಸೂಜಿ ಅಂತ ಹೇಳ್ತಾರೆ, ಹಳ್ಳಿಯಲ್ಲೆಲ್ಲ ಕೌದಿ ಹೊಲಿತಿರ್ತಾರೆ, ಆ ಸೂಜಿಯನ್ನು ಅದು ನಾಲಿಗೆಗಳು ಸಿಕ್ಕೊಂಡಿತ್ತು. ಅದನ್ನು ತೆಗೆದು ತೆಗೆದ ತಕ್ಷಣ ಆ ಜ್ವಲ್ ಸುರಿದು ವಿತ್ ಇನ್ ನೋ ಟೈಮ್ ಅದು ಕಡಿಮೆ ಆಯಿತು. ಯಾಕಂದ್ರೆ ನಾವು ಅಲ್ಲಿ ಹೋದಾಗ ಏನಾಗ್ತಿತ್ತು, ಆ ಒಂದು ಹುಚ್ಚನಾಯಿ ಕಡಿತದ ಒಂದು ರೋಗ ಇತ್ತಪ್ಪ ಅಂತಾರೆ ಅದರ ಒಂದು ಕಣ್ಣುಗಳು ಬೇರೆ ಇರ್ತಾವೆ, ಆಮೇಲೆ ಅದು ಓದಿರ್ತಕ್ಕಂಥ ರೀತಿ ಬೇರೆ ಇರ್ತದೆ, ನಾವು ಅದ್ರ ಹತ್ತಿರ ಹೋದಾಗ ಅದು ಭಯ ಪಡೆದಿರ್ತದೆ. ಇವೆಲ್ಲ ಅಂಶಗಳನ್ನ ನಾನು ಗಮನದಲ್ಲಿ ಇಟ್ಕೊಂಡು ಅದೆಲ್ಲವನ್ನು ಕೂಡ ನಾನು ವಿಶ್ಲೇಷಣೆ ಮಾಡಿದಾಗ ಅದು ಅಲ್ಲ ಅನ್ನೋದನ್ನು ನಾನು ಕನ್ಫರ್ಮ್ ಮಾಡಿಕೊಂಡು ಒಳಗಡೆ ಬಾಯಲ್ಕೆ ಹಾಕಿದೆ. ಯಾಕಂದರೆ ಹುಚ್ಚನಾಯಿ ಕಡಿತದ ರೋಗ ಆ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುವಂಥ ಸಾಧ್ಯತೆ ಇರ್ತದೆ. ಬಟ್ ಆ ರೋಗ ಬಂತಪ್ಪ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಇಟ್ಸ್ ಸೋ ರಿಸ್ಕಿ. ಆದರೂ ಕೂಡ ಅವೆಲ್ಲ ಸೌಧ್ಯಗಳನ್ನು ಪಕ್ಕಾ ಮಾಡಿಕೊಂಡು ನಾನು ಕೈ ಹಾಕಿದ ನಾನು ಸಿಕ್ಕದ ರಿಸಲ್ಟ್ ಏನಪ್ಪ ಅಂತಾರೆ ಅದೊಂದು ಸೂಜಿಯನ್ನು ನುಂಗಿತ್ತು. ಆದರೆ ಈ ರೀತಿಯಾಗಿ ನಾವು ಅದಕ್ಕೆ ಹತ್ತಿರ ಹೋದಾಗ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಕೂಡ ಪಶುವೈದ್ಯರಿಗೆ ಸಹಾಯ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ.
1: ಸರ್, ಇನ್ನು ಈ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಈಗ ಯುವಜನತೆ ತಮ್ಮನ್ನ ತಾವು ತೊಡಗಿಸ್ಕೋಬೇಕು ಅಂದ್ರೆ ಅವರಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಇವತ್ತಿನ ಒಂದು ಯುವಜನತೆಯ ಒಂದು ವಿಚಾರ ಹೆಂಗಾಗ್ಯದಪ್ಪ ಅಂತಾರೆ, ನಾವು ಸಾಲಿ ಕಲ್ತಿವಪ್ಪ ಅಂತಾರೆ, ಡಿಗ್ರಿ ಮಾಡಿದ್ವಿಪ್ಪ ಅಂತಾರೆ, ನಮಗೆ ನೌಕರಿ ಬೇಕು. ಮತ್ತು ಪ್ರತಿಯೊಬ್ಬ ಯುವಕರನ್ನ ಇವತ್ತು ಕೇಳ್ರಿ, ಏನಿದೆ ಈ ದೇಶದಲ್ಲಿ, ನಾವು ಇಷ್ಟೊಂದೆಲ್ಲ ವಿದ್ಯಾಭ್ಯಾಸ ಮಾಡಿ ಕೂತು ನಮ್ಮ ನೌಕರಿ ಇಲ್ಲ ಅನ್ನೋದೇ ಆಗಿದೆ. ಬಟ್ ನೌಕರಿ ಮಾಡೋ ಸಲುವಾಗಿ ನೀವು ವಿದ್ಯಾ ಕಲಿಬೇಡ್ರಿ ಅಂತ ಹೇಳಿದೆ. ಇತ್ತೀಚೆಗೆ ಒಂದು NS ಕ್ಯಾಂಪಿಗೆ ನಾವು ಹೋದಾಗ ನಾನು ಹುಡುಗರಿಗೆ ಅದನ್ನ ಹೇಳಿದೆ, ನಾವು ವಿದ್ಯಾಭ್ಯಾಸವನ್ನು ಕಲಿದ ಎದಕ್ಕಪ್ಪ ಅಂತಾರೆ, ಇವತ್ತು ನಾವು ಕಾಲೇಜಿಗೆ ಹೋಗೋದಾಗಲಿ ಹೈಸ್ಕೂಲ್ಗೆ ಹೋಗೋದಾಗಲಿ ಎದಕ್ಕಪ್ಪ ಅಂತಾರೆ, ಜ್ಞಾನಾರ್ಜನೆಗಾಗಿ ಹೋಗ್ತಾ ಇದ್ದೀವಿ ಹೊರತು ನಾವು ನೌಕರಿ ಮಾಡೋ ಸಲುವಾಗಿ ಹೋಗ್ತಾ ಇಲ್ಲ. ಯಾಕಂದ್ರೆ ಭಾರತ ಕೃಷಿಕರ ನಾಡು, ಕೃಷಿಯೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತಾ ಇದ್ವಿ. ಸಾಕಷ್ಟು ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ನಾವು ಕೃಷಿಕರ ಒಂದು ಹಿನ್ನೆಲೆಯಿಂದ ಬಂದಂಥವ್ರೆ. ಮಾಡ್ತಾರೆ. ಅದಕ್ಕೆ ಆ ಕೃಷಿ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಹರಿಸಬೇಕು. ಕೃಷಿಯ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಉದ್ಯೋಗ ಹೈನುಗಾರಿಕೆ. ಈ ಹೈನುಗಾರಿಕೆಯನ್ನು ನೀವು ಮಾಡಿದ್ದೇಪ್ಪ ಅಂತಂದ್ರೆ ಸಾಕಷ್ಟು ಇದರಿಂದ ನೀವೇನು ಇವತ್ತಿನ ದಿವಸ ಸರ್ಕಾರಿ ನೌಕರಿಯಲ್ಲಾಗಲಿ ಅಥವಾ ಪ್ರೈವೇಟ್ ನೌಕರಿಯಲ್ಲಿ ನೀವೇನು ಒಂದು ಪಗಾರವನ್ನು ತೊಳ್ತಾ ಇದ್ರಿ, ಅದಕ್ಕಿಂತ ಹೆಚ್ಚಿನ ಒಂದು ವರಮಾನವನ್ನು ಕೂಡ ಈ ಹೈನುಗಾರಿಕೆಯಿಂದ ನೀವು ಪಡಿಬಹುದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನೊಂದು ಕ್ಯಾಲ್ಕುಲೇಷನ್ ಅದ, ನೀವು 5 ಮಿಶ್ರತಳಿ ಹಸುಗಳನ್ನು ನೀವು ಸಾಕಾಣಿಕೆ ಮಾಡಿದ್ರಪ್ಪ ಅಂತಾರೆ, ಆಕಳುಗಳನ್ನು ಸಾಕಾಣಿಕೆ ಮಾಡಿದ್ರೆ ನಿಮ್ದು 5 ಲಕ್ಷ ರೂಪಾಯಿ ಪ್ಯಾಕೇಜ್. ಯಾಕಂದ್ರೆ ಇವತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ಹೇಳ್ತಾ ಇರೋದು ಏನಂದ್ರೆ ಪ್ಯಾಕೇಜ್ ಮೇಲೆ ಹೇಳ್ತಾ ಇರ್ತಾರೆ, 5 ಲಕ್ಷ ಪ್ಯಾಕೇಜು 10 ಲಕ್ಷ ಪ್ಯಾಕೇಜ್ ಅಂತೇಳಿ. ಯಾಕಂದ್ರೆ ಅದೇ ಧಾಟಿಯಲ್ಲಿ ಇವತ್ತಿನ ದಿವಸ ನಾವು ನಮ್ಮ ವಿದ್ಯಾರ್ಥಿಗಳಿಗಾಗಲಿ ಅಥವಾ ನಮ್ಮ ವಿದ್ಯಾವಂತ ಯುವಕರಿಗೆ ನಾವು ಹೇಳಲೇಬೇಕಾಗ್ತದೆ 5 ಲಕ್ಷ ಪ್ಯಾಕೇಜ್. ಯಾಕಂದ್ರೆ ನಾನು ಸ್ವತಃ ಪ್ರಾಕ್ಟಿಕಲ್ ಆಗಿ ನಾನು ಮಾಡಿಸಿ ತೋರಿಸಿ ಕಂಡುಕೊಂಡದ್ದು 5 ಲಕ್ಷ ರೂಪಾಯಿ ಅವ್ರಿಗೆ ನಿವ್ವಳ ಲಾಭ ಉಳಿತದೆ. ಅದಾದ ನಂತರ ನೀವು 10 ಆಕಳ ಕಟ್ಟಿದ್ರೆ 10 ಲಕ್ಷ ರೂಪಾಯಿ ಪ್ಯಾಕೇಜ್, 15 ಆಕಳ ಕಟ್ಟಿದ್ರೆ 15 ಲಕ್ಷ ರೂಪಾಯಿ ಪ್ಯಾಕೇಜ್. ಯಾಕಂದ್ರೆ ಇವತ್ತು ಒಂದು 5 ಆಕಳನ್ನು ಕಟ್ಟಬೇಕಾದ್ರೆ 1 ಎಕರೆಯಲ್ಲಿ ಹುಲ್ಲನ್ನು ಬೆಳೆದ್ರು ಸಾಕು, ಅಥವಾ ಹೊಲನ ಬದುವಿನಗುಂಟ ಹುಲ್ಲು ಬೆಳೆದ್ರು ಸಾಕು, ಅವುಗಳನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿದ್ವಿಪ್ಪ ಅಂತಾರೆ ನಮ್ಗೆ ಇಷ್ಟೊಂದು ಲಾಭ ಬರ್ಲಿಕ್ಕೆ ಸಾಧ್ಯತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನೌಕರಿ ಹಿಡಿಬೇಕಾದ್ರೂ ಕೂಡ ಸಾಕಷ್ಟು ಪ್ರಯತ್ನಗಳು, 108 ಕತೆಗಳು ಅವನ್ನೆಲ್ಲವನ್ನು ನಾವು ಕಣ್ಣಾರೆ ನಾವು ನೋಡ್ತಾ ಇದ್ವಿ. ಅಷ್ಟೆಲ್ಲ ಕಷ್ಟಪಡೋದಕ್ಕಿಂತ ನಿಮ್ಮ ಒಂದು ವಿದ್ಯಾಭ್ಯಾಸ ತಕ್ಕಂತೆ ನೌಕರಿ ಸಿಗ್ತಾ ನೌಕರಿ ಮಾಡ್ರಿ. ಸಿಗಲಿಲ್ಲ ಅಂತ ದುಃಖ ಪಡೋದು ಬೇಡ, ಯಾಕಂದ್ರೆ ನೀವು ಗಳಿಸಿದಂಥ ಜ್ಞಾನದ ಆ ಜ್ಞಾನ ಜೊತೆಗೆ ನಿಮ್ಮ ತಂದೆ ಗಳಿಸಿಟ್ಟಂಥ ಹೊಲ ಮನೆಗಳವ ಅದನ್ನೇ ಉಪಯೋಗ ಮಾಡಿಕೊಂಡು ನಾವು ಹೈನುಗಾರಿಕೆಯನ್ನು ಮಾಡಿದ್ದೆ ಅಥಪ್ಪ ಅಂತಾರೆ ಸಾಕಷ್ಟು ನಾವು ಇದರಲ್ಲಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಮತ್ತು ನಾವು ನೌಕರಿ ಜೀವನ ಮಾಡಿದ್ದಪ್ಪ ಅಂತಾರೆ ಈಗ ನಿಮ್ಮದಾತು ನಮ್ಮದಾತು ಮುಂಜಾನೆ ಬಂದಿವರು 8 ತಾಸು ನಾವು ಡ್ಯೂಟಿ ಮಾಡಲೇಬೇಕು. ಮತ್ತು ನಮ್ಮ ಮೇಲೆ ಬಾಸ್ಗಳಿದ್ದಾರೆ, 108 ಪ್ರಶ್ನೆಗಳನ್ನ ಅವ್ರು ಕೇಳೋರೆ ಇದೆಲ್ಲ ಇದ್ದದ್ದೆ. ಬಟ್ ಈ ಒಂದು ಸ್ವತಂತ್ರ ಉದ್ಯೋಗ ಹೈನುಗಾರಿಕೆ, ಮತ್ತು ಈ ಉದ್ಯೋಗದಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿಯಾದ 8 ತಾಸು ಕೆಲಸ ಮಾಡೋಕೆನೋದಿಲ್ಲ, ಬೆಳಗ್ಗೆ 2 ತಾಸು ಸಾಯಂಕಾಲ 2 ತಾಸು ಆ ದನಗಳನ್ನ ಸ್ವಚ್ಛ ಮಾಡೋದು, ಅದಕ್ಕೆ ಮೇವು ಹಾಕೋದು, ಅದಕ್ಕೆ ಇರ್ತಕ್ಕಂಥ ಒಂದು ಪಶುವಾರವನ್ನು ಅದಕ್ಕೆ ನಾವು ಇಟ್ಟಿವಪ್ಪ ಅಂತಂದ್ರೆ ಹಾಲು ಕರೆಯೋದು, ಇಷ್ಟೊಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ರೆ ಕೇವಲ ಬೆಳಗ್ಗೆ 2 ತಾಸು ಸಾಯಂಕಾಲ 2 ತಾಸಲ್ಲಿ ನಿಮ್ಮದೆಲ್ಲ ಕೆಲಸ ಮುಗಿದು ಹೋಗ್ತದೆ. ಉಳಿದ 6 ತಾಸನ್ನು ನೀವು ಬೇರೆ ಆಕ್ಟಿವಿಟಿಗೆ, ನಿಮ್ಮ ಹೊಲಮನೆ ಆಕ್ಟಿವಿಟಿಗೆ ಇರ್ಬೋದು ಅಥವಾ ಬೇರೆ ಒಂದು ಬಿಸ್ನೆಸ್ ಆಕ್ಟಿವಿಟಿಗೆ ಇರ್ಬೋದು, ಅದಕ್ಕೂ ಕೂಡ ಉಪಯೋಗ ಮಾಡಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ಕೇವಲ ಹೈನುಗಾರಿಕೆಯಿಂದ ಬರ್ತಕ್ಕಂಥ ವರಮಾನ ಅಷ್ಟೇ ಅಲ್ಲದೆ ಇನ್ನಿತರ ಒಂದು ಉದ್ಯೋಗಗಳನ್ನು ಮಾಡಿಕೊಂಡು ಕೂಡ ನಾವು ವರಮಾನವನ್ನು ಪಡೀಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಈ ರೀತಿಯಾಗಿ ಈ ಒಂದು ಹೈನುಗಾರಿಕೆಯಿಂದ ಹೆಚ್ಚಿನ ಲಾಭದ ಅನ್ನೋದನ್ನು ನಾವು ರೈತರಿಗೆ ತಿಳಿಸ್ಕೊಟ್ಟಿವಿ. ಅದೇ ರೀತಿಯಾಗಿ ಇಲ್ಲಿ ಹಳ್ಳೂರಿನಲ್ಲಿ ಒಬ್ಬರು ರಾಮಪ್ಪ ಗೌರವಗಳಂತೆ BA ಗ್ರಾಜ್ಯುಯೇಟ್, ಆ BA ಮುಗಿಸಿ ಅವರಿಗೆ ಒಂದು ಕಂಡಕ್ಟರ್ ನೌಕರಿಗೆ ಹೋಗ್ಬೇಕನ್ನುವಂಥ ಹವ್ಯಾಸ ಭಾಳ ಇತ್ತು. ಆ ವ್ಯಕ್ತಿ ನನ್ನ ಕಡೆ ಬಂದ, ಸರ್ ಕಂಡಕ್ಟರ್ ನೌಕರಿಗೆ ಹೋಗ್ಬೇಕಂತ ಮಾಡೀನಿ, ಮತ್ತು 30,000 ರೂಪಾಯಿ ಕೇಳಿಗೆತ್ತಾರ ಅಂತ ಹೇಳೋ. ಆಯಿತು, ನೀನು 30,000 ರೂಪಾಯಿ ನೀನು ನನಗೆ ಕೊಡು. ಯಾಕಂದ್ರೆ ಅವಾಗ 6,250 ರೂಪಾಯಿಗೆ ಒಂದು ಸ್ಕೀಮ್ ಇತ್ತು, ಆ ಸ್ಕೀಮ್ನಲ್ಲಿ ಆಕಳ ಟ್ರಾನ್ಸ್ಪೋರ್ಟೇಷನ್ ಹಿಡಿದು ಆಕಳು ಕೂಡ ಖರೀದಿ ಮಾಡ್ತಾ ಇದ್ವಿ. ಇವತ್ತು ಮಿಶ್ರತಳಿ ಹಸುಗಳು ಸುಮಾರು 1,20,000 - 1,20,000 ರೇಟ್ ಆಗಿದ್ದಾವೆ. ನಾ ಹೇಳ್ತಾ ಇರೋ ಕತೆ ಇದು 88-89 ಸಾಲಿಂದು, ಆ ಒಂದು ಸಾಲಿನಲ್ಲಿ ಇಷ್ಟೇ ದರ ಇತ್ತು. ಅದಕ್ಕೆ ನೀವು 30,000 ರೂಪಾಯಿ ನೀನು ನನಗೆ ಕೊಡು, ಆ 30,000ರಲ್ಲಿ ನಿನಗೆ 5 ಹಸುಗಳನ್ನ ನಾ ತಂದು ಕೊಡ್ತೀನಿ ಅಂತೇಳಿ ಆ ವ್ಯಕ್ತಿಗೆ 5 ಹಸುಗಳನ್ನ ಖರೀದಿ ಮಾಡಿಕೊಟ್ವಿ. ಆ ಕಂಡಕ್ಟರ್ಗೆ ಏನು ಸ್ಯಾಲರಿ ಬೀಳ್ತಾ ಇತ್ತು ಆಗಿನ ಕಾಲದಲ್ಲಿ 3,550 ರೂಪಾಯಿ ಏನೋ ಇತ್ತು 88ರಲ್ಲಿ. ಬಟ್ ಅದಕ್ಕಿಂತ ಹೆಚ್ಚಿನ ಒಂದು ಲಾಭ ಈ ಒಂದು 5 ಹಸುವಿನಿಂದ ಸುಮಾರು 15-20 ಲೀಟರ್ ಹಾಲನ್ನು ಹೆಣ್ತಕ್ಕಂಥ ಆಕಳುಗಳು. 5 ಹಸುಗಳಪ್ಪ ಅಂತಾರೆ ಪರ್ ಡೇ 100 ಲೀಟರ್ ಹಾಲನ್ನು ನಾವು ಕರಿತಾ ಇದ್ದ. 100 ಲೀಟರ್ ಹಾಲಿಗೆ ಆಗಿನ ಕಾಲದಲ್ಲಿ 7.75 ರೂಪಾಯಿ ದರ ಇತ್ತು. ಅಂದ್ರೆ ಇಷ್ಟೊಂದು ದರ ಇದ್ದಾಗ 100 ಲೀಟರ್ ಹಾಲಿಗೆ ಸುಮಾರು ಪ್ರತಿ ದಿವಸ ಏನಾದ್ರೂ ಕೂಡ 700 ತನಕ ಅವನಿಗೆ ವರಮಾನ ಬರ್ತಾ ಇತ್ತು. ಅದರಲ್ಲಿ 1/2 ಖರ್ಚು ಹೋದ್ರೂ ಕೂಡ 350 ರೂಪಾಯಿ ನಿವ್ವಳ ಲಾಭ ಅವನಿಗೆ ಉಳಿತಾ ಇತ್ತು. ಈ ರೀತಿಯಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಆ ಒಂದು ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗಲಿಕ್ಕೆ ವಿದ್ಯಾವಂತ ಯುವಕರಿಗೆ ಸಾಧ್ಯತೆ ಇದೆ. ಮತ್ತು ಇನ್ನೊಂದು ಏನಂದ್ರೆ ಈ ಒಂದು ಉದ್ಯೋಗ ಮಾಡೋದ್ರಿಂದ ಏನು ತೊಂದರೆ ಅಂತ ನೀವು ಕೇಳಬಹುದು. ತೊಂದರೆಗಳು ಏನೂ ಇಲ್ಲೇ ಇಲ್ಲದ್ರಲ್ಲಿ. ಯಾಕಂದ್ರೆ ಯಾವುದೇ ಒಂದು ನಾವು ಇಂಡಸ್ಟ್ರಿ ನಾವು ವಿದ್ಯಾವಂತ ಯುವಕರು ಹಾಕಿದ್ರೆ ಅವ್ರಿಗೆ ಸಾಕಷ್ಟು ಅಡಚಣೆಗಳವ. ಈಗ ಯಾವುದೇ ಒಂದು ಈ ಫಾರ್ ಎಕ್ಸಾಂಪಲ್ ಒಂದು ಪೇಪರ್ ಮಾಡ್ತಕ್ಕ ಪೇಪರ್ ಬಟ್ಲೆಗಳನ್ನು ತಯಾರು ಮಾಡ್ತಾ ಇರ್ತಾರಲ್ಲ, ಪೇಪರ್ ಬಟ್ಲ ಮಾಡುವಂಥ ಒಂದು ಇಂಡಸ್ಟ್ರಿ ಹಾಕಿದ್ರೆ ಇದಕ್ಕೆ ಬೇಕಾಗ್ತಕ್ಕಂಥ ರಾ ಮೆಟೀರಿಯಲ್ನ ಎಲ್ಲಿ ತರಲಿ ಅಂತಕ್ಕಂಥ ವಿಚಾರ, ಮತ್ತು ಅದಕ್ಕೆ ಬೇಕಾಗ್ತಕ್ಕಂಥ ಮಷಿನ್ ಎಲ್ಲಿಂದ ಖರೀದಿ ಮಾಡೋಕೆ ಅನ್ನೋದು ವಿಚಾರ, ಮಷಿನ್ ಕೇಟ್ರೆ ಮೆಕ್ಯಾನಿಕ್ ಅನ್ನ ಎಲ್ಲಿಂದ ಕರೆಸಬೇಕು ಅನ್ನೋದು ಕಷ್ಟ, ಮತ್ತು ಉತ್ಪನ್ನ ಆದಂಥ ಪ್ರಾಡಕ್ಟ್ಗಳನ್ನ ನಾವು ಹೋಗಿ ಮಾರಾಟ ಮಾಡೋಕಾರೆ ಕಾಂಪಿಟೇಟರ್ಸ್, ಇವೆಲ್ಲ ಸಾಧ್ಯತೆಗಳು ಅಲ್ಲಿವ. ಬಟ್ ಇಲ್ಲಿ ಹೈನುಗಾರಿಕೆಯಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಕರ್ನಾಟಕ ಹಾಲು ಮಾಮಂಡಲಂತ ಒಂದು ದಿವ್ಯವಾದಂತ ಒಂದು ಸಂಸ್ಥೆ ಇರೋದ್ರಿಂದ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಆ ಸಂಸ್ಥೆನೇ ನೀಡ್ತದೆ. ನಾನು ಮಷಿನ್ ಎಲ್ಲಿಂದ ತರಲಿಂತ ಅವ್ರ ರೈತ ವಿಚಾರ ಮಾಡಿದ್ರೆ ಏನು ವಿಚಾರ ಮಾಡಬೇಡ, ನಮ್ಮ ಒಕ್ಕೂಟದ ಪಶುವೈದ್ಯಾಧಿಕಾರಿಗಳಿದ್ರೆ ನಿನ್ನ ಜೊತೆಗೆ ಬರ್ತಾರೆ. ಮಷಿನ್ ಅಂದ್ರೆ ಇಲ್ಲಿ ಆಕಳು, ಆಕಳ ಖರೀದಿ ಮಾಡಿಸಿ ಅವ್ರು ಕೊಡ್ತಾರೆ. ಖರೀದಿ ಮಾಡಿಸಿಕೊಟ್ಟ ನಂತರ ಅದಕ್ಕೆ ಬೇಕಾಗ್ತಕ್ಕಂಥ ರಾ ಮೆಟೀರಿಯಲ್ ಯಾವುದಪ್ಪ ಅಂತಾರೆ ಪಶುಹಾರ ಮತ್ತು ಮೇವು. ಆ ಮೇವಿನ ಬೀಜಗಳನ್ನು ಕೂಡ KMF ಸರಬರಾಜು ಮಾಡ್ತದೆ, ಮತ್ತು ಪಶುಹಾರವನ್ನು ಕೂಡ ನೇರವಾಗಿ ಅವರ ಮನೆ ಬಾಗಿಲಿಗೆ ತಂದಿಳಿಸ್ತದೆ. ಅಥವಾ ಈ ಮಷಿನ್ ಏನಾದರೂ ಕೆಟ್ಟದಕ್ಕೆ ರಿಪೇರಿ ಮಾಡೋರಂದ್ರೆ ಅದಕ್ಕೂ ಕೂಡ ಈ ಒಂದು ಕಹಾಮ ಕರ್ನಾಟಕ ಹಾಲು ಮಹಾಮಂಡಳ ಅವರಿಗೆ ಪಶುವೈದ್ಯಕ ಸೌಲಭ್ಯ ನೀಡ್ತದೆ. ಅವ್ರು ಬಂದು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದನ್ನು ಸರಿ ಮಾಡಿ ಹೋಗ್ತಾರೆ. ಮತ್ತು ಉತ್ಪನ್ನಗಳನ್ನ ಎಲ್ಲಿ ಮಾರಾಟ ಮಾಡಲಿಕ್ಕೆ ಕಾಂಪಿಟೇಷನ್ ಅಲ್ಲ, ಏನಿಲ್ಲ. ನೀವು 1 ಲೀಟರ್ ಉತ್ಪಾದನೆ ಮಾಡಿದ್ರು ಖರೀದಿ ಮಾಡಲಿಕ್ಕೆ ನಾವಿದ್ದೀವಿ, 1,000 ಲೀಟರ್ ಉತ್ಪಾದನೆ ಮಾಡಿದ್ರು ಕೂಡ ಖರೀದಿ ಮಾಡಲಿಕ್ಕೆ ನಾವಿದ್ದೀವಿ ಅಂತೇಳಿ ಅವ್ರಿಗೆ ಬೆಂಬಲಕ್ಕೆ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ನಿಂತಿದೆ. ಹೀಗಾಗಿ ಅವ್ರು ಎಷ್ಟೇ ಉತ್ಪಾದನೆ ಮಾಡಿದ್ರು ಕೂಡ ದರಪಟ್ಟಿಗೆ ನೋಡುವಾಗ ಅವರಿಗೆ ದರ ಸಿಗತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದ ರಿಸ್ಕ್ ಇಲ್ಲ. ಮತ್ತು ಆ ಜಾನುವಾರುಗಳಿಗೆ ಇನ್ಶೂರೆನ್ಸ್ ಅನ್ನು ಕೂಡ ಮಾಡುವಂಥ ಕೆಲಸವನ್ನು ಬೆಳಗಾವಿ ಹಾಲು ಒಕ್ಕೂಟ ಅಂದರೆ KMF ದ ಅಂಗಸಂಸ್ಥೆ ಆದಂಥ ಬೆಳಗಾವಿ ಹಾಲು ಒಕ್ಕೂಟ ಇವತ್ತಿನ ದಿವಸ ಮಾಡಿ. ಮಾಡಿಕೊಡ್ತಾ ಇದೆ. ರೈತರಿಂದ ಕೇವಲ 25% ಮಾತ್ರ ತಗೋತಾರೆ, 75% ಭಾಗವನ್ನ ಒಕ್ಕೂಟವೆ ಹಾಕಿ ಅವರಿಗೆ ಆ ಇನ್ಶೂರೆನ್ಸ್ ಕವರೇಜ್ ಮಾಡಿರ್ತಾರೆ. ಯಾಕಂದ್ರೆ ಡಾಕ್ಟರ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಕೈ ಮೀರಿ ಸಾಯಬಹುದು, ಯಾಕಂದ್ರೆ ಡಾಕ್ಟರ್ ಔಷಧ ಕೊಡ್ತಾರೆ, ಆ ವಿಷ ಕೊಡೋ ಡಾಕ್ಟರ್ ಅಂಕರ ಯಾರು ಇಲ್ಲ. ಕೈ ಮೀರಿ ಸತ್ರು ಕೂಡ ಆ ಒಬ್ಬ ರೈತನಿಗೆ ಹಾನಿಯಾಗಬಾರದು ತಿಳ್ಕೊಂಡು ವಿಮಾ ಕವರೇಜ್ ಅನ್ನು ಕೂಡ ಮಾಡಿಕೊಡ್ತಾರೆ. ಅಂದ್ರೆ ಈ ಉದ್ಯೋಗದಲ್ಲಿ ಹೈನುಗಾರಿಕೆಯಲ್ಲಿ ಯಾವುದೇ ರೀತಿಯಾದ ರಿಸ್ಕ್ ಇಲ್ಲ. ಹೀಗಾಗಿ ಈ ಉದ್ಯೋಗದಲ್ಲಿ ತೊಡಗಿದ್ರಪ್ಪ ಅಂತಂದ್ರೆ ರಿಸ್ಕ್ ಇಲ್ಲದೆ ಅವರು ತಮ್ಮ ಜೀವನವನ್ನು ಮಾಡಬಹುದು, ಈ ಉದ್ಯೋಗವನ್ನು ಕೈಕೋಬಹುದು ಅಂತ ನನ್ನೊಂದು ಅಭಿಪ್ರಾಯ.
1: ಸರಿಗ, ತಮ್ಮ ಮಾತಿನಿಂದ ಪ್ರೇರೇಪಿತರಾಗಿ ನಮ್ಮ ಯುವ ಜನತೆ ಈ ಒಂದು ಹೈನುಗಾರಿಕೆ ಮಾಡೋದಕ್ಕೆ ಮುಂದಾದ್ರೆ ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಸಿಗುತ್ತೆ ಅವರಿಗೆ ಅಂತ?
0: ಸರ್ಕಾರದ ಈಗ ನಮ್ಮ ಹರಿಜನ ಗಿರಿಜನ ಒಂದು ಸಮುದಾಯದವರು ಇದ್ರಪ್ಪ ಅಂತಾರೆ, ಅವರಿಗೆ ಈ ದೇವರಾಜರಸ ಅಭಿವೃದ್ಧಿ ನಿಗಮ ಅಂತಿದೆ, ಅಥವಾ ಹಿಂದುಳಿದವರ ಅಭಿವೃದ್ಧಿ ನಿಗಮ ಅಂತಿದೆ. ಆ ನಿಗಮಗಳಿಂದ ಕೂಡ 40-60 ಅಂದ್ರೆ 40% ಅವರು ಲೋನ್ ಮಾಡಿಸ್ಕೊಡ್ತಾರೆ, 60% ಅವರಿಗೆ ಸಬ್ಸಿಡಿ ಸಿಗತಕ್ಕಂಥ ಹಲವಾರು ಯೋಜನೆಗಳವ. ಮತ್ತು ಕೇವಲ SC/ST ಮುಂದುವರೆದ ಜನಾಂಗ ಏನದ ಅಂತಂದ್ರೆ ನಬಾರ್ಡ್ ಅಲ್ಲಿ ಕೂಡ ಕೆಲವಾರು ಯೋಜನೆಗಳವ ಹೈನುಗಾರಿಕೆಗೆ. ಅವನ ಪ್ರತಿಯೊಂದು ಬ್ಯಾಂಕಿಗೆ ಇಂದಿಷ್ಟು ಯೂನಿಟ್ಗಳಂತ ಕೊಟ್ಟಿರ್ತಾರೆ. ನೀವು ಹೋಗಿ ಆ ಹತ್ತಿರದ ಬ್ಯಾಂಕ್ಗಳಿಗೆ ಹೋಗಿ ಭೇಟಿ ಮಾಡಿದಾಗ ಅಲ್ಲಿನ ಶಾಖಾಧಿಕಾರಿಗಳು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೂಡ ಆ ಯುವಕರಿಗೆ ನೀಡ್ತಾರೆ. ಅದರಿಂದ ಅದರ ಲಾಭವನ್ನು ಕೂಡ ಅವರು ಪಡಿಬಹುದು. ಅದರಲ್ಲಿ ಏನಪ್ಪ ಅಂತಾರೆ, ಈ ನಬಾರ್ಡ್ದೊಂದು ಯೋಜನೆ ಇತ್ತವಾಗ, ಬ್ಯಾಕ್ ಎಂಡ್ ಸಬ್ಸಿಡಿ ಅಂತ ಕೊಡ್ತಾ ಇದ್ರು. ಇವತ್ತು 10 ಎನಿಮಲ್ಗಳನ್ನು ಖರೀದಿ ಮಾಡಿದ್ರೆ 125,000 ರೂಪಾಯಿ ಅವರಿಗೆ ಸಬ್ಸಿಡಿ ಸಿಗ್ತಾ ಇತ್ತು. ಆ ಸಬ್ಸಿಡಿ ನೇರವಾಗಿ ಅವ್ರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಿರಲಿಲ್ಲ, ಅವ್ರ ಕಂತುಗಳನ್ನು ಕಟ್ತಾ ಬಂದಾಗ ಇನ್ನೂ 125,000 ಇದ್ದಾಗ ಬ್ಯಾಕ್ ಎಂಡ್ ಸಬ್ಸಿಡಿ ಅನ್ನೋದಕ್ಕೆ ಹಾಕೊಂಡು ಅವ್ರ ಲೋನನ್ನು ಕ್ಲಿಯರ್ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಇಂಥ ಸಾಕಷ್ಟು ಸರ್ಕಾರದ ಯೋಜನೆಗಳವ. ಬಟ್ ಯೋಜನೆಗಳಲ್ಲಿ ನಮಗೆ ಏನಾದರೂ ಆರ್ಥಿಕ ಸೌಲಭ್ಯ ಸಿಕ್ಕರೆ ಮಾತ್ರ ನಾನು ಹೈನುಗಾರಿಕೆ ಮಾಡ್ತೇನೆ ಅಂತ ಅವ್ರು ಕುಳಿತ್ರಪ್ಪ ಅಂತಂದ್ರೆ ದಿವಸಗಳು ಕಳೆದು ಹೋಗ್ತಾವೆ. ಅದಕ್ಕೆ ಅದು ಸ್ಕೀಮ್ ಬರಲಿ ಬರದೇ ಇರಲಿ, ಇವತ್ತಿನ ದಿವಸ ಆರ್ಥಿಕ ಸಂಸ್ಥೆಗಳು, ನೀವು ಬ್ಯಾಂಕಿಗೆ ನಿಷ್ಠರಾಗಿದ್ದರೆ, ಕರೆಕ್ಟಾಗಿ ಸಾಲ ತೊಗೊಂಡು ಸಾಲ ಕಟ್ಟಂಥವ್ರು ನೀವು ಇದ್ರಪ್ಪ ಅಂತಂದ್ರೆ ಬ್ಯಾಂಕ್ನವರು ಕೂಡ ಇವತ್ತಿನ ದಿವಸ ಹೈನುಗಾರಿಕೆಗೆ ಸಾಲವನ್ನು ಕೊಡ್ತಾರೆ. ಅದು ಕೂಡ ಏನಪ್ಪ ಅಂತಾರೆ, ಹಾಲು ಉತ್ಪಾದಕ ಸಹಕಾರ ಸಂಘಗಳು ಆ ಗ್ರಾಮದಲ್ಲಿ ಇರ್ತಾವೆ, ಅವರೊಂದು ಗ್ಯಾರಂಟಿ ಕೊಡಬೇಕು. ಯಾಕಂದ್ರೆ ಈ ವ್ಯಕ್ತಿ ನೀವು ಸಾಲ ಕೊಟ್ಟಿರಪ್ಪ ಅಂತಾರೆ, ಅವ್ನು ಹಾಕಿದಂಥ ಹಾಲಿನ ಬಿಲ್ಲಿನಿಂದ ಅವನಿಗೆ ನಾವು ಮರುಪಾವತಿ ಮಾಡ್ತೇನೆ ಅಂತ ಅವರೊಂದು ಟ್ರೈಪಾಡ್ ಅಗ್ರಿಮೆಂಟ್ ಅಂತ ಮಾಡಿಕೊಡ್ತಾರೆ. ಆ ಅಗ್ರಿಮೆಂಟ್ ಮಾಡಿಕೊಟ್ರಪ್ಪ ಅಂತಾರೆ ಪ್ರತಿಯೊಬ್ಬ ಯುವಕರಿಗೂ ಕೂಡ ಅವರಿಗೆ ಹೈನುಗಾರಿಕೆ ಸಾಲ ಸೌಲಭ್ಯ ಸಿಗುವಂಥ ಸಾಧ್ಯತೆ ಇದೆ. ಆ ಒಂದು ಸಾಲ ಸೌಲಭ್ಯವನ್ನು ತಗೊಂಡು ಈ ಒಂದು ಉದ್ಯೋಗದಲ್ಲಿ ರೈತರು ತಮ್ಮ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡ್ಕೋಬೇಕಂತ ಅವರಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ.
1: ಸರ್, ತಾವು ತಮ್ಮ ಜೀವನದ ಅನುಭವಗಳ ಜೊತೆ ಜೊತೆಗೆ ನಮ್ಮ ಯುವ ಜನತೆ ಯಾವ ರೀತಿ ಒಂದು ವಿದ್ಯಾಭ್ಯಾಸ ಮಾಡಿದಂತ ಯುವ ಜನತೆ ನೌಕರಿ ಸಿಕ್ಕಿಲ್ಲ ಅಂದ್ರೆ ಕಂಗೆಟ್ ಕೂರದೆ ಯಾವ ರೀತಿ ಹೈನುಗಾರಿಕೆಯಲ್ಲಿ ಮುಂದುವರಿಯಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರೋತ್ಸಾಹದ ನುಡಿಗಳನ್ನ ನೋಡಿದ್ರಿ. ಇನ್ನು ಈಗ ರೈತರಿಗೆ ಒಟ್ಟಾರೆಯಾಗಿ ರೈತರಿಗೆ ಸಲಹೆ ನೀಡಬೇಕು ನಮ್ಮ ಕಾರ್ಯಕ್ರಮದ ಮೂಲಕ ಅಂದ್ರೆ ಯಾವ ಒಂದು ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ಈಗ ರೈತರು ಕೇಳ್ತಾ ಇರೋದೇನಪ್ಪ ಅಂತಂದ್ರೆ, ನೀವು ಪ್ರತಿಯೊಬ್ಬ ಅಧಿಕಾರಿಗಳಾಗಲಿ ಅಥವಾ ಇನ್ನೇ ಯಾವುದೇ ಒಂದು ರಾಜಕಾರಣಿಗಳಾಗಲಿ ಹೇಳ್ತಾ ಇರೋದೇನಂದ್ರೆ, ರೈತ ಯಾವಾಗಲೂ ಕೂಡ ನಮಗೆ ಸಬ್ಸಿಡಿ ಕೊಡ್ರಿ, ನಮಗೆ ಏನಾದರೂ ಕೊಡ್ರಿ, ಇದೇ ಒಂದು ವಿಚಾರದಲ್ಲಿ ಅವರು ರೈತರು ಕೇಳ್ತಾ ಇರ್ತಾರೆ, ಅಥವಾ ಸಾಲ ಮನ್ನಾ ಮಾಡ್ರಿ ಅನ್ನೋದನ್ನೇ ಕೇಳ್ತಾ ಇರ್ತಾರೆ ಅನ್ನೋದು ಅವರೆಲ್ಲರ ಅಭಿಪ್ರಾಯ. ಮತ್ತು ಕೆಲವೊಂದು ರೈತರು ಆ ಒಂದು ವಿಷಯಕ್ಕೆ ಅಂಟುಕೊಂಡ್ಬಿಟ್ಟಿದ್ದಾರೆ, ನಮಗೆ ಸಬ್ಸಿಡಿ ಬೇಕು, ನಮಗೆ ಏನಾದರೂ ಅನುದಾನ ಬೇಕು, ನಮ್ಮ ಸಾಲ ಮನ್ನಾ ಮಾಡಬೇಕಂತೇಳಿ. ಈ ಒಂದು ಪರಿಸ್ಥಿತಿ ಬೇಡವೇ ಬೇಡ. ಇವತ್ತು ಏನಾಗಿದೆ, ರೈತ ಯಾವುದಾದ್ರೂ ಒಂದು ವಲಯದಲ್ಲಿ ಸಂಘಟನೆಯನ್ನು ಮಾಡಿದ್ರಪ್ಪ ಅಂತಾರೆ, ಆ ವಲಯದಿಂದ ಅವ ಯಶಸ್ವಿಯನ್ನು ಕಾಣ್ತಾನೆ ಅನ್ನೋದಕ್ಕೆ ಈ ಒಂದು ಕರ್ನಾಟಕ ಹಾಲು ಮಹಾಮಂಡಳಿಯ ಸಾಕ್ಷಿ. ಯಾಕಂದ್ರೆ ಈ ಕರ್ನಾಟಕ ಹಾಲು ಮಹಾಮಂಡಳ ಇದು ನಮ್ಮ ಒಂದು ಪ್ರತಿಕೃತಿ ಅಂತ ಹೇಳ್ಬೋದು. ಅಮೂಲ್ ಅಂತ ಏನು ಕರಿತೀವಿ, ಆನಂದ್ ಮಿಲ್ಕ್ ಯೂನಿಯನ್ ಅಂತ ಏನು ಕರಿತಾ ಇದೀವಲ್ಲ, ಅದರ ಒಂದು ಪ್ರತಿಕೃತಿ ಏನಪ್ಪ ಅಂತಂದ್ರೆ ಈ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ. ಈ ಒಂದು ಆನಂದ್ ಅಮೂಲ್ ಅಂತ ಇವತ್ತು ನಾವು ಕರಿತಾ ಇದ್ದಿಲ್ಲ, ಅಮೂಲಿನ ಒಂದು ಸಂಸ್ಥಾಪಕರಾದಂಥ ನಮ್ಮ ತ್ರಿಭುವನ್ ದಾಸ್ ಪಟೇಲ್ ಇರ್ಬೋದು, ಮತ್ತು ಅವರಿಗೆ ಸಾಥ ನೀಡಿದಂಥ ವರ್ಗೀಸ್ ಕುರಿಯನ್ ಇರ್ಬೋದು, ಅವರ ಮೂಲ ಮಂತ್ರ ಏನಾಗಿತ್ತಪ್ಪ ಅಂತಾರೆ, ರೈತರು ನೀವು ಸಂಘಟಕರಾಗಬೇಕು. ರೈತರು ಸಂಘಟಕರಾದ್ರಪ್ಪ ಅಂತಾರೆ, ನೀವು ಉತ್ಪಾದನೆ ಮಾಡಿದಂಥ ಉತ್ಪನ್ನಗಳಿಗೆ ಬೆಲೆ ಸಿಗುತ್ತದೆ. ನೀವು ಸಂಘಟಕರ ಆಗದೇ ಇದ್ರಪ್ಪ ಅಂತಾರೆ ನಿಮ್ಮ ಉತ್ಪನ್ನಕ್ಕೆ ಬೆಲೆ ಇರೋದಿಲ್ಲ ಅನ್ನೋದನ್ನು ಅವರು ಪ್ರಥಮ ಬಾರಿಗೆ ದೇಶಕ್ಕೆ ತೋರಿಸಿಕೊಟ್ರು. ಯಾಕಂದ್ರೆ ಅಲ್ಲಿ ಒಂದು ಖಾಸಗಿಯವರಿಗೆ ಮಾರಾಟ ಮಾಡುವಾಗ ಖಾಸಗಿಯವರಿಂದ ಅವರಿಗೆ ಸಾಕಷ್ಟು ಶೋಷಣೆ ಆಗ್ತಾ ಇತ್ತು. ಬಟ್ ಇವರು ರೈತರು ತಾವೇ ಸಂಘಟನೆಗಾಗಿ ತಾವೇ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ತಾವೇ ಹಾಲನ್ನು ಶೇಖರಣೆ ಮಾಡಿ ತಾವೇ ಮಾರಾಟ ಮಾಡಿ ಅದರಿಂದ ಬಂದಂಥ ಲಾಭವನ್ನು ತಾವೇನು ಹಂಚಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಅವರು ಉತ್ಪಾದನೆ ಮಾಡಿದಂಥ ಒಂದು ಉತ್ಪನ್ನಕ್ಕೆ ಒಂದು ಪ್ರಭುತ್ವವನ್ನು ಕೂಡ ತಂದುಕೊಟ್ರು. ಇವತ್ತು ನೀವು ನೋಡಬಹುದು, ಇವತ್ತು ರೈತ ಬೆಳೆದಂಥ ಯಾವುದೇ ಬೆಳೆ ಹೊಲದಲ್ಲಿದ್ದಾಗ ರೇಟ್ ಜಾಸ್ತಿ ಇರ್ತದೆ, ಅದೇ ಮಾರುಕಟ್ಟೆ ಬಂದಾಗ ರೇಟ್ ಡೌನ್ ಆಗಿರ್ತದೆ. ಬಟ್ ಹಾಲಿನ ಉದ್ಯೋಗದಾಗ ಹಂಗಲ್ಲ, ರೈತ ಇವತ್ತಿನ ದಿವಸ ಕಮಾಂಡ್ ಲೆವೆಲ್ನಾಗಿದ್ದಾನೆ. ಇವತ್ತು ಖಾಸಗಿಯವರು ನನಗೆ KMF-ದವರಿಗಿಂತ ನಾನು 2 ರೂಪಾಯಿ ಜಾಸ್ತಿ ಕೊಡ್ತೀನಿ, ನನಗೆ ಹಾಲು ಕೊಡು ಅಂತ ಕೇಳ್ತಾ ಇದ್ದಾರೆ. ಮತ್ತೊಬ್ಬ ನಾ ಅವ್ರಿಗಿಂತ 1 ರೂಪಾಯಿ ಜಾಸ್ತಿ ಕೊಡ್ತೀನಿ ಹಾಲು ಕೊಡು ಅಂತ ಅವರು ಕೇಳ್ತಾ ಇದ್ದಾರೆ. ಈ ರೀತಿಯ ಮತ್ತು ಅದ್ರ ಜೊತೆಗೆ ಸೌಲಭ್ಯಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಾ ಇದೆಪ್ಪ ಅಂತಾರೆ, ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಮೂಲ ಕಾರಣ ಅಂದರೆ ರೈತರು ಸಂಘಟಕರಾಗಬೇಕು. ಮತ್ತು ಇವತ್ತು ರೈತ ಇವತ್ತಿನ ದಿವಸ ನನಗೆ ಅನುದಾನ ಕೊಡು ಅಂತ ಯಾಕೆ ಕೇಳ್ತಾ ಇದ್ದಾನಪ್ಪ ಅಂತಾರೆ, ಇವತ್ತು ಘನ ಸರ್ಕಾರಗಳು ಏನು ಮಾಡಬೇಕಾಗಿದೆಪ್ಪ ಅಂತಾರೆ, ರೈತರ ಪರವಾಗಿ ಅವರು ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಬೇಕು. ವೈಜ್ಞಾನಿಕ ಬೆಲೆಯನ್ನು ನಿಗದಿ ಮಾಡಿದ್ರಪ್ಪ ಅಂತಂದ್ರೆ ನಿಜವಾಗ್ಲೂ ಕೂಡ ಯಾವ ರೈತನು ಕೂಡ ಸಬ್ಸಿಡಿ ಬಿಡುವುದಿಲ್ಲ, ಯಾವ ರೈತನಿಗೂ ಸಬ್ಸಿಡಿ ಕೊಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವನು ಅನ್ನದಾತ, ಅವನ ಕೈ ಯಾವಾಗಲೂ ಮೇಲೆ ಇರ್ತದೆ. ನಾ ಯಾವಾಗಲೂ ಕೂಡ ಅವನ ಕೈ ಕೆಳಗಡೆ ಬರಬಾರ್ದಂತಕ್ಕಂತ ಮನೋಭಾವ ನನ್ನದು. ಆ ಒಂದು ಸಂದರ್ಭ ಉಂಟಾಗಬೇಕಾದಪ್ಪ ಅಂತಾರೆ ರೈತ ಬೆಳೆದಂತ ಬೆಳೆಗಳಿಗೆ ಒಂದು ನಿಗದಿತವಾದಂತ ಬೆಲೆ ಬರಬೇಕು, ಮತ್ತು ಅದರ ಜೊತೆಗೆ ಅವರಲ್ಲಿ ಸಂಘಟನಾ ಮನೋಭಾವ ರೈತರಲ್ಲಿ ಬೆಳಿಬೇಕು. ಅಂದಾಗ ಮಾತ್ರ ರೈತನ ಬಾಳು ಹಸನಾಗಲಿಕ್ಕೆ ಸಾಧ್ಯತೆ ಇದನ್ನು ನಾವು ತಿಳ್ಕೋತೀವಿ. ಯಾಕಂದ್ರೆ ನಾನು ಹೋದಲೆಲ್ಲ ನಾನು ಅದನ್ನೇ ಹೇಳ್ತಾ ಇರ್ತೇನೆ. ಇವತ್ತು ಒಂದು ಯಾವುದೇ ಒಂದು ಕಾರ್ ಕಂಪನಿಗೆ ಹೋಗಿ ನಾವೊಂದು ಕಾರ್ ಖರೀದಿ ಮಾಡುವಾಗ ಅದ್ರ ಮೇಲೆ ಒಂದು ಬೆಲೆ ಹಾಕಿರ್ತಾನೆ, ಒಂದು 3 ಲಕ್ಷ 4 ಲಕ್ಷ ಹಾಕಿರ್ತಾನೆ. ಇದನ್ನ 2.5 ಲಕ್ಷ ಕೊಡ್ತೀನಿ ಅಂತ ನಾವು ಕೇಳ್ತೀವೇನು? ಕೇಳಲಿಕ್ಕೆ ಸಾಧ್ಯ ಇಲ್ಲ. ಬೇಡ, ಕಾರ್ ಬೇಡ, ಒಂದು ಸೇಫ್ಟಿ ಪಿನ್, ನೀವು ಬಳಸ್ತಕ್ಕಂಥ ಸೇಫ್ಟಿ ಪಿನ್ ಕೂಡ ಅದ್ರ ಮೇಲೆ MRP ಹಾಕಿರ್ತಾರೆ. MRP ಯಾರು ಹಾಕಿರ್ತಾರೆ? ಆ ಒಂದು ಪಿನ್, ಹೇರ್ ಪಿನ್ ಅನ್ನು ರೆಡಿ ಮಾಡಿದಂತ ಒಬ್ಬ ಕಾರ್ಖಾನೆಯ ಮಾಲೀಕ ಅದನ್ನ ಹಾಕಿರ್ತಾನೆ. ಬಟ್ ಇಲ್ಲಿ ಏನಾಗಿದೆಪ್ಪ ಅಂತಾರೆ, ನಮ್ಮ ರೈತ ಬೆಳಿತಾನೆ, ಗಾಡಿಯಲ್ಲಿ ತುಂಬಿಕೊಂಡು ಹೋಗ್ತಾನೆ, ಅದಕ್ಕೆ ಬೆಲೆ ಕಟ್ಟೋರು ಯಾರಪ್ಪ ಅಂತಾರೆ? ದಲ್ಲಾಳಿಗಳು. ಆ ಈ ದಲ್ಲಾಳಿಗಳು ಬೆಲೆ ಕಟ್ಟುವಂತ ಒಂದು ಪರಿಸ್ಥಿತಿ ಯಾವಾಗ ನಮ್ಮ ದೇಶದಿಂದ ಹೊರಗಡೆ ಹೋಗ್ತದೋ ಆಗ ರೈತ ಬೆಳೆದಂತ ಉತ್ಪನ್ನಗಳಿಗೆ ಬೆಲೆ ಸಿಗಲಿಕ್ಕೆ ಸಾಧ್ಯತೆ ಅದ. ಅದೇ ರೀತಿಯಾಗಿ ಇದೊಂದು ಮಾದರಿ ನಮ್ಮ ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘಗಳಿರ್ಬೋದು, ಅಥವಾ ಹಾಲು ಉತ್ಪಾದಕರ ಯೂನಿಯನ್ಗಳಿರ್ಬೋದು, ಅಥವಾ ಮಹಾಮಂಡಳ ಇರ್ಬೋದು ರಾಜ್ಯ ಮಟ್ಟದಲ್ಲಿ, ಇವೆಲ್ಲವೂ ಕೂಡ ಮಾಡಿದಂತ ಪ್ರಥಮ ಕಾರ್ಯ ಏನಪ್ಪಾ ಅಂತಾರೆ, ರೈತರಲ್ಲಿ ಸಂಘಟನೆ ತಂದು ಆ ರೈತ ಉತ್ಪಾದನೆ ಮಾಡಿದಂತ ಒಂದು ಉತ್ಪನ್ನಕ್ಕೆ ಒಂದು ಬೆಲೆಯನ್ನು ನಿಗದಿ ಮಾಡಿದ್ದು ಇದೊಂದು ಸರ್ವಶ್ರೇಷ್ಠವಾದಂತಹ ಕೆಲಸ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಹೈನುಗಾರಿಕೆ ದಿನದಿಂದ ದಿನಕ್ಕೆ ಬೆಳೆದು ಇವತ್ತು ನಾವು ಇಡೀ ಜಗತ್ತಿನಲ್ಲೇ No.1 ಆಗಲಿಕ್ಕೆ, ಅಂದ್ರೆ ಹಾಲು ಉತ್ಪಾದನೆಯಲ್ಲಿ No.1 ಆಗಲಿಕ್ಕೆ ಇದು ಒಂದು ಕೂಡ ಕಾರಣ ಅಂತ ನನ್ನ ಒಂದು ಅಭಿಪ್ರಾಯ.
1: ಸರಿಗ, ತಮ್ಮ ಒಂದು 37 ವರ್ಷದ ಈ ಒಂದು ಸುದೀರ್ಘ ಈ ಒಂದು ವೃತ್ತಿಯಲ್ಲಿ ರೈತರೊಂದಿಗಿನ ಒಡನಾಟ ಆಗಿರ್ಬೋದು ಅಥವಾ ಮೂಕ ಪ್ರಾಣಿಗಳೊಂದಿಗಿನ ಒಡನಾಟ ಎಷ್ಟು ಸಂತೃಪ್ತಿ ತಂದುಕೊಟ್ಟಿದೆ ಸರ್?
0: ಈಗ ರಿಟೈರ್ಡ್ ಆದ ನಂತರ ಕೂಡ ನಾನು ರೈತರೊಂದಿಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತಿನ ದಿವಸ ಮೊಬೈಲ್ ವ್ಯಾನಿಗೆ ಜಾಯ್ನ್ ಆದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಾರೆ, ಒಮ್ಮೆ ನನ್ನ ಮಗನು ಕೂಡ ಪಶುವೈದ್ಯನೆ, ಅವನು MSc ಮಾಡಿ ಈಗ PhDಯನ್ನ ಚೆನ್ನೈದಲ್ಲಿ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಮಗ ಅವನು ಮೆಡಿಕಲ್, ಯಾಕಂದ್ರೆ ಅವರ ಅಜ್ಜನ ಒಂದು ವೃತ್ತಿಯನ್ನು ಮುಂದುವರಲಿ ಅನ್ನೋ ದೃಷ್ಟಿಯಿಂದ ಅವನ ಇಲ್ಲೇ ದಾವಣಗೆರೆ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಓದ್ತಾನೆ, 4th year ಇದ್ದಾನೆ. ಬಟ್ ಅವರೊಮ್ಮೆ ಹಿಂಗೆ ನಾವು ಮನೆಯಲ್ಲಿ ಕೂತು ಚರ್ಚೆ ಮಾಡುವಾಗ, ಅಪ್ಪ ಅಕಸ್ಮಾತ್ ನಾವು ದೊಡ್ಡವರ ನಂತರ ನಿನ್ನ ಹೊರಗೆ ಹಾಕಿದ್ರೆ ಏನು ಮಾಡ್ತೀಯ ಅಂತ ಕೇಳಿದರು. ನೀನು ಹೊರಗೆ ಹಾಕಿ ನನಗೆ ಏನೂ ಚಿಂತೆ ಇಲ್ಲ ಅಂತ ಹೇಳಿ ನಾನು. ಒಬ್ಬೊಬ್ಬ ರೈತರ ಮನೆಯಲ್ಲಿ ನಾವು ಒಂದೊಂದು ದಿವಸ ಉಳಿದ್ರೂ ಕೂಡ ನನ್ನ ಆಯುಷ್ಯ ಮುಗಿದು ಹೋಗ್ತದೆ, ನನಗೇನೂ ಕಾರಣ ಇಲ್ಲ ಅಂತ ಹೇಳಿದೆ. ಯಾಕಂದ್ರೆ ಅಷ್ಟೊಂದು ರೈತರಿಂದ ನಾನು ಸಾಕಷ್ಟು ಪಡೆದಿದ್ದೇನೆ. ಇವತ್ತು ಏನೇ ಬೆಳೆದಿದ್ರು ಕೂಡ ರೈತರಿಂದ ನಾನು ಬೆಳೆದಿದ್ದೇನೆ ಅಂತ ನನ್ನ ಒಂದು ಅಭಿಪ್ರಾಯ.
1: ಸರ್, ರೈತರ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನ ಹಂಚಿಕೊಂಡ್ರಿ, ಇನ್ನು ಈಗ ನಮ್ಮ ಹಿರಿಯ ನಾಗರಿಕರಿಗೆ ಏನಾದರೂ ಸಲಹೆ ಕೊಡಬೇಕು ಅಂತ?
0: ಹಿರಿಯ ನಾಗರಿಕರಲ್ಲಿ ನನ್ನೊಂದು ವಿನಂತಿ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಜೊತೆಗಿರ್ತಕ್ಕಂಥ ಪೀಳಿಗೆ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಾವು ತಾತ್ಸಾರ ಪಡೋದು ಬೇಡ. ಯಾಕಂದ್ರೆ ಜನರೇಷನ್ ಗ್ಯಾಪ್ ಇದೆ. ಅವರವರ ಒಂದು ಸಂದರ್ಭಕ್ಕೆ ಅನುಗುಣವಾಗಿ, ಆಯಾ ಕಾಲಮಾನಕ್ಕೆ ತಕ್ಕಂಥವಾಗಿ ಅವರೇನಿರ್ತಾರೆ ಅದರಲ್ಲಿ ಒಳ್ಳೆಯತನ ಇತ್ತಪ್ಪ ಅಂತಾರೆ ಪ್ರೋತ್ಸಾಹ ಮಾಡತಕ್ಕಂಥ ಒಂದು ಹವ್ಯಾಸವನ್ನು ನಾವು ಬೆಳೆಸಬೇಕು. ಮತ್ತು ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಪರಿಸ್ಥಿತಿಗಳಿದ್ರೂ ಕೂಡ ಅವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗೋದು ಬೇಡ. ನೀವು ಸಾರ್ವಜನಿಕ ಸ್ಥಳಕ್ಕೆ ಬರ್ರಿ, ಸಾರ್ವಜನಿಕ ಕೆಲಸದಲ್ಲಿ ನೀವು ಇನ್ವಾಲ್ವ್ ಆಗ್ರಿ, ಎಲ್ಲರ ಜೊತೆಗೆ ಚರ್ಚೆ ಮಾಡ್ರಿ, ಅದರಿಂದ ಮನಸ್ಸಿನ ಶಾಂತಿಯು ಕೂಡ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯತೆ ಅದ. ಮತ್ತೆ ಇನ್ನೊಂದೇನಾಯ್ತು, ವಯಸ್ಸಾಯಿತು ಅಂತ ಮನೆಯಲ್ಲಿ ಕೂತ್ಕೋಬೇಡ್ರಿ, ಈ ಸಾಮಾಜಿಕ ಚಟುವಟಿಕೆಗಳಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ನೀವು ಭಾಗಿಯಾದ್ರಪ್ಪ ಅಂತಾರೆ, ನೀವಿನ್ನೂ ಯುವಕರೇ ಅಂತ ನನ್ನ ಒಂದು ಅಭಿಪ್ರಾಯ.
1: ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಜೀವನದ ಅನುಭವಗಳ ಜೊತೆ ಜೊತೆಗೆ ನಮ್ಮ ಕೇಳುಗರಿಗೂ ಸಹ ಸಾಕಷ್ಟು ಒಂದು ಸ್ಫೂರ್ತಿದಾಯಕ ಒಂದು ಮಾತುಗಳನ್ನ ಹೇಳಿದ್ರಿ. ಇದರಿಂದ ಖಂಡಿತ ನಮ್ಮ ಕೇಳುಗರಿಗೆ ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ತಾ ಸರ್ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ನೀಡಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಡಾಕ್ಟರ್ ವೆಂಕಟೇಶ್ ಕೃಷ್ಣ ಜೋಶಿಯವರು. ಇವರು ನಿವೃತ್ತ ಪಶುವೈದ್ಯರು ಮತ್ತು ನಿವೃತ್ತ ಜಂಟಿ ನಿರ್ದೇಶಕರು, ಕರ್ನಾಟಕ ಹಾಲು ಮಹಾಮಂಡಲ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08 3 1 2 4 8 6 2 8 6.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಮೊಗ್ಗಿನ ಮನಸ್ಸು ಮಾನಸಿಕ ಜಾಗೃತಿ ಸರಣಿ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಶಾಲೆಯ ನಿರಾಕರಣೆ ಈ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ, ಎಳ್ಳೂರು, ಬೆಳಗಾವಿ. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಮೇಡಮ್. ಇವಾಗ ಮಕ್ಕಳು ಸಾಮಾನ್ಯವಾಗಿ ಶಾಲೆಗೆ ಹೋಗ್ಬೇಕು ಅಂದ್ರೆ ಹಠ ಮಾಡ್ತಾ ಇರ್ತಾರೆ. ಈ ಒಂದು ಶಾಲಾ ನಿರಾಕರಣೆ, ಮಕ್ಕಳಲ್ಲಿ ಕಂಡು ಬರುವಂತಹ ಈ ಒಂದು ಶಾಲಾ ನಿರಾಕರಣೆ ಅಂದ್ರೇನು ಅಂತ.
1: ಈಗ ಶಾಲಾ ನಿರಾಕರಣೆ ಅಂತ ಹೇಳಿದ್ರೆ ಒಂದು ಮಗು ಶಾಲೆಯನ್ನ ನಿಯಮಿತವಾಗಿ ತಪ್ಪಿಸ್ಕೊಳ್ಳೋದಿರ್ಬೋದು, ಅಥವಾ ಶಾಲೆಗೆ ಹೋಗಲು ಪ್ರತಿದಿನ ನಿರಾಕರಣೆ ಅಥವಾ ಏನಾದರೂ ಒಂದು ಕಾರಣ ಕೊಟ್ಟು ಹೇಗಪ್ಪ ಶಾಲೆಗೆ ಹೋಗೋದನ್ನ ತಪ್ಪಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆನೆ ಚಿಂತೆ ಮಾಡ್ತಾ ಇದ್ದಾಗ ನಾವು ಹೆಚ್ಚಾಗಿ ಏನಂತ ಹೇಳ್ತೀವಿ, ಇದನ್ನ ಶಾಲಾ ನಿರಾಕರಣೆ ಅಂತ ಹೇಳ್ತೀವಿ. ಈಗ ಮಕ್ಕಳು ಶಾಲೆಗೆ ಹೋಗಲು ಸಂಪೂರ್ಣವಾಗಿ ಕೆಲವೊಮ್ಮೆ ನಿರಾಕರಿಸಬಹುದು, ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಶಾಲೆಗೆ ಹೋಗೋದನ್ನ ತಪ್ಪಿಸ್ಕೊಳ್ಳಿಕ್ಕೆ ಕಾರಣಗಳನ್ನ ಸೃಷ್ಟಿಸ್ಕೊಳ್ಬಹುದು. ಅಂದ್ರೆ ಕೆಲವೊಮ್ಮೆ ಅಸ್ಪಷ್ಟವಾದ ಏನೋ ಒಂದು, ಅಂದ್ರೆ ಫಿಸಿಕಲ್ ಅಂದ್ರೆ ಏನೋ ಹೆಲ್ತ್ ಇಶ್ಯೂ ಅಂತ ಹೇಳ್ತೀವಿ, ಶಾಲೆಗೆ ಹೋಗೋ ಸಂದರ್ಭ ಬಂದ ತಕ್ಷಣ ನಂಗೆ ಹೊಟ್ಟೆ ನೋವು ಅನ್ನೋದು, ತಲೆನೋವು ಅನ್ನೋದು, ಇಲ್ಲ ವಾಂತಿ ಭೇದಿ ಚಾಲು ಆಗಿದೆ ಅಂತ ಹೇಳೋದು, ಹೀಗೆ ಏನೋ ಒಂದು ಕಾರಣ ಕೊಡೋದು. ಸೊ ಶಾಲೆ ಹೋಗುವಂತ ಸಂದರ್ಭ ಮೀರಿ ಹೋಯ್ತು, ಒಂದು 10:30-11 ಆಯ್ತು ಅಂದ್ರೆ ಮಗು ನಾರ್ಮಲ್ ಆಗಿ ಆಟ ಆಡ್ಕೊಂಡಿರೋದು, ಸೊ ಈ ತರ ಗಮನಿಸ್ತೀವಿ. ಸೊ ವಿದ್ಯಾರ್ಥಿ ಶಾಲೆಗೆ ಹೋಗ್ಲಿಕ್ಕೆ ಏನೋ ಒಂದು ತೊಂದರೆ ಅನುಭವಿಸ್ತಾ ಇದ್ದಾಗ ನಾವು ಹೆಚ್ಚಾಗಿ ಶಾಲಾ ನಿರಾಕರಣೆ ಅನ್ನುವಂತ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತೀವಿ. ಹೆಚ್ಚಾಗಿ ನಾವು ಇದನ್ನ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ ಒಂದು 5-17 ವರ್ಷದ ಮಕ್ಕಳಲ್ಲಿ ನಾವು ಗಮನಿಸ್ತೀವಿ. ಆದ್ರೆ ಕಾರಣಗಳು ವಯಸ್ಸಿಗೆ ತಕ್ಕ ಹಾಗೆ ಬೇರೆ ಬೇರೆ ಇರಬಹುದು. ಆದ್ರೆ ನೀವು ಇದೊಂದು ಕಾಯಿಲೆಯ ಅಂತ ಹೇಳಿ ನಮ್ಮ ಹತ್ರ ವೈದ್ಯರನ್ನ ಕೇಳಿದ್ರೆ ನಾವು ಏನಂತ ಹೇಳ್ತೀವಿ, ಈಗ ನಾವು ಸೈಕಾಟ್ರಿದಲ್ಲಿ DSM-5 ಅಂತ ಹೇಳ್ತೀವಿ, ಅಂದ್ರೆ ಇದೊಂದು ಕೈಪಿಡಿ, ಇದರಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ಕಾಯಿಲೆ ಅಂತ ಹೇಳಿ ಸೈಕಾಟ್ರಿದಲ್ಲಿ ಹೇಳಿಕ್ಕೆ ಬರುತ್ತೆ ಅದನ್ನ ಮಾತ್ರ ನಾವು ಕಾಯಿಲೆ ಅಂತ ಪರಿಗಣಿಸ್ತೀವಿ. ಬಟ್ ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಡಿಸಾರ್ಡರ್ ಅಲ್ಲ, ಅಂದ್ರೆ ಇದು ಒಂದು ರೋಗ ಅಲ್ಲ, ಆದ್ರೆ ಯಾವುದೋ ಒಂದು ಕಾಯಿಲೆಗೆ ಸಂಬಂಧಪಟ್ಟ ಒಂದು ಲಕ್ಷಣವಾಗಿರಬಹುದು. ಉದಾಹರಣೆಗೆ ನಾವೇನ್ ಹೇಳ್ತೀವಿ, ಈಗ ಮಗುವಿಗೆ ಒಂದು ಯಾವ್ದಾದ್ರು ಮಾನಸಿಕ ಅಸ್ವಸ್ಥತೆ ಇತ್ತು ಅಂತ ಹೇಳಿದ್ರೆ ಅದು ಉದಾಹರಣೆಗೆ ಸೋಷಿಯಲ್ ಆಂಗ್ಸೈಟಿ ಡಿಸಾರ್ಡರ್ ಅಂತ ಹೇಳ್ತೀವಿ, ಸಾಮಾಜಿಕ ಆತಂಕದ ಅಸ್ವಸ್ಥತೆ, ಅಂದ್ರೆ ಮಗುಗೆ ಯಾವುದೋ ಒಂದು ಸೋಷಿಯಲ್ ಸಿಚುವೇಶನ್ ಅಲ್ಲಿ ಭಯ ಆಗುತ್ತೆ, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ತಪ್ಪಿಸುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಜನರಲೈಸ್ಡ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಅಂದ್ರೆ ಮಗುವಿನ ದಿನನಿತ್ಯದ ಯಾವುದೇ ಕೆಲಸನ ಮಾಡುವ ಅಂತ ಒಂದು ಹಂತ ಬಂದಾಗ್ಲೂ ಕೂಡ ಮಗುವಿಗೆ ವಿಪರೀತವಾದ ಆತಂಕ, ಹಾಗಾಗಿ ನಾನು ಹೋಗದೆ ಇರೋದನ್ನ ಹೇಗ್ ಮಾಡಬಹುದು ಅಂತ ಮಗು ಚಿಂತೆ ಮಾಡ್ತಾ ಇರುತ್ತೆ. ಇನ್ನೊಂದು ಚೈಲ್ಡ್ಹುಡ್ ಡಿಪ್ರೆಷನ್, ಸಣ್ಣ ಮಕ್ಕಳಲ್ಲಿ ಖಿನ್ನತೆ ಕಾಯಿಲೆ ಬಂದಾಗ್ಲೂ ಕೂಡ ಅದ್ರ ಒಂದು ರೀತಿಯಾಗಿ ಈ ತರ ಶಾಲೆಗೆ ಹೋಗಲ್ಲ ನಿರಾಕರಣೆ ಮುಖಾಂತರ ಕೂಡ ಅದು ಮ್ಯಾನಿಫೆಸ್ಟ್ ಆಗ್ಬಹುದು. ಇನ್ನೊಂದು, ಮಗುಗೆ ಶಾಲೆಯಲ್ಲಿ ಏನಾದ್ರೂ ಒಂದು ಆಘಾತ ಆಗುವಂತ ಸಂದರ್ಭ ಬಂದಿತ್ತು, ಅದೇನೋ ಒಂದು ಕಿರುಕುಳ ಇರ್ಬೋದು, ಇಲ್ಲ ಮಗುಗೆ ಯಾರೋ ರಾಗಿಂಗ್ ಮಾಡಿದ್ದಿರ್ಬೋದು, ಹಿಂಗೆ ಏನಾದ್ರೂ ಮಾಡಿದಾಗ್ಲೂ ಕೂಡ ಕೆಲವೊಮ್ಮೆ ಮಕ್ಕಳಲ್ಲಿ ಶಾಲಾ ನಿರಾಕರಣೆ ಅನ್ನೋದು ಕಂಡು ಬರಬಹುದು.
0: ಮೇಡಮ್, ಇನ್ನು ಮಕ್ಕಳು ಹಠ ಮಾಡ್ತಾ ಮಾಡ್ತಾ ಅಳೋದಕ್ಕೆ ಶುರು ಮಾಡ್ತಾರೆ, ನಾ ಶಾಲೆಗೆ ಹೋಗೋದಿಲ್ಲ ಅಂತ, ಮತ್ತೆ ಹೆದರ್ಕೊಳ್ತಾರೆ, ಆತಂಕ ಒಳಗಾಗ್ತಾರೆ, ಇದು ಏನು ಸಹಜವೇ ಅಥವಾ ಒಂದು ತೊಂದರೆನಾ?
1: ಈಗ ನಾವು ಸಹಜವಾಗಿ ಏನ್ ಹೇಳ್ತೀವಿ, ಚಿಕ್ಕ ಮಕ್ಕಳು ಮೊದಲನೇ ಬಾರಿ ಈಗ ಶಾಲೆಗೆ ಹೋಗುವಂತ ಪ್ರಸಂಗ ಬಂತು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಪ್ಲೇ ಗ್ರೂಪ್ ಇರ್ಬೋದು, ನರ್ಸರಿ ಇರ್ಬೋದು, ನಾವೇನ್ ನೋಡ್ತೀವಿ ಇತ್ತೀಚೆಗಂತೂ ಮಕ್ಕಳು 2-2.5 ವರ್ಷ ಆಗ್ತಿದ್ದ ಹಾಗೆ ತಂದೆ ತಾಯಿಯರು ಸ್ಕೂಲ್ಗೆ ಅಟ್ಟುಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಒಂದು ಮಗು ಮನೆಯಿಂದ ಹೊರಗಡೆ ಹೋಗ್ಬೇಕು, ಎಲ್ಲೋ ಒಂದ್ ಕಡೆ ಹೋಗಿ ಕಾಲ ಕಳಿಬೇಕು ಅಂತ ಬಂದಾಗ ಅದು ಸಹಜವಾಗಿನೇ ಮಗುಗೆ ಹೊಸ ವಾತಾವರಣಕ್ಕೆ ಹೊಂದ್ಕೊಳ್ಳೋ ತನಕ ಮಗುಗೆ ತೊಂದರೆ ಆಗೋದು ಸಹಜನೇ. ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರಮೇಣವಾಗಿ ಈಗ ದಿನಾ ಮಗು ಹೋಗ್ತಾ ಇದೆ ಸ್ಕೂಲಿಗೆ, ಪ್ರಾಬಬ್ಲಿ 1 ತಿಂಗಳ ತನಕನೂ ಮಗು ಶಾಲೆಗೆ ಹೋಗ್ಬೇಕಿದ್ರೆ ಅಳ್ತಾನೆ ಇದೆ. ಅರೆ 1 ತಿಂಗಳ ಕಳೆದ್ಮೇಲೆ ಏನಾಗುತ್ತೆ, ಮಗುಗೊಂದು ರೂಢಿ ಬಂದ್ಬಿಡುತ್ತೆ. ಯಾಕಂದ್ರೆ ಮಗು ಗೊತ್ತಿದೆ ಇದೇ ಜಾಗಕ್ಕೆ ನಾನು ಹೋಗ್ತಾ ಇದ್ದೀನಿ, ಇವರೇ ಟೀಚರ್ಸ್ ಇದ್ದಾರೆ, ಇವರೇ ಕೇರ್ ಟೇಕರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಮಗುಗೆ ಆ ಆತಂಕ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ನಾರ್ಮಲ್. ಈಗ ಯಾವುದೇ ಮಗುಗೆ ಫಸ್ಟ್ ಟೈಮ್ ಏನಾದ್ರೂ ಹೆದರಿಕೆ ಅನ್ನೋದು ಬಂದಾಗ ಅಳೋದು ಅಥವಾ ಕೂಗಾಡೋದು ನಾನು ಹೋಗಲ್ಲ ಅಂತ ಹೇಳೋದು ಅದು ಸಹಜ. ಆದ್ರೆ ಅದು ಕ್ರಮೇಣವಾಗಿ ಕಡಿಮೆ ಆಗೋದನ್ನ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಆದ್ರೆ ಕೆಲವೊಮ್ಮೆ ಏನ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಎಷ್ಟೇ ಸಂದರ್ಭ ಆದ್ರೂ ಕೂಡ 1 ತಿಂಗಳಲ್ಲ 3 ತಿಂಗಳಾಯ್ತು 6 ತಿಂಗಳಾಯ್ತು ಮಗು ಕಾನ್ಸ್ಟೆಂಟ್ಲಿ ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಳ್ಳುತ್ತೆ, ಹೋಗೋದಕ್ಕೆ ಅಂದ್ರೆ ಪೋದೇ ಇಲ್ಲ, ಏನೇನೋ ಹೊಸ ಹೊಸ ಕಾರಣಗಳನ್ನು ಹುಡ್ಕಾಡಕ್ ಚಾಲು ಮಾಡುತ್ತೆ. ಹಂಗಾದಾಗ ನಾವು ಅದನ್ನ ತೊಂದರೆ ಅಂತ ಹೇಳಿ ಪರಿಗಣಿಸ್ತೀವಿ. ಈಗ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಹೆಚ್ಚಾಗಿ ಸ್ಕೂಲ್ಗಳಲ್ಲಿರುವಂತ ಟೀಚರ್ಸ್ ಯಾವ ತರ ಮಕ್ಕಳನ್ನ ವೆಲ್ಕಮ್ ಮಾಡ್ತಾರೆ. ಈಗ ಮಕ್ಕಳು ತುಂಬಾ ಸ್ಟ್ರೆ ಟೀಚರ್ಸ್ ಅನ್ನು ನೋಡಿ ಭಯ ಬೀಳುವಂತ ವಾತಾವರಣ ಇತ್ತು ಅಂತ ಹೇಳಿದ್ರೆ ಆ ಮಗುಗೆ ಸ್ವಲ್ಪ ಜಾಸ್ತಿ ಟೈಮೇ ಹಿಡಿಬಹುದು. ಆದ್ರೆ ಆ ಸ್ಕೂಲಲ್ಲೂ ಕೂಡ ವಾತಾವರಣ ಚೆನ್ನಾಗಿತ್ತು, ಮಗುಗೆ ಆತರ ಏನೂ ತೊಂದರೆ ಇಲ್ಲ, ಆದ್ರೂ ಮಗುವಿನ ಮನಸ್ಸಿನ ಒಳಗಡೆನೆ ಆತರ ಒಂದು ಭಯ ತುಂಬಿದ್ದಾಗ ನಾವು ಅದನ್ನ ನಾರ್ಮಲ್ಗಿಂತ ಹೆಚ್ಚು ಅಂತ ಪರಿಗಣಿಸಿ ಮೇ ಬಿ ಆ ಮಗುಗೆ ಸಹಾಯದ ಅವಶ್ಯಕತೆ ಇದೆ ಅಂತ ಹೇಳ್ತೀವಿ.
0: ಮೇಡಮ್, ಇನ್ನು ಈ ಮಕ್ಕಳು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಈ ಒಂದು ಹಠ ಮಾಡುವುದು, ಶಾಲಾ ನಿರಾಕರಣೆ ಎಷ್ಟು ಸಾಮಾನ್ಯವಾಗಿದೆ ಅಂತ
1: ಈಗ ನಾವು ಭಾರತದಲ್ಲಿ ನೋಡಕ್ ಹೋದ್ರೆ ಸುಮಾರು ಸ್ಟಡೀಸ್ ಏನು ಆಗಿಲ್ಲ, ಬಟ್ ಒಂದು ಎರಡು ಏನು ಅಂದ್ರೆ ರಿಸರ್ಚಸ್ ಗಳು ಏನಾಗಿದಾವೆ ಅವ್ರು ಹೇಳೋ ಪ್ರಕಾರ ಅಧ್ಯಯನಗಳಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು 3.6-7% ಅಂದ್ರೆ ಪ್ರತಿಷ್ಠಿತ ಶೇಕಡ ಮಕ್ಕಳು ಈ ತರ ಶಾಲಾ ನಿರಾಕರಣೆ ಲಕ್ಷಣನ ತೋರಿಸ್ತಾರೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ನೋಡಕ್ ಹೋದ್ರೆ ಈ ಸಮಸ್ಯೆ ಒಂದು ಸಣ್ಣ ವಯಸ್ಸಲ್ಲಿ ಬರೋದು ಕಾಮನ್ ಅಂತ ಏನ್ ಹೇಳಿದ್ವಿ, ಇದನ್ನ ಬಿಟ್ಟು ಬೇರೆ ಯಾವ ವಯಸ್ಸಿನಲ್ಲಾದ್ರೂ ಬರಬಹುದು. ಈಗ ಫಾರ್ ಎಕ್ಸಾಂಪಲ್ ನಾವ್ ಏನ್ ಗಮನಿಸಿದೀವಿ ಅಂತ ಹೇಳಿದ್ರೆ, COVID-19 ಬಂದ ಮೇಲೆ ಏನಾಯ್ತು, ಆ ಟೈಮ್ ಅಲ್ಲಿ ಏನು ಎಲ್ಲ ವರ್ಚುವಲ್ ಕ್ಲಾಸಸ್ ನಡೀತು, ಮಕ್ಕಳಿಗೆ ಎಲ್ಲ ಮನೆಯಿಂದಾನೇ ಪಾಠ ಹೇಳ್ತೀವಿ ಅಂತ ಹೇಳಿ ಎಲ್ಲ ಲ್ಯಾಪ್ಟಾಪ್ ಮುಖಾಂತರ ಸ್ಕ್ರೀನ್ ಮುಖಾಂತರ ಏನ್ ಪಾಠಗಳನ್ನ ಹೇಳಿಸ್ಕೊಂಡ್ರು ಮಕ್ಕಳು. ಅದಾದ್ಮೇಲೆ ಹೆಚ್ಚಿನ ಮಕ್ಕಳಿಗೆ ವಾಪಸ್ ಸ್ಕೂಲಿಗೆ ಹೋಗಿ ಮತ್ತೆ ಅದೇ ಒಂದು ಎನ್ವೈರನ್ಮೆಂಟ್ ಗೆ ರೂಢಿ ಆಗೋದು ಕಷ್ಟ ಆಗ್ಬಿಡ್ತು. ಅಂದ್ರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಮನೆಯಿಂದ ದೂರ ಇರಬೇಕು ಅಂತ ಹೇಳಿದ್ರೆ ಮಕ್ಕಳಿಗೇನೋ ಚಡಪಡಿಕೆ, ಮನೆಯಿಂದ ದೂರ ಹೋಗೋದು ಅಂತ ಹೇಳಿದ್ರೆ ಆತಂಕ. ಸೊ ನಾವು ಗಮನಿಸಿರೋದು ಏನಪ್ಪಾ ಅಂತ ಹೇಳಿದ್ರೆ, COVID-19 ಲಾಕ್ಡೌನ್ ಆದ್ಮೇಲೆ ಏನ್ ಮಕ್ಕಳಿಗೆ ವಾಪಸ್ ಸ್ಕೂಲಿಗೆ ಹೋಗೋ ಪ್ರಸಂಗ ಬಂತು, ಆವಾಗ ಈವನ್ ದೊಡ್ಡ ಮಕ್ಕಳಲ್ಲೂ ಕೂಡ, ಈಗ ಒಂದು ಮೇ ಬಿ 4th-5th ತರಗತಿ ಇರ್ಬೋದು, ಇಂತಹ ಮಕ್ಕಳಲ್ಲೂ ಕೂಡ ಶಾಲೆಗೆ ಹೋಗಲ್ಲ ಅನ್ನುವಂತ ಒಂದು ಹಠ ಜಾಸ್ತಿ ಆಗಿರೋದನ್ನ ಗಮನಿಸಿದೀವಿ ನಾವು. ಸೊ ಮುಖ್ಯವಾಗಿ ನಾವು ಏನನ್ನ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ಒಂದು ಕಾರಣಕ್ಕೆ ಮಗು ದೀರ್ಘಕಾಲದವರೆಗೆ ಶಾಲೆ ತಪ್ಪಿಸಿಕೊಳ್ಳೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಅದು ಯಾವುದೋ ಒಂದು ಪ್ರವಾಸಕ್ಕೆ ಹೋಗಿರ್ಬೋದು, ಇಲ್ಲ ಮಗುವಿಗೆ ಏನಾದ್ರೂ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಇಲ್ಲ ಯಾರಾದ್ರೂ ಕ್ಲೋಸೆಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಅನಾರೋಗ್ಯ ಆಗಿತ್ತು, ಹಾಗಾಗಿ ಮಗುನ ಶಾಲೆಗೆ ಕಳಿಸ್ಲಿಕ್ಕೆ ಆಗ್ಲಿಲ್ಲ, ಈ ತರ ಆದ್ಮೇಲೆ ಮಗುಗೆ ಅದೊಂದು ನಾರ್ಮಲ್ ಏನ್ ರೂಟೀನ್ ಇತ್ತು ಅದಕ್ಕೆ ವಾಪಸ್ ಕಳಿಸೋದು ಅಂದ್ರೆ ಮಕ್ಕಳಿಗೆ ಕಷ್ಟ ಆಗೋದನ್ನ ನಾವು ಗಮನಿಸ್ತೀವಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮವನ್ನ ನಿಮ್ಮ ಕೇಳಿ ವೇಣು ಧ್ವನಿಯಲ್ಲಿ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಶಾಲಾ ನಿರಾಕರಣೆ ಈ ವಿಷಯವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ ಅವರು. ಮೇಡಮ್, ಇನ್ನು ಈ ಒಂದು ಶಾಲಾ ನಿರಾಕರಣೆಗೆ ಕಾರಣಗಳು ಏನಿರಬಹುದು ಅಂತ?
1: ಈಗ ನಾವ್ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ವಯಸ್ಸಿಗೆ ಅನುಗುಣವಾಗಿ ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಂದ ಮಕ್ಕಳಲ್ಲಿ ಶಾಲಾ ನಿರಾಕರಣೆ ಅನ್ನೋದು ಕಂಡು ಬರುತ್ತೆ. ಮೊದಲನೆಯದಾಗಿ ಶಾಲಾ ವ್ಯವಸ್ಥೆಯಲ್ಲಿ ಏನೋ ಒಂಥರ ಸಂಕಷ್ಟ, ಅಂದ್ರೆ ಮಗುವಿನ ಶಾಲಾ ವಾತಾವರಣದಲ್ಲಿ ಕೆಲವೊಮ್ಮೆ ಮಗುಗೆ ಒತ್ತಡ ಉಂಟಾಗುವಂತ ಪರಿಸ್ಥಿತಿ ಇರ್ಬೋದು. ಅದು ಫಾರ್ ಎಕ್ಸಾಂಪಲ್ ಏನಾಗ್ಬೋದು, ಚಿಕ್ಕ ಮಕ್ಕಳು ತಮ್ಮ ಸಹಪಾಠಿಗಳ ಜೊತೆಗೆ ಬೆರೀಲಿಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ ಬೇರೆ ಮಕ್ಕಳು ಇವರನ್ನ ತಮ್ಮ ಗುಂಪಲ್ಲಿ ಸೇರ್ಪಡೆ ಮಾಡದೆ ಇರ್ಬೋದು, ಹಾಗಾಗಿ ಆ ಮಗುಗೆ ಒಬ್ಬಂಟಿತನ ಅನ್ನೋದು ಕಾಡಕ್ ಚಾಲು ಆಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಸ್ಕೂಲಲ್ಲಿ ಯಾರು ಟೀಚರ್ಸ್ ಕಲಿಸ್ತಾ ಇದ್ದಾರೆ ಅವ್ರು ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಅಂತ ಅಂದ್ಕೊಳ್ಳಿ, ಸಿಕ್ಕಾಪಟ್ಟೆ ಹೋಮ್ವರ್ಕ್ ಕೊಟ್ಟಿದ್ದಾರೆ, ಮಗುಗೆ ಅದು ಬರ್ಡನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಮಗುಗೆ ಅದ್ರ ಜೊತೆ ಕೋಪ್ ಅಪ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಟೀಚರ್ಸ್ ಪನಿಷ್ಮೆಂಟ್ ಕೊಡ್ತಾರೆ ಅನ್ನೋ ಭಯದಿಂದನೂ ಕೂಡ ಕೆಲವೊಮ್ಮೆ ಮಕ್ಕಳು ಶಾಲೆಯಿಂದ ದೂರ ಉಳಿಯುವಂತ ಪ್ರಸಂಗ ಬರಬಹುದು. ಇದನ್ನ ಬಿಟ್ಟು ಎರಡನೇದು, ಈ ಮುಂಚಿತವಾಗಿ ನಾವು ಡಿಸ್ಕಸ್ ಮಾಡಿರೋ ತರ ಸಪರೇಷನ್ ಆಂಗ್ಸೈಟಿ. ಈಗ ಸಪರೇಷನ್ ಆಂಗ್ಸೈಟಿ ಅಂತ ಹೇಳಿದಾಗ ಏನಾಗುತ್ತೆ, ಮಗುಗೆ ತನ್ನ ಕೇರ್ ಗಿವರ್ಸ್ ಅಂದ್ರೆ ಮನೆಯಲ್ಲಿ ತಂದೆ ತಾಯಿ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ಇವರನ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ಹೇಳಿದ ತಕ್ಷಣ ಮಗುಗೇನೋ ಆತಂಕ, ಕೆಲವೊಮ್ಮೆ ಈ ಮಕ್ಕಳಲ್ಲಿ ತಮ್ಗೆ ಏನೋ ಆತಂಕ ಅಂದ್ರೆ ಆಗ್ಬಿಡಬಹುದು ಅನ್ನೋ ಆತಂಕ ಇರುತ್ತೆ, ಇಲ್ಲ ಅಂದ್ರೆ ಕೆಲವೊಮ್ಮೆ ಮನೆಯಲ್ಲಿರೋರ್ಗೆ ಏನಾದ್ರೂ ತಾನ್ ದೂರ ಹೋದ್ರೆ ಏನಾದ್ರೂ ಆಗ್ಬಿಡಬಹುದು ಅನ್ನೋ ಆತಂಕನೂ ಇರುತ್ತೆ. ಸೊ ಇದು ಎರಡು ತರನೂ ಇರಬಹುದು. ಇನ್ನೊಂದು ಏನಾದ್ರೂ ಒತ್ತಡದ ಜೀವನ ಘಟನೆಗಳು ಅಂತ ಹೇಳಿದ್ರೆ, ಈಗ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಒಂದ್ ಮಗು ತನ್ನ ಮುಂಚಿನ ಸ್ಕೂಲಿಂದ ಚೇಂಜ್ ಮಾಡ್ಕೊಂಡು ಅವ್ರು ಹೊಸ ಯಾವ್ದೋ ಏರಿಯಾಕ್ ಹೋಗಿದ್ದಾರೆ ಅಂತ ಅನ್ಕೊಳ್ಳಿ, ಅಥವಾ ಏನಾದ್ರೂ ಅವರು ತಮ್ದು ಮನೆಯೇ ಅಂದ್ರೆ ವಾಸ ಮಾಡ್ತಿರೋ ಪ್ಲೇಸ್ ಅನ್ನೇ ಅವರು ಸ್ಥಳಾಂತರ ಮಾಡ್ಬೇಕಾಗಿ ಬರುತ್ತೆ, ಹಾಗಾಗಿ ಬೇರೆ ಸ್ಕೂಲಿಗೆ ಹೋಗುವಂತ ಸಂದರ್ಭ ಬರುತ್ತೆ. ಸೊ ಇಂತ ಸಂದರ್ಭದಲ್ಲಿ ಹೊಸ ಸ್ಕೂಲಿಗೆ ಹೋಗಿ ಅಡ್ಜಸ್ಟ್ ಆಗೋದು ಹೇಗೆ ಅನ್ನುವಂತ ಒಂದು ಹೆದರಿಕೆ ಮಗುವಿನ ಮನಸ್ಸಲ್ಲಿ ಯಾವಾಗ್ಲೂ ಕಾಡಬಹುದು. ಇದನ್ ಬಿಟ್ಟು ಮನೆಯಲ್ಲಿರೋ ವಾತಾವರಣ ಹೇಗಿದೆ ಅಂತ ಹೇಳ್ಕೊಂಡು, ಈ ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಮನೆಯಲ್ಲಿ ತಂದೆ ತಾಯಿಯರ ನಡುವೆ ಒಂದು ಅನ್ಯೋನ್ಯತೆ ಇಲ್ಲ, ತಂದೆ ತಾಯಿಯರಲ್ಲಿ ಯಾವಾಗ್ಲೂ ಜಗಳ ನಡೀತಾ ಇರುತ್ತೆ, ಕೆಲವೊಮ್ಮೆ ಅಕಸ್ಮಾತ್ ತಂದೆ ಅನ್ನೋ ಮನುಷ್ಯನಲ್ಲಿ ಕುಡಿತದ ಏನಾದ್ರು ಚಟ ಇತ್ತು, ಮನೆಯಲ್ಲಿ ಬಂದು ಹೊಡೆಯೋದು ಬಡಿಯೋದು ಹಂಗೇನಾದ್ರು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಆ ಮಗುಗೆ ಒಂದು ಆ ಫಿಯರ್ ಇರುತ್ತೆ, ನಾನು ಇಲ್ದೇ ಇದ್ದಾಗ ಅಮ್ಮನ್ಗೆ ಏನಾದ್ರೂ ಆಗ್ಬಿಡ್ಬೋದು. ಸೊ ಈ ತರ ಒಂದು ಸಮಸ್ಯೆನ ಮಗು ಎದುರಿಸ್ತಾ ಇರ್ಬೋದು. ಆದ್ರೆ ಅದನ್ನ ಹೇಳ್ಕೊಳ್ಳಿಕ್ ಆಗದೆ ಇರೋದ್ರಿಂದ ಮಗು ಏನ್ ಮಾಡುತ್ತೆ, ಶಾಲೆಗೆ ಹೋಗೋದನ್ನ ನಿರಾಕರಿಸುವಂತ ಪ್ರಸಂಗನೂ ಇರಬಹುದು. ಇನ್ನೊಂದು, ಮಗುಗೆ ಶಾಲೆಯಲ್ಲಿ ತನ್ಗೇನಾದ್ರೂ ಕೆಟ್ಟದಾಗ್ಬಿಡಬಹುದು ಅನ್ನೋ ಭಯ. ಇದು ಮಗುಗೆ ಮುಂಚೆ ಏನಾದ್ರೂ ಅನುಭವ ಆಗಿನೂ ಬಂದಿರಬಹುದು, ಇಲ್ಲ ಕೆಲವೊಮ್ಮೆ ನಾವು ನೋಡ್ತೀವಿ ಈಗ ನ್ಯೂಸ್ ಅಲ್ಲಿ ನೋಡ್ತೀವಿ, ಇಲ್ಲ ಪೇಪರ್ ಅಲ್ಲಿ ನೋಡ್ತೀವಿ, ಯಾವ್ದೋ ಮಗು ಸ್ಕೂಲ್ಗೆ ಹೋಗಿತ್ತು ಯಾರೋ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಅಂತ ಗಮನಿಸ್ತೀವಿ. ಕೆಲವೊಮ್ಮೆ ಮಗುಗೆ ಸ್ಕೂಲಲ್ಲಿ ಏನಾದ್ರೂ ಅಂದ್ರೆ ಲೈಂಗಿಕ ದೌರ್ಜನ್ಯ ಏನಾದ್ರೂ ಆಗಿದೆ, ಅದನ್ನ ಮಗುಗೆ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಮಗುಗೆ ಅದು ಸರಿಯೋ ತಪ್ಪೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲೂ ಕೂಡ ಅದು ಸ್ಕೂಲ್ ರೆಫ್ಯೂಸಲ್ ಅಂದ್ರೆ ಮಗುಗೆ ಶಾಲೆಗೆ ಹೋಗ್ಲಿಕ್ಕೆ ನಿರಾಕರಣೆ ಅನ್ನೋ ಮುಖಾಂತರ ಮ್ಯಾನಿಫೆಸ್ಟ್ ಆಗ್ಬೋದು. ಕೆಲವೊಮ್ಮೆ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಇದು ಯಾವುದು ಸಮಸ್ಯೆ ಇಲ್ಲದೆ ಇದ್ದಾಗ ಕೆಲವೊಮ್ಮೆ ಮಗು ಗಮನ ಸೆಳೆಯೋದಕ್ಕೂ ಕೂಡ ಈ ತರ ಮಾಡಬಹುದು ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ, ಈಗ ಮಗುಗೆ ತನ್ನ ತಂದೆ ತಾಯಿಯರು ತನ್ನ ಕಡೆಗೆ ಗಮನ ಜಾಸ್ತಿ ಕೊಡ್ತಾ ಇಲ್ಲ, ತನಗೆ ಪ್ರೀತಿ ಏನು ಸಿಗ್ತಾ ವಾತ್ಸಲ್ಯ ಏನು ಸಿಗ್ತಾ ಇಲ್ಲ ಅಂತಾದಾಗ, ಮಗು ನಾನು ಶಾಲೆಗೆ ಹೋಗಲ್ಲ ನಂಗೆ ಹೊಟ್ಟೆ ನೋವು ಆತರ ಈ ತರ ಅಂತ ಹೇಳಿದಾಗ ಮಗುಗೆ ಅದರಿಂದ ತನ್ನ ಕಡೆ ಗಮನ ಜಾಸ್ತಿ ಸಿಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯದಿಂದನೂ ಕೂಡ ಮಗು ಹೀಗೆ ಮಾಡಬಹುದು. ಇದೆಲ್ಲ ಈಗ ಹೆಚ್ಚಾಗಿ ನಾವು ಸಹಜವಾಗಿ ಒಂದು 10 ಅಥವಾ ಅದಕ್ಕಿಂತ ಕೆಳಗಿನ ಮಕ್ಕಳಲ್ಲಿ, ವಯಸ್ಸಿನ ಕೆಳಗಿನ ಮಕ್ಕಳಲ್ಲಿ ನೋಡ್ತೀವಿ. ಈಗ ಪರಿಚಯ ಅನ್ನೋ ವಯಸ್ಸು ಬಂದ ತಕ್ಷಣ ಏನಾಗುತ್ತೆ, ನಾವು ಹೆಚ್ಚಾಗಿ ಏನ್ ನೋಡ್ತೀವಿ, ಕೆಲವೊಮ್ಮೆ ಸಹವಾಸ ದೋಷ ಅಂತ ಹೇಳ್ತೀವಿ. ಈಗ ಈ ಟೀನೇಜ್ ಅನ್ನೋದು ಬಂದ ತಕ್ಷಣ ಏನಾಗುತ್ತೆ, ಯಾರೋ ಒಬ್ರು ಹೇಳ್ತಾರೆ ಒಂದ್ಸತಿ ಸಿಗರೇಟ್ ಸ್ಮೋಕ್ ಮಾಡಿ ನೋಡು ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳ್ತಾರೆ. ಸೊ ಮಕ್ಕಳು ಅದ್ರ ಹಿಂಬಾಲ್ ಹೋಗೋ ಚಾನ್ಸಸ್ ಇರ್ತಾವೆ. ಇಲ್ಲ ಕೆಲವೊಮ್ಮೆ ಒಂದಿನ ಸ್ಕೂಲ್ ತಪ್ಸಿ ಎಲ್ಲೋ ಒಂಥರ ಕಡೆ ಥಿಯೇಟರ್ ಅಲ್ಲಿ ಹೋಗಿ ಏನಾದ್ರು ಪಿಕ್ಚರ್ ನೋಡ್ ಬರೋಣ ಅಂತ ಹೇಳ್ಬೋದು. ಸೊ ಅಂದ್ರೆ ಇದೇನಾಗುತ್ತೆ, ಸಹವಾಸ ದೋಷದಿಂದ ಮಕ್ಕಳು ಕೆಲವೊಮ್ಮೆ ತಪ್ಪು ದಾರಿ ಹಿಡಿಯುವಂತ ಚಾನ್ಸಸ್ ಗಳು ಇರ್ತವೆ. ಸೊ ಹೀಗ್ ಮಾಡ್ತಾ ಹೋದಾಗ ಅವರು ಸ್ಕೂಲ್ ಅನ್ನೋದನ್ನ ತಪ್ಸಿ ಅದ್ರ ಬದಲು ಬೇರೆ ಕಡೆಗೆ ಆಕರ್ಷಿತರಾಗುವಂತ ಚಾನ್ಸಸ್ ಗಳು ಇರ್ತವೆ ಅಂತ ಹೇಳ್ತೀವಿ.
2: ಮೇಡಮ್, ಇನ್ನು ಈ ಒಂದು ಶಾಲಾ ನಿರಾಕರಣೆಯ ಲಕ್ಷಣಗಳು ಯಾವ ರೀತಿ ಇರುತ್ತೆ, ಮಕ್ಕಳಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ನಾವು ಕಂಡುಹಿಡಿಬಹುದು ಅಂತ?
1: ಓಕೆ, ಈಗ ಲಕ್ಷಣ ಅಂತ ಹೇಳಿದ ತಕ್ಷಣ ಎಲ್ರಿಗೂ ನಿಮ್ಗೆ ಡೈರೆಕ್ಟ್ ಆಗಿ ಮಗು ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಹೇಳಿ ರಂಪ ಮಾಡಿ ಜಗಳ ತೆಗೆದು ಮನೇಲಿ ಕೂತ್ ಬಿಡೋದಿಲ್ಲ. ನಾವು ಹೆಚ್ಚಾಗಿ ಏನ್ ಗಮನಿಸ್ತೀವಿ ಅಂತ ಹೇಳಿದ್ರೆ, ಈಗ ಶಾಲೆಯಿಂದ ದೂರ ಉಳಿದಿರುವಂತ ಮಕ್ಕಳು, ವಿಶೇಷವಾಗಿ ಶಾಲಾ ದಿನ ಪ್ರಾರಂಭ ಆಗ್ತಿದ್ದ ಹಾಗೆ ಈ ಮುಂಚೆನೆ ನಾನು ಹೇಳಿದ ಹಾಗೆ ದೈಹಿಕ ಲಕ್ಷಣಗಳ ಮುಖಾಂತರ ಹೊರಗಡೆ ಹಾಕ್ತಾರೆ. ಅಂದ್ರೆ ಹೊಟ್ಟೆ ನೋವು ಇರ್ಬೋದು, ವಾಂತಿ ಮಾಡ್ಕೊಳ್ಳೋದಿರ್ಬೋದು, ತಲೆನೋವು ಅಂತ ಹೇಳೋದು, ಇಲ್ಲ ಜ್ವರ ಬಂದಿದೆ ಅಂತ ಹೇಳೋದು, ಅಥವಾ ತಲೆ ತಿರುಗ್ತಾ ಇದೆ ಅಂತ ಹೇಳೋದು, ಈ ತರ ಎಲ್ಲ ದೈಹಿಕ ಲಕ್ಷಣಗಳ ಮುಖಾಂತರ ಹೊರಗಡೆ ಹಾಕ್ತಾರೆ. ಕೆಲವೊಮ್ಮೆ ಮಗುವಿನ ದೈಹಿಕ ಲಕ್ಷಣ ಏನಿದೆ ಅದು ನಿಜವಾಗ್ಲೂ ಇರಬಹುದು, ಅದಕ್ಕೋಸ್ಕರ ನಾವು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಿ ನೋಡ್ಬೇಕಾಗುತ್ತೆ. ಅಥವಾ ಕೆಲವೊಮ್ಮೆ ಉತ್ಪ್ರೇಕ್ಷೆನೂ ಇರ್ಬೋದು. ಸೊ ನಾವೇನ್ ಹೇಳ್ತೀವಿ, ಈ ಮಕ್ಕಳು ಯಾರಿದ್ದಾರೆ ಇವ್ರು ಹೆಚ್ಚಾಗಿ ನಮ್ಮ ಹತ್ರ ಅಂದ್ರೆ ಸೈಕಾಟ್ರಿಸ್ಟ್ ಹತ್ರ ಬರೋದಿಲ್ಲ, ಇವ್ರು ಫಸ್ಟ್ ಎಲ್ಲ ಹೋಗೋದು ಮಕ್ಕಳ ಡಾಕ್ಟರ್ ಹತ್ರನೇ ಹೋಗ್ತಾರೆ. ಸೊ ಮಕ್ಕಳ ಡಾಕ್ಟರ್ ಫಸ್ಟ್ ಟೈಮ್ ಹೋದಾಗ ಪರೀಕ್ಷೆಗಳನ್ನ ಮಾಡ್ತಾರೆ, ಅಥವಾ ಏನೇನ್ ಟೆಸ್ಟ್ಗಳು ಮಾಡ್ಬೇಕಿತ್ತು ಅದೆಲ್ಲ ಮಾಡ್ತಾರೆ. ಅದನ್ನ ಮಾಡಿದ್ಮೇಲೆ ಅದ್ರ ರಿಪೋರ್ಟ್ ನಾರ್ಮಲ್ ಬರುತ್ತೆ, ಆದ್ರೆ ಮಗು ಇನ್ನು ಕೂಡ ನನಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅನ್ನೋದನ್ನ ಹೇಳ್ತಾ ಹೇಳ್ತಾ ಹೇಗೆ ನಿಧಾನವಾಗಿ ಶಾಲೆಗೆ ಹೋಗೋದನ್ನ ತಪ್ಪಿಸೋದನ್ನ ದಿನಗಳನ್ನ ಜಾಸ್ತಿ ಮಾಡ್ತಾ ಬರುತ್ತೆ, ಅವಾಗ ಅವ್ರಿಗೂ ಒಂದು ಡೌಟ್ ಬರುತ್ತೆ, ಈ ಮಗುನ ಒಮ್ಮೆ ಎಲ್ಲಿಯಾದ್ರೂ ಸೈಕಾಟ್ರಿಸ್ಟ್ ಡಾಕ್ಟರ್ ಹತ್ರ ಕಳಿಸ್ಬೇಕು ಏನೋ ಅಂತ. ಸೊ ಒಂದು ದೈಹಿಕವಾದ ಲಕ್ಷಣಗಳು, ಇನ್ನೊಂದು ಭಾವನಾತ್ಮಕ ಲಕ್ಷಣಗಳು. ಅಂದ್ರೆ ಏನಾಗುತ್ತೆ, ಈಗ ಮಗು ಶಾಲೆಗೆ ಹೋಗುವಂತ ಸಂದರ್ಭ ಬಂದ ತಕ್ಷಣ ನನ್ಗೆ ತುಂಬಾ ಅಳು ಬರ್ತಾ ಇದೆ ಅಂತ ಹೇಳೋದಿರಬಹುದು, ಅಥವಾ ಕೆಲವೊಮ್ಮೆ ಮಗು ಸಿಟ್ ಸಿಟ್ ಮಾಡ್ಕೊಳ್ಳೋದಿರಬಹುದು, ಅಥವಾ ಕೆಲವೊಮ್ಮೆ ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ, ನಂಗೆ ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ, ಕೆಲವೊಮ್ಮೆ ಅವರಿಗೆ ಏನು ಎದೆ ಬಡಿತ ಜೋರಾಗ್ತಾ ಇದೆ. ಸೊ ನೋಡೋರಿಗೆ ಅದು ಹೆಂಗ್ ಕಾಣಿಸುತ್ತೆ ಅಂತ ಹೇಳಿದ್ರೆ, ಮಗುಗೆ ಎಲ್ಲಾದ್ರೂ ಉಬ್ಸದ ಕಾಯಿಲೆ ಇದೆ ಅನ್ನೋ ತರ ಆಗುತ್ತೆ, ಅಂದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಏನಾಗ್ತಾ ಇದೆ ಅಂತ ಹೇಳಿ. ಅಂದ್ರೆ ಇಲ್ಲಿ ಏನಾಗುತ್ತೆ, ಭಾವನಾತ್ಮಕ ಲಕ್ಷಣಗಳು, ಮಗುಗೆ ಹೇಳಕ್ ಧೈರ್ಯ ಸಾಲ್ತಾ ಇಲ್ಲ. ಸೊ ಅದು ಹೇಳಕ್ ಧೈರ್ಯ ಸಾಲ್ತಾ ಇಲ್ಲ ಅಂದಾಗ ಏನಾಗುತ್ತೆ, ಮಗುಗೆ ಅದು ಭಾವನಾತ್ಮಕ ಲಕ್ಷಣಗಳ ಮುಖಾಂತರನು ಕೂಡ ಅದು ಹೊರಗಡೆ ಬರಬಹುದು. ಇನ್ನೊಂದು ಕೆಲವು ತಪ್ಪಿಸುವ ನಡವಳಿಕೆಗಳು ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಈಗ ದೀರ್ಘಕಾಲದ ಗೈರು ಹಾಜರಿಯಿಂದ ಬಳಲ್ತಾ ಇರುವಂತ ಮಕ್ಕಳು ಯಾವಾಗ್ಲೂ ಏನಾದ್ರೂ ಒಂದು ಕಾರಣ ಕೊಟ್ಟು ಶಾಲೆಗೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಏನಾದ್ರೂ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಈಗ ಕೆಲವೊಮ್ಮೆ ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕಿದೆ ಅಂದ ತಕ್ಷಣ ಇಲ್ಲ ಇವತ್ತು ಆ ಪೀರಿಯಡ್ ಇಲ್ಲ ಅಂತ ಹೇಳೋದು, ಇಲ್ಲ ಅಂತ ಹೇಳಿದ್ರೆ ನನ್ನ ಹತ್ರ ಆ ಪುಸ್ತಕ ಇಲ್ಲ, ಈ ಪುಸ್ತಕ ಇಲ್ಲ, ಇವತ್ತು ತರಲೇಬೇಕು ಅಂತ ಹೇಳಿದರೆ ಹಾಗಾಗಿ ಇವತ್ತು ನನಗೆ ಹೋಗಕ್ಕಾಗಲ್ಲ ಅಂತ ಹೇಳೋದು. ಸೊ ಈ ತರ ಉದ್ದೇಶಪೂರ್ವಕವಾಗಿ ಕೆಲವೊಮ್ಮೆ ಅವರು ಏನಾದ್ರೂ ಒಂದು ಕಾರಣಗಳನ್ನು ಕೊಟ್ಟು ತಪ್ಪಿಸುವಂತ ಸಂದರ್ಭಗಳನ್ನು ಕೂಡ ನಾವು ಗಮನಿಸ್ತೀವಿ.
2: ಇನ್ನು ಮೇಡಮ್, ಈಗ ಮಾನಸಿಕ ಅಸ್ವಸ್ಥತೆಯ ಕಾರಣದಿಂದಲೂ ಸಹ ಮಗು ಶಾಲೆಗೆ ಹೋಗುವುದನ್ನ ನಿರಾಕರಣೆ ಮಾಡಬಹುದಾ? ಯಾವ ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿ ಮಗು ಶಾಲೆಗೆ ಹೋಗೋದನ್ನ ನಿರಾಕರಣೆ ಮಾಡೋದನ್ನ ತಾವು ಗುರುತಿಸಬಹುದು ಅಂತ?
1: ಓಕೆ, ಈಗ ಪ್ರಿಡಾಮಿನೆಂಟ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವ ಮಕ್ಕಳಲ್ಲಿ ಆತಂಕದ ಕಾಯಿಲೆ ಪ್ರಮುಖವಾಗಿರುತ್ತೆ ಅಂತವರಲ್ಲಿ ಈ ತರ ಶಾಲಾ ನಿರಾಕರಣೆ ಹೆಚ್ಚಾಗಿ ಗಮನಕ್ಕೆ ಬರುತ್ತೆ. ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸಪರೇಷನ್ ಆಂಗ್ಸೈಟಿ. ಸೊ ಮಕ್ಕಳು ತಮ್ಮನ್ನ ಯಾರು ಪ್ರೈಮರಿ ಕೇರ್ ಗಿವರ್ಸ್, ಈಗ ಮನೆಯಲ್ಲಿ ತಂದೆ ತಾಯಿಯರ ಅತಿ ಮುದ್ದು ಮಾಡಿ ಬೆಳೆಸಿರ್ತಾರೆ, ಅಥವಾ ಕೆಲವೊಮ್ಮೆ ಅಜ್ಜ ಅಜ್ಜಿ ಅತಿ ಮುದ್ದು ಮಾಡಿ ಬೆಳೆಸಿರ್ತಾರೆ. ಸೊ ಏನಾಗ್ಬಿಡುತ್ತೆ, ಅವರಿಂದ ನಾನು ಸಪರೇಟ್ ಆಗ್ಬೇಕು, ಅವರಿಂದ ನಾನು ಒಂದು 7-8 ತಾಸು ದೂರ ಹೋಗಿ ಸ್ಕೂಲಲ್ಲಿ ಇರಬೇಕು ಅಂತ ಆದ ತಕ್ಷಣ ಮಗುಗೆ ಸ್ವಲ್ಪ ಆತಂಕ ಅನ್ನೋದು ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ಕೂಡ ಮಗು ನಾನು ಶಾಲೆಗೆ ಹೋಗಲ್ಲ ಅನ್ನೋದು ಒಂದು ನಿರಾಕರಣೆಯ ಸ್ವಭಾವವನ್ನ ತೋರಿಸಬಹುದು. ಇನ್ನೊಂದು ಸೋಷಿಯಲ್ ಆಂಗ್ಸೈಟಿ. ಸೋಷಿಯಲ್ ಆಂಗ್ಸೈಟಿಯಲ್ಲಿ ಏನಾಗುತ್ತೆ, ಈಗ ಆಬ್ವಿಯಸ್ಲಿ ಒಂದು ಮಗು ಸ್ಕೂಲ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮಗುಗೆ ಅಲ್ಲಿ ಒಂದು ಅಂದ್ರೆ ಸಾಮಾಜಿಕ ಸನ್ನಿವೇಶ ಅನ್ನೋದು ಬಂದೇ ಬರುತ್ತೆ. ಈಗ ಏನಾದ್ರೂ ಎಲ್ಲರ ಮುಂದೆ ಎದ್ ನಿಂತು ಓದು ಅಂತ ಹೇಳೋದಿರ್ಬೋದು ಟೀಚರ್ಸ್, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಯಾದ್ರೂ ಆಟದ ಮೈದಾನದಲ್ಲಿ ಎಲ್ಲರ ಜೊತೆ ಕೂಡ್ಕೊಂಡು ಏನಾದ್ರೂ ಮಾಡೋದಿರ್ಬೋದು, ಅಸೆಂಬ್ಲಿ ಇರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಜಾಸ್ತಿ ಜನಜಂಗುಳಿ ಇದ್ದಲ್ಲಿ ತಾನು ಹೋದಾಗ ತನ್ನನ್ನ ಬೇರೆ ಯಾರಾದ್ರೂ ಒಂದು ಕೀಳು ಮಟ್ಟದಲ್ಲಿ ನೋಡಬಹುದು, ತನ್ಗೆ ಏನೋ ಹಂಗ್ಸಿ ಮಾತಾಡ್ಬೋದು, ಈ ತರನು ಕೆಲವು ಮಕ್ಕಳಿಗೆ ಒಂದು ಹೆದರಿಕೆ ಇರುತ್ತೆ. ಇವರಲ್ಲಿ ಹೆಚ್ಚಾಗಿ ಕಾನ್ಫಿಡೆನ್ಸ್ ಲೆವೆಲ್ಸ್ ಕಡಿಮೆ ಇರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಅವ್ರಿಗೆ ಅದರಿಂದಾಗಿ ಹೊರಗಡೆ ಬರಕ್ಕೆ ಸಾಧ್ಯ ಆಗದೆ ಅವರು ಈ ತರ ಸಾಮಾಜಿಕ ಆತಂಕ ಅನ್ನೋದನ್ನ ಬೆಳೆಸ್ಕೊಂಡು ಅವರು ಶಾಲೆಗೆ ಹೋಗೋದನ್ನ ನಿರಾಕರಿಸೋದನ್ನ ನೋಡ್ತೀವಿ. ಇದನ್ನ ಬಿಟ್ಟು ಸ್ಪೆಸಿಫಿಕ್ ಫೋಬಿಯಾ. ಸೊ ಫೋಬಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫೋಬಿಯಾ ಅನ್ನೋ ಕಾಯಿಲೆಯಲ್ಲಿ ಬೇರೆ ಬೇರೆ ನಮೂನೆಗಳಿರ್ತವೆ. ಈಗ ಅಗೋರಾ ಫೋಬಿಯಾ ಅಂತ ಹೇಳ್ತೀವಿ, ಅಂದ್ರೆ ಜನಜಂಗುಳಿ ಇದ್ದಲ್ಲಿ ನಾನು ಹೋದ್ರೆ ನನಗೆ ಅಲ್ಲಿಂದ ಏನಾದ್ರೂ ಗಂಡಾಂತರ ಬಂತು ಅಂದ್ರೆ ನಂಗೆ ಅಲ್ಲಿಂದ ಎಸ್ಕೇಪ್ ಆಗಕ್ ಆಗಲ್ಲ ಅನ್ನೋಂತ ಒಂದು ಹೆದರಿಕೆ. ಇನ್ನೊಂದು ಕ್ಲಾಸ್ಟ್ರೋಫೋಬಿಯಾ ಅಂತ ಹೇಳ್ತೀವಿ, ಎಲ್ಲಿಯಾದ್ರೂ ಕ್ಲೋಸ್ಡ್ ಸ್ಪೇಸ್ ಇದ್ದಲ್ಲಿ ಏನೋ ಆಗ್ಬಿಡಬಹುದು, ನನಗೆ ಅಲ್ಲಿಂದ ಹೊರಗಡೆ ಹೋಗಕ್ ಆಗದೆ ಇರಬಹುದು, ನನಗೆ ಏನಾದ್ರೂ ಜೀವಕಪಾಯ ಆಗ್ಬಹುದು, ಈ ತರ ಒಂದು ಹೆದರಿಕೆ. ಸೊ ಹಾಗಾಗಿ ಒಂದು ಮಗು ಈಗ ಸ್ಕೂಲಲ್ಲಿ ಜನದಟ್ಟಣೆ ಇರುವಂತ ಒಂದು ಜಾಗ ಇರಬಹುದು, ಅಥವಾ ಮಗುಗೆ ಸ್ಕೂಲಲ್ಲಿ ಶೌಚಾಲಯ ಬಳಸಲಿಕ್ಕೆ ಮಗು ಒಂದೇ ಒಳಗಡೆ ಹೋಗಿ ಹೊರಗಡೆ ಬರಬೇಕು ಅಂದ ತಕ್ಷಣ ಮಗುಗೆ ಆ ಭಯ ಅನ್ನೋದು ಕಾಣಬಹುದು. ಸೊ ಈ ಭಯ ಅನ್ನೋದು ತನ್ನಷ್ಟಕ್ಕೆ ಚಾಲು ಆಗುವಂತ ಸಂದರ್ಭಗಳು ಇರ್ತವೆ, ಇಲ್ಲಾಂದ್ರೆ ಕೆಲವೊಮ್ಮೆ ಏನಾದ್ರೂ ಅಂದ್ರೆ ಘಟನೆಗಳು ನಡೆದು ಮಗುಗೆ ಏನೋ ಆತಂಕ ಸೃಷ್ಟಿಯಾಗಿ ಮತ್ತೆ ಮಗು ಅದನ್ನ ನಿರಾಕರಿಸುವಂತ ಸಾಧ್ಯತೆಗಳು ಇರ್ತವೆ. ಈಗ ಇದು ಮೂರು ಆತಂಕದ ಕಾಯಿಲೆ ಆಯ್ತು. ಇದನ್ನ ಬಿಟ್ಟು ಕೆಲವೊಮ್ಮೆ ನಾವು ಚೈಲ್ಡ್ಹುಡ್ ಡಿಪ್ರೆಷನ್, ಈಗ ಸಣ್ಣ ಮಕ್ಕಳಲ್ಲಿ ಅಥವಾ ಹದಿಹರೆಯದವರಲ್ಲಿ ಖಿನ್ನತೆ ಕಾಯಿಲೆ ಚಾಲು ಆದಾಗ ಮಗುಗೆ ಏನಾಗುತ್ತೆ, ಸಹಜವಾಗಿ ಅಲ್ಲಿ ಶಾಲಾ ವಾತಾವರಣದಲ್ಲಿ ರೂಢಿ ಮಾಡ್ಕೊಳಕ್ ಆಗೋದಿಲ್ಲ, ಪಾಠಗಳನ್ನು ಕೇಳಲಿಕ್ಕೆ ಆಗೋದಿಲ್ಲ, ಏನೋ ಒಂಥರ ಸುಸ್ತು ಅನ್ನಿಸ್ತಾ ಇರುತ್ತೆ. ಇದೆಲ್ಲ ಅಂದ್ರೆ ಸಿಂಪ್ಟಮ್ಸ್ ಗಳಿಂದಾನು ಕೂಡ, ಲಕ್ಷಣಗಳಿಂದಾನು ಏನಾಗಬಹುದು ಮಗುಗೆ, ಖಿನ್ನತೆ ಕಾಯಿಲೆಯಿಂದಾನು ಕೂಡ ಮಗು ಶಾಲೆಗೆ ಹೋಗೋದನ್ನ ನಿರಾಕರಿಸಬಹುದು. ಕೆಲವೊಮ್ಮೆ ನಾವೇನ್ ಗಮನಿಸ್ತೀವಿ, ಇದಕ್ಕಿಂತ ಮುಂಚಿನ ನಾವು ಕಾರ್ಯಕ್ರಮದಲ್ಲಿ ಕೇಳಿರೋ ಹಾಗೆ ADHD ಕಾಯಿಲೆ, ಹೈಪರ್ ಆಕ್ಟಿವಿಟಿ ಕಾಯಿಲೆ ಇದ್ದಾಗ ಕೆಲವೊಮ್ಮೆ ಮಗುಗೆ ಶಾಲೆಯಲ್ಲಿ ಕೂತ್ಕೊಳಕ್ ಆಗಲ್ಲ, ಟೀಚರ್ಸ್ ಅವರಿಗೆ ಪನಿಷ್ಮೆಂಟ್ ಕೊಡ್ತಾ ಇರ್ತಾರೆ, ಬೈತಾ ಇರ್ತಾರೆ. ಇದನ್ನ ತಪ್ಪಿಸ್ಕೊಳ್ಳೋ ಸಂಬಂಧ ಮಗು ಕೆಲವೊಮ್ಮೆ ಶಾಲೆಗೆ ಹೋಗಲ್ಲ ಅಂತ ನಿರಾಕರಿಸಬಹುದು. ಇಲ್ಲ ಅಂತ ಹೇಳಿದ್ರೆ ಮಗು ಸ್ಕೂಲಲ್ಲಿ ಬೇರೆ ಮಕ್ಕಳ ಜೊತೆ ಏನೋ ಒಂದು ಕಿರಿಕಿರಿ ಮಾಡ್ಕೊಂಡಿರ್ಬೋದು. ಈಗ ಕೆಲವೊಮ್ಮೆ ಏನ್ ಹೇಳ್ತೀವಿ, ಮಗುಗೆ ಯಾರ ಜೊತೆಗೂ ಸುಲಭವಾಗಿ ಅಡ್ಜಸ್ಟ್ ಆಗಕ್ಕಾಗಲ್ಲ, ಮಗು ತುಂಬಾ ಹಠಮಾರಿ. ಸೊ ಇಂಥ ಕಾಯಿಲೆಗಳು ಅಥವಾ ಡಿಫಿಕಲ್ಟ್ ಅಂದ್ರೆ ಏನ್ ಹೇಳ್ತೀವಿ, ಟೆಂಪರಾಮೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಅವರ ಮನೋಧರ್ಮನೇ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವ್ರು ಸ್ವಲ್ಪ ಸಿಡುಕು ಸ್ವಭಾವ ಜಾಸ್ತಿ, ಅವರಿಗೆ ಸುಲಭವಾಗಿ ಯಾವುದೇ ವಾತಾವರಣದಲ್ಲಿ ಒಗ್ಗಿಕೊಳ್ಳಕ್ ಆಗೋದಿಲ್ಲ. ಇಂಥ ಸಂದರ್ಭ ಬಂದಾಗ ಕೂಡ ಮಗು ಅದರಿಂದಾಗಿ ನನಗೆ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥಾಗ ಮಗು ಶಾಲೆಗೆ ಹೋಗೋದನ್ನ ನಿರಾಕರಿಸಬಹುದು ಅಂತ ಹೇಳ್ತೀವಿ.
2: ಮೇಡಮ್, ಈಗ ಕೆಲವೊಂದು ಕಾರಣಗಳಿಂದ ಕೆಲವೊಂದು ಸಂದರ್ಭಗಳನ್ನ ಹೊರತುಪಡಿಸಿ ಪ್ರಾರಂಭಿಕ ದಿನಗಳಲ್ಲಿ ಮಗು ಶಾಲೆಗೆ ಹೋಗೋದಕ್ಕೆ ನಿರಾಕರಣೆ ಮಾಡೋದು ಸಹಜ, ಆದ್ರೆ ಖಿನ್ನತೆ ಅಂತಹ ಕಾಯಿಲೆಯಿಂದ ಮಗು ಏನಾದ್ರೂ ಶಾಲೆಗೆ ಹೋಗೋದನ್ನ ನಿರಾಕರಿಸಿದ್ರೆ, ಒಂದು ನಮ್ಮ KLE ಶತಮಾನೋತ್ಸವ ಚಾರಿಟೇಬಲ್ ಆಸ್ಪತ್ರೆ ಯಳೂರಿನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ಚಿಕಿತ್ಸೆಯ ಸೌಲಭ್ಯ ಇದೆಯಾ?
1: ಈಗ ಫಸ್ಟ್ ಆಫ್ ಆಲ್ ಮಗುವನ್ನ ಕರ್ಕೊಂಡು ಬಂದಾಗ ಪೇರೆಂಟ್ಸ್ ಅವರು ಶಾಲಾ ನಿರಾಕರಣೆಯೇ ಮೇನ್ ಲಕ್ಷಣ ಅಂತ ಹೇಳಿದಾಗ, ನಾವು ಮಗುವಿನ ಜೊತೆ ಇರ್ಬೋದು ತಂದೆ ತಾಯಿಯರ ಜೊತೆ ಇರ್ಬೋದು ಫಸ್ಟ್ ಒಂದು ಸಂಭಾಷಣೆ ಮಾಡಿ ಹಿಸ್ಟ್ರಿ ಟೇಕಿಂಗ್ ಇದೆಲ್ಲ ಮಾಡ್ತೀವಿ. ಅಂದ್ರೆ ಮಗು ಏನಾಗ್ತಾ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾನು ಮುಂಚೆ ಹೇಳಿದ ತರಾನೇ ಇದು ಒಂದು ಲಕ್ಷಣ, ಸ್ಕೂಲ್ ರೆಫ್ಯೂಸಲ್ ಅನ್ನೋದೇ ಕಾಯಿಲೆ ಅಲ್ಲ. ಸೊ ಅದರ ಹಿಂದೆ ಬೇರೆ ಏನಾದ್ರೂ ಕಾಯಿಲೆ ಇದ್ದು ಮಗು ಈ ತರ ಲಕ್ಷಣ ತೋರಿಸ್ತಾ ಇದೆ ಅಂತಾದ್ರೆ ಏನ್ ಕಾಯಿಲೆಯಿಂದ ಅಂತ ಹೇಳಿ ಪತ್ತೆ ಹಚ್ಚಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅದು ಆತಂಕದ ಕಾಯಿಲೆ ಆಗಿದ್ರೆ ಆತಂಕದ ಕಾಯಿಲೆ ಸಂಬಂಧ ನಾವು ಟ್ರೀಟ್ಮೆಂಟ್ ಗಳನ್ನ ಚಾಲು ಮಾಡಬೇಕಾಗುತ್ತೆ. ಖಿನ್ನತೆ ಕಾಯಿಲೆ ಅಂತ ಹೇಳಿದ್ರೆ ಫಸ್ಟ್ಗೆ ಆ ಖಿನ್ನತೆ ಅನ್ನೋದು ಯಾಕೆ ಬಂತು, ಮಗುವಿನ ಮನಸ್ಸಲ್ಲಿ ಏನ್ ಕಾಡ್ತಾ ಇದೆ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಾವೇನ್ ಹೇಳ್ತೀವಿ, CBT ಅಂತ ಹೇಳ್ತೀವಿ, ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಹೇಳ್ತೀವಿ, ಅರಿವಿನ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಮಗುವಿಗೆ ಕೌನ್ಸಿಲಿಂಗ್ ಸೆಷನ್ಸ್ ಗಳನ್ನ ಮಾಡ್ತೀವಿ, ಯಾವ ಹಂತದಲ್ಲಿ ಮಗುಗೆ ತೊಂದರೆ ಆಗ್ತಾ ಇದೆ ಅದನ್ನ ಗಮನಿಸ್ತೀವಿ, ಹಾಗೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆನ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಅದರಿಂದ ಮಗುಗೆ ಖಿನ್ನತೆ ಲಕ್ಷಣಗಳು ಕಡಿಮೆ ಆಗ್ತಾ ಇಲ್ಲ ಅಂತಾದ್ರೆ ಕೆಲವೊಮ್ಮೆ ನಾವು ಔಷಧಿಗಳ ಸಹಾಯವನ್ನು ಪಡ್ಕೊಳ್ಬಹುದು. ಇದನ್ನ ಬಿಟ್ಟು ಈಗ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋ ತರ ಮಗುಗೆ ಆತಂಕದ ಕಾಯಿಲೆಯಿಂದಾನೇ ಸ್ಕೂಲಿಗೆ ಹೋಗೋದು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾವು ಹೆಚ್ಚಾಗಿ ಯೂಸ್ ಮಾಡುವಂತ ಟೆಕ್ನಿಕ್ ಅನ್ನ ನಾವು ಗ್ರೇಡೆಡ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿನಿತ್ಯ ಮಗುಗೆ ಸ್ಕೂಲಿಗೆ ಹೋಗೋ ಟೈಮ್ ಬಂದ ತಕ್ಷಣ ನಾವೇನ್ ಮಾಡ್ಬೇಕು, ಈಗ ಇವತ್ತಿಂದ ನಾವು ಮಗುಗೆ ಚಿಕಿತ್ಸೆ ಪ್ರಾರಂಭ ಮಾಡ್ತಾ ಇದೀವಿ ಅಂದ್ರೆ ಮಗುಗೆ ದಿನನಿತ್ಯದ ಹಾಗೆ ಒಂದು ಯೂನಿಫಾರ್ಮ್ ಅನ್ನು ತೊಡಿಸ್ಬೇಕು, ಮಗುಗೆ ಸ್ಕೂಲ್ ಬುಕ್ಸ್ ಎಲ್ಲ ಹಾಕಿ ಬ್ಯಾಗ್ ಅನ್ನ ಕೊಡಬೇಕು, ತಂದೆ ತಾಯಿಯರು ಅಥವಾ ಥೆರಪಿಸ್ಟ್ ಇರ್ಬೋದು, ಯಾರೇ ಇರ್ಬೋದು, ಕೌನ್ಸಿಲಿಂಗ್ ಮಾಡೋರು ಇರ್ಬೋದು, ಅವರು ಆ ಮಗುನ ಕರ್ಕೊಂಡು ಹೋಗಿ ಸ್ಕೂಲ್ ಮಟ್ಟ ಬಿಡೋದು. ಸೊ ಮಗುಗೆ ಫಸ್ಟ್ ಸ್ಟೆಪ್ ಏನು, ಗ್ರೇಡೆಡ್ ಎಕ್ಸ್ಪೋಜರ್ ಅಂದ್ರೆ ಒಂದೇ ಸತಿ ಮಗು ಹೋಗಿ ಸ್ಕೂಲ್ ಅಲ್ಲಿ ಕೂತ್ಕೊಳ್ಳೋದಲ್ಲ. ಸೊ ಅದನ್ನ ನಿಧಾನವಾಗಿ ಅಂದ್ರೆ ಒಂದೊಂದೇ ಗ್ರೇಡ್ ಹೆಚ್ ಮಾಡ್ತಾ ಹೋಗುವಂತದ್ದು. ಸೊ ಫಸ್ಟ್ ದಿನ ಮಗು ಏನ್ ಮಾಡ್ತು, ಬರೇ ಯೂನಿಫಾರ್ಮ್ ಹಾಕೊಂಡು ಹೋಗಿ ಮೇ ಬಿ ಸ್ಕೂಲ್ ಹೊರಗಡೆ ಎಲ್ಲೋ ಗೇಟ್ ಹತ್ರ ಕೂತ್ ಬಂದಿದೆ, ಅದು ಎಷ್ಟು ಟೈಮ್ ಕೂತ್ಕೊಳಕ್ ಆಗುತ್ತೆ ಅನ್ನೋದು ಒಂದು ಪ್ರಯತ್ನ ಮಾಡೋದು, ಮತ್ತೆ ವಾಪಸ್ ಕರ್ಕೊಂಡು ಬರೋದು. ಅದಾದ್ಮೇಲೆ ಎರಡನೇ ದಿನ ಏನ್ ಮಾಡ್ಬೋದು, ಮೇ ಬಿ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡಿ ಒಂದು ಗ್ರೇಡ್ ಮೇಲೆ, ಅಂದ್ರೆ ಏನ್ ಮಾಡ್ಬೋದು, ಮಗುವನ್ನ ಕ್ಲಾಸಿನ ಒಳಗಡೆ ಕರ್ಕೊಂಡು ಹೋಗೋದು, ಮೇ ಬಿ ಒಂದು ಅರ್ಧ ತಾಸು ಇಲ್ಲ ಒಂದು ಸಬ್ಜೆಕ್ಟ್ ಪೀರಿಯಡ್ ಮುಗಿಯೋ ತನಕ ಮಗುನ ಕೂತ್ಕೊಳ್ಸೋದು. ಸೊ ಹಿಂಗೆ ನಾವೇನ್ ಹೇಳ್ತೀವಿ, ನಿಧಾನವಾಗಿ ಮಗುಗೆ ಆ ಆತಂಕ ಅನ್ನೋದೇನಿದೆ ಅದನ್ನ ಮಗು ಎದುರಿಸೋದಕ್ಕೆ ಪ್ರಾರಂಭ ಮಾಡಬೇಕು ಅನ್ನೋದ್ರ ಸಂಬಂಧ ಮಗುಗೊಂದು ಸಪೋರ್ಟ್. ಸೊ ಮಗುಗೆ ಒಬ್ಬನಿಗೆ ಅಥವಾ ಒಬ್ಳಿಗೆ ಹೋಗೋದು ಕಷ್ಟ ಆಗುತ್ತೆ, ಹಾಗಾಗಿ ತಂದೆ ತಾಯಿ ಇರ್ಬೋದು ಇಲ್ಲ ಟೀಚರ್ಸ್ ಇರ್ಬೋದು ಜೊತೆಯಲ್ಲಿ ಒಂದು ಕೆಲಸ ಮಾಡಿಕೊಂಡು ಮಗುವಿನ ಏನ್ ಚಾಲೆಂಜಸ್ ಇದಾವೆ ಅದ್ರ ಸಂಬಂಧ ಒಂದು ಸಪೋರ್ಟ್ ಅನ್ನೋದನ್ನ ನೀಡಬೇಕಾಗುತ್ತೆ ಅಂತ ಹೇಳ್ತೀವಿ.
2: ಮೇಡಮ್, ಈಗ ಕೊನೆಯದಾಗಿ ಕೇಳುಗರಿಗೆ ಈ ಒಂದು ಮಕ್ಕಳಲ್ಲಿ ಕಂಡು ಬರುವಂತಹ ಶಾಲಾ ನಿರಾಕರಣೆಯ ಆತಂಕವನ್ನ, ಮಕ್ಕಳಲ್ಲಿ ಇರುವಂತಹ ಈ ಆತಂಕವನ್ನ ನಿವಾರಣೆ ಮಾಡೋದಕ್ಕೆ ಪಾಲಕರಿಗೆ ಏನ್ ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
1: ಈಗ ನಾವು ಗಮನಿಸ್ಲಿಕ್ಕೆ ಹೋದ್ರೆ ಮೇ ಬಿ ಒಂದು 10-20 ವರ್ಷಗಳ ಹಿಂದೆ ಹೇಗಿತ್ತು ಶೈಕ್ಷಣಿಕ ಜೀವನ, ಇವಾಗ ಆತರ ಇಲ್ಲ. ಪ್ರಪಂಚದಾದ್ಯಂತ ನಾವೇನ್ ಗಮನಿಸ್ತಾ ಇದೀವಿ ಅಂತ ಹೇಳಿದ್ರೆ, ಸಣ್ಣ ಮಕ್ಕಳಿಂದ ಹಿಡಿದು ಯಾರೇ ಯಾವುದೇ ಮಟ್ಟದ ಎಜುಕೇಶನ್ ಅನ್ನೋದನ್ನು ಪಡಿತಾ ಇದ್ರು ಕೂಡ ಅವರಲ್ಲಿರೋ ಒತ್ತಡ ಅಷ್ಟೊಂದು ಜಾಸ್ತಿ ಇರುತ್ತೆ. ಅಂದ್ರೆ ಪ್ರತಿಯೊಂದು ಮಗುಗೂ ಕೂಡ ವಾರ ವಾರ ಟೆಸ್ಟ್ ಬರ್ತಾ ಇರುತ್ತೆ, ವಾರ ವಾರ ಎಕ್ಸಾಮ್ಸ್ ಬರ್ತಾ ಇರುತ್ತೆ, ಅದೇ ತರ ಪೇರೆಂಟ್ಸ್ ಕೂಡ ಆ ಒಂದು ಪ್ರೆಷರ್ ಅನ್ನೋದನ್ನ ಏನ್ ಬಿಲ್ಡ್ ಅಪ್ ಮಾಡ್ತಾ ಇದಾರೆ ಅದು ಹೆಚ್ಚೇ ಆಗ್ತಾ ಇದೆ ಅಂತ ಹೇಳಿ ಗಮನಿಸಬಹುದು ನಾವು. ಸೊ ಇದು ಆಬ್ವಿಯಸ್ಲಿ ಮಗುವಿನ ಮನಸ್ಸಿನಲ್ಲಿ ಆತಂಕ ಅನ್ನೋದನ್ನ ಜಾಸ್ತಿ ಮಾಡುತ್ತೆ, ಹಾಗೂ ಈ ಕಾರಣದಿಂದಾನೇ ಮಗು ಕೆಲವೊಮ್ಮೆ ಶಾಲಾ ನಿರಾಕರಣೆಯನ್ನು ತೋರಿಸಲಿಕ್ಕೆ ಕಾರಣ ಆಗಬಹುದು ಅಂತಾನು ಹೇಳ್ತೀವಿ. ಸೊ ಇನ್ ಕೇಸ್ ನಾವೇನ್ ಹೇಳ್ತೀವಿ, ಈಗ ಮಗು ಶಾಲೆಗೆ ಹೋಗಕ್ಕೆ ಸಮಸ್ಯೆ ಉಂಟಾಗ್ತದೆ ಆಗ್ತಾ ಇದೆ, ಮಗುಗೆ ಏನೋ ಒಂದ್ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಂದೆ ತಾಯಿಯರ ಗಮನಕ್ಕೆ ಬಂತು. ಅದು ಈಗ ಮಗುವಿನ ಕಲಿಕೆ ಅಥವಾ ತೊಂದರೆ ಅನುಭವಿಸೋದಿರಬಹುದು, ಅಥವಾ ಮಗುವಿನ ಯೋಗಕ್ಷೇಮ ಇರಬಹುದು, ಮಗು ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ಇದ್ರ ಮುಖಾಂತರ ಎಲ್ಲಿಯಾದ್ರೂ ಗಮನಕ್ಕೆ ಬಂತು, ಅಥವಾ ಮಗು ಪ್ರತಿನಿತ್ಯ ಶಾಲೆಗೆ ಹೋಗೋದ್ರ ಬಗ್ಗೆ ಹಠ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದೀರ್ಘಕಾಲದ ಬಗ್ಗೆ ನೀವು ಅದನ್ನ ಅಂದ್ರೆ ಗಮನಿಸ್ತಾ ಕೂತ್ಕೊಳ್ಳೋದ್ರಿಂದ ಮಗುಗೆ ಸಮಸ್ಯೆನೆ ಹೆಚ್ಚಾಗುತ್ತೆ ಅಂತ ಹೇಳ್ತೀವಿ. ಅದೇನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ತಕ್ಷಣ ಬಗೆಹರಿಸೋದ್ರಿಂದ ಏನಾಗುತ್ತೆ, ಮಗುಗೆ ವಾಪಸ್ ಒಂದು ನಾರ್ಮಲ್ ಆಗಿ ಶೈಕ್ಷಣಿಕ ಜೀವನ ಮುನ್ನಡೆಸೋದಕ್ಕೆ ಸಾಧ್ಯ ಆಗೋ ಹಾಗೆ ಮಾಡಕ್ ಸಾಧ್ಯ ಇದೆ. ಹಾಗಾಗಿ ಎಲ್ಲಿಯಾದ್ರೂ ಮಗು ಒಂದು ವಾರ ಎರಡು ವಾರ ತನಕ ಹೋಗ್ತಾ ಇಲ್ಲ ಅಂತ ಗಮನಕ್ಕೆ ಬಂತು ಅಂತ ಹೇಳಿದ್ರೆ, ದಯವಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ. ಮಗುವನ್ನು ಇವ್ಯಾಲ್ಯುಯೇಟ್ ಮಾಡ್ತೀವಿ, ತಂದೆ ತಾಯಿಯರ ಜೊತೆಗೂ ಸಂಭಾಷಣೆ ಮಾಡ್ತೀವಿ, ಹಾಗೆ ಮಗುವಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ.
2: ಖಂಡಿತ ಮೇಡಮ್. ಮೇಡಮ್, ಕಾರ್ಯಕ್ರಮದಲ್ಲಿ ಶಾಲೆಗೆ ಹೋಗುವಂತಹ ಮಕ್ಕಳಲ್ಲಿ ಕಂಡುಬರುವಂತಹ ಈ ಒಂದು ಶಾಲಾ ನಿರಾಕರಣೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ. ಧನ್ಯವಾದಗಳು.
1: ಧನ್ಯವಾದಗಳು.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮೊಗ್ಗಿನ ಮನಸ್ಸು ಮಾನಸಿಕ ಆರೋಗ್ಯ ಜಾಗೃತಿ ಸರಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವರು ಡಾಕ್ಟರ್ ಅಶ್ವಿನಿ ಪದ್ಮಶಾಲಿ, ಸಹಾಯಕ ಪ್ರಾಧ್ಯಾಪಕರು, ಮನೋರೋಗ ವಿಭಾಗ, ಕೆಎಲ್ಇ ಶತಮಾನೋತ್ಸವ ಚಾರಿಟಬಲ್ ಆಸ್ಪತ್ರೆ, ಯಳ್ಳೂರು, ಬೆಳಗಾವಿ. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನು ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9099049004. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮ. ದೇಶ ಸುತ್ತು ಕೋಶ ಓದು ಅನ್ನೋ ಒಂದು ನಾಡುನುಡಿ ಇದೆ ಅಲ್ವಾ ಸ್ನೇಹಿತರೆ? ಆದ್ರೆ ದೇಶ ಸುತ್ತೋಕೆ ಪದೇ ಪದೇ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ದುಡ್ಡು ಮತ್ತೆ ಸಮಯ ಎರಡು ಕೂಡ ಬೇಕಾಗುತ್ತೆ. ಆದ್ರೆ ಕೋಶ ಓದ್ತಾ ದೇಶವನ್ನ ಸುತ್ತಬಹುದು. ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಪುಸ್ತಕ ಓದುವ ಹವ್ಯಾಸ ಹಾಗೆಯೇ ಕೊಂಚ ಸಮಯ ಇದ್ರೆ ಸಾಕು, ಒಂದೊಳ್ಳೆ ಪ್ರವಾಸ ಕಥನವನ್ನ ಓದ್ತಾ ಹೋದ್ರೆ ತಮಗೆ ಪ್ರವಾಸವನ್ನ ಹೋದಂತಹ ಒಂದು ಅನುಭವವಾಗುತ್ತೆ. ಅಂತಹ ಪ್ರವಾಸ ಕಥನಗಳ ಪರಿಚಯವನ್ನ ಮಾಡಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳು ಲೇಖಕರು ಆದಂತಹ ಶ್ರೀಮತಿ ಜ್ಯೋತಿ ಬಾದಾಮಿಯವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
1: ನಮಸ್ಕಾರ. ವೇಣುಧ್ವನಿಯೊಳಗೆ ನನ್ನ ಒಂದು ಅನುಭವಗಳನ್ನು ಹಂಚಿಕೊಳ್ಳಕ್ ಬಹಳ ಸಂತೋಷ ಆಗ್ತಾ ಇದೆ. ನಾನು ಜ್ಯೋತಿ ಬಾದಾಮಿ. ತಮ್ಮೊಂದಿಗೆ ಕೆಲವು ವಿಷಯಗಳನ್ನ ಇಲ್ಲಿ ಪ್ರವಾಸದ ಕುರಿತೇ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಂಡಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಇದು ಬಹಳಷ್ಟು ವಿಚಾರಗಳನ್ನ ಹೇಳಕ್ಕೆ ನಾವು ಪ್ರವಾಸ ಮಾಡಿ ಬಂದವರಿಗೆ ಯಾವಾಗ್ಲೂ ಆಸಕ್ತಿ ಬಹಳ, ಏನಾದ್ರು ಎಲ್ಲರ ಮುಂದೆ ಹೇಳ್ಕೋಬೇಕು ಅಂತ ಅಂತ ಒಂದು ಅವಕಾಶವನ್ನ ನನಗೆ ವೇಣುಧ್ವನಿ ಕೊಟ್ಟಿದೆ. ಇವತ್ತು ನಾನು ಒಂದೆರಡು ವಿಷಯಗಳನ್ನ ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ನಾವು ಪ್ರವಾಸ ಅಂತ ಸ್ವಲ್ಪ ನಾವು ಅದರ ಹಿನ್ನೆಲೆಯಿಂದ ನೋಡ್ಬೇಕಾಗುತ್ತೆ. ಪ್ರವಾಸ ಯಾವಾಗ ಸ್ಟಾರ್ಟ್ ಪ್ರಾರಂಭ ಆಯಿತು, ಪ್ರವಾಸ ಸಾಹಿತ್ಯ ಯಾವಾಗ ಪ್ರಾರಂಭ ಆಯಿತು, ಪ್ರವಾಸ ಯಾವಾಗಿಂದನೂ ಹೋಗ್ತಾರೆ. ಮೊದಲಿಂದನೂ ನಾವು ನೋಡ್ತೀವಿ, ಚಕ್ಕಡಿ ಒಳಗೆ ಕಾಶಿ ಯಾತ್ರೆ ಹೋಗ್ತಾ ಇದ್ರು, ನಡೀತಾನೆ ಕಾಶಿ ಯಾತ್ರೆಗೆ ಹೋದ್ರು ವಾಪಸ್ಸೇ ಬರ್ತಾ ಇರಲಿಲ್ಲ, ಇಂಥವೆಲ್ಲ ವಿಷಯಗಳನ್ನ ಕೇಳಿದ್ವಿ. ಆದ್ರೆ ಈಗ ಆಧುನಿಕ ಕಾಲದಲ್ಲಿ ಪ್ರವಾಸಕ್ಕೆ ಹೆಚ್ಚಿನ ಒಂದು ಅನುಕೂಲಗಳು ಸಿಕ್ಕಿದಾವೆ, ಹಣಕಾಸು ವ್ಯವಸ್ಥೆನೂ ಚೆನ್ನಾಗಿದೆ. ಹೀಗಾಗಿ ಅದೊಂದು ಪ್ರವಾಸನೇ ಒಂದು ಹುಚ್ಚು ಅನ್ನುವ ರೀತಿಯಲ್ಲಿ ಈಗ ನಾವು ಪ್ರವಾಸವನ್ನ ಹಮ್ಮಿಕೊಳ್ತಾ ಇದ್ದೀವಿ. ಇಲ್ಲಿ ನಾನು ಸ್ವಲ್ಪ ಹಿನ್ನೆಲೆಗೆ ಹೋದಾಗ ನನಗೆ ಮಾರ್ಕೋ ಪೋಲೊ ಅಂತ, ಅವನು ಇಟಲಿ ಎಂದು ಪ್ರವಾಸ ಸಾಹಿತ್ಯ ಬೆಳೆದು ಬಂದಿದ್ದು ಅವನಿಂದ ಅಂತ ಒಂದು ಮಾತು ನಮ್ಮಲ್ಲಿ ಸಾಹಿತ್ಯದಲ್ಲಿ ಬರುತ್ತೆ. ಅವನು ವೆನಿಸ್ ನಗರದಿಂದ ಚೀನಾಕ್ಕೆ ಭೂ ಸಂಚಾರವನ್ನು ಕೈಗೊಳ್ತಾನೆ. ಅದು ಅದನ್ನ ಬಂದ್ಮೇಲೆ ಅವನಿಗೆ ಬಹಳಷ್ಟು ಅನುಭವ ಆಗುತ್ತೆ. ಅದನ್ನ ಅವನಿಗೆ ಬರೀಲಿಕ್ಕೆ ಬರ್ತಾ ಇರಲಿಲ್ಲ, ಏನು ಭಾಷೆ ಇದನ್ನು ಗೊತ್ತಿಲ್ಲ. ಅವನು ಒಬ್ಬ ಪಾದ್ರಿಯಿಂದ, ಯಾಕಂದ್ರೆ ಇವನು ಬರೆದ್ರೆ ಅದು ನಮ್ಮ ತರ ಇಲ್ವೋ ಅನ್ನೋ ಒಂದು ಅನುಮಾನ ಅವನಿಗೆ ಬಂದಿರಬಹುದು. ಅದರಿಂದ ಒಬ್ಬ ಪಾದ್ರಿಯಿಂದ ಅದನ್ನ ಬರೆಸ್ತಾನೆ ಅವನು. ಅದು ಮುಂದೆ ಅದೇ ಕೊಲಂಬಸ್ನಂತಹ ಒಬ್ಬ ಸಂಶೋಧಕರಿಗೆ ಅದು ಪರಿಶೋಧನೆಗೆ ಬಹಳ ಉಪಯೋಗ ಆಯಿತು ಅನ್ನುವ ಮಾತು ನಾವು ನಮ್ಮ ಇತಿಹಾಸದಲ್ಲಿ ಓದ್ತಾ ಬರ್ತೀವಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಸಾಹಿತ್ಯನೇ ಒಂದು ವಿಶೇಷ ಸಾಹಿತ್ಯವಾಗಿ ಬೆಳೆದು ಬಂದಿದ್ದು ಕರ್ಕಿ ವೆಂಕಟರಮಣ ಶಾಸ್ತ್ರಿಗಳು ಅಂತ. ಅವರು 1890 ದಕ್ಷಿಣ ಭಾರತ ಯಾತ್ರೆ ಮಾಡ್ತಾರೆ. ಅದು ಮಾಡಿ ಬಂದ್ಮೇಲೆ ಅವರಿಗೆ ಒಂದು ಗ್ರಂಥವನ್ನು ರಚಿಸಬೇಕು ಅಂತ, ಬೃಹತ್ ಗ್ರಂಥವನ್ನ ಅದನ್ನ ರಚಿಸ್ತಾರೆ. ವಿಶೇಷ ಅಂದ್ರೆ ಆ ಒಂದು ಗ್ರಂಥವನ್ನು ರಚಿಸಿದ ಮೇಲೆ 35 ಕಾಲ ಬೇರೆ ಯಾವುದೇ ಪ್ರವಾಸ ಕಥನ, ಪ್ರವಾಸ ಸಾಹಿತ್ಯ ಬಂದಿಲ್ಲ ಅನ್ನುವಂತ ಒಂದು ವಿಷಯ ನಮಗೆ ಇತಿಹಾಸದಲ್ಲಿ ಕಂಡು ಬರ್ತದೆ ನಮ್ಮ ಸಾಹಿತ್ಯದಲ್ಲಿ. ಆಮೇಲೆ ನಮಗೆ ಒಂದ್ ಸ್ವಲ್ಪ ವಿಸಿ ಅವರ ಪಂಪ ಯಾತ್ರೆ ಅಂತ ಬರುತ್ತೆ. ಬರೀ 2 ಒಂದು ಯಾತ್ರೆಯನ್ನು ಅವ್ರು ಮಾಡಿದ್ರು ಸಹ ಪಂಪ ಇದಕ್ಕೆ, ಅದು ಹಂಪಿಗೆ. ಅಲ್ಲಿ ಅವ್ರಿಗೆ ಇತಿಹಾಸ, ಅಲ್ಲಿ ಇತಿಹಾಸ ಚರಿತ್ರೆ ಎಲ್ಲವನ್ನ ಬರಿತಾ ಅವರು 200 ಚರಿತ್ರೆಯನ್ನೇ ಒಂದು ಕಾವ್ಯದ ಮೂಲಕ ಕಟ್ಕೊಡ್ತಾರೆ, ಯಾರು ವಿಸಿ ಅವರು. ಅದು ಹೀಗೆ ಅದು ಸ್ವಲ್ಪ ಬರಿತಾ ಹೋದ್ರೆ 2 ಪ್ರವಾಸ 250 ಚರಿತ್ರೆಯನ್ನ ದೊಡ್ಡ ಒಂದು ಸಂಪುಟವನ್ನೇ ಬರೀತಾರೆ ಅಂತಂದ್ರೆ ಪ್ರವಾಸ ಅವ್ರ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅನ್ನೋದು ಸಹ ನಾವಿಲ್ಲಿ ಕಲಿತಾ ಹೋಗ್ತೀವಿ. ವಿಕೃ ಗೋಕಾಕ್ ಅವರು ಒಂದು ಸಮುದ್ರದ ಆಚೆ ಒಂದು ಕಾವ್ಯ ರೂಪದಲ್ಲಿ ಅವರು ಬರೆದಿದ್ದಾರೆ. ಕಾವ್ಯ ರೂಪದಲ್ಲಿ ಬರೆದಿದ್ದಂತಹ ಒಂದು ಪ್ರವಾಸ ಕಥನ ಇದು ಮೊದಲೇದ್ದು ಅಂತ ಒಂದು ನಮಗೆ ಅನಿಸ್ತದೆ ನಮ್ದು ಕನ್ನಡ ಭಾಷೆಯಲ್ಲಿ. ಅವರು ಜಪಾನ್ ದೇಶದ ಒಂದು ಕಾವ್ಯವನ್ನು ಸಹ ಅವರು ಕಾವ್ಯ ರೂಪದಲ್ಲಿ ಜಪಾನ್ ದೇಶದ ಒಂದು ಪ್ರವಾಸವನ್ನ ಅವರು ವಿವರಿಸ್ತಾರೆ. ಹಾಗೆ ನಮಗೆ ಸ್ವಲ್ಪ ಮಹಿಳೆಯರ ಕಡೆ ಹೊಳೆದಾಗ ನಮಗೆ ಶಾಂತಾದೇವಿ ಮಾಳವಾಡ ಅವರು ಸಿಗ್ತಾರೆ. ಬೆಳಗಾವಿ ಅವರೇ ಅಂತ ಲತಾ ಗುತ್ತಿ ಅವರು ಇದ್ದಾರೆ, ಅವರು ಪ್ರವಾಸ ಕಥನಗಳನ್ನು ಬರೆದಾರೆ. ಈಗಂತೂ ತುಂಬಾ ಜನ ಇದ್ದಾರೆ, ಕೆಲವು ನಾವು ಹಿಂದಿನ ಒಂದು ಅಧ್ಯಯನ ಮಾಡಿದಾಗ ನಮಗೆ ಇದೆಲ್ಲ ಸಿಗ್ತವೆ. ಹಾಗೆ ಚೀನಾ ಪ್ರವಾಸ ಮಾಡಿದಂತಹ ಜೆ.ಪಿ. ರಾಜರತ್ನಂ ಅವರು, ಇವರೆಲ್ಲ ಅಂದ್ರೆ ಅವರಿಗೆಲ್ಲ ಪ್ರಭಾವನ ಬೀರಿತ್ತು ಅದು ಪ್ರವಾಸ. ಅದನ್ನ ಹೇಗಾದ್ರೂ ನಾವು ಅದನ್ನ ದಾಖಲೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇವರು ಇದು ಮಾಡ್ತಾರೆ. ಆಮೇಲೆ ಅಮೆರಿಕಾದಲ್ಲಿ ಗುರೂರ್ ಅಂತ ಒಂದಿದೆ, ಅದಂತೂ ತುಂಬಾ ಹಾಸ್ಯಮಯವಾಗಿ ಮತ್ತೆ ಅನುಭವಗಳನ್ನು ಬಹಳ ಚೆನ್ನಾಗಿ ಅದರಲ್ಲಿ ವಿವರಿಸಿದ್ದಾರೆ. ಈ ಪ್ರವಾಸ ಕಥನಗಳನ್ನು ಓದಬೇಕು, ನಾವೆಲ್ಲ ಸಾಹಿತ್ಯದ ಜೊತೆಗೆ ಪ್ರವಾಸ ಕಥನಗಳನ್ನು ಓದಬೇಕು. ನಾವಿವನ್ನೆಲ್ಲ ಸ್ವಲ್ಪ ಓದಿದ್ದನ್ನೇ ನಾ ಇಲ್ಲಿ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಂಗೆ ಇನ್ನೊಂದು ವಿಶೇಷ ಅಂತ ಅನ್ಸಿದ್ದು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಅವರು ಮಾನಸರೋವರ ಯಾತ್ರೆ ಮಾಡಿದ್ ಬಂದು ಅದರದೊಂದು ಗ್ರಂಥವನ್ನು ರಚಿಸಿದ್ರು ಅವರು. ಅಂದ್ರೆ ಇವೆಲ್ಲ ವಿಶೇಷ ನಮಗೆ, ಯಾಕಂದ್ರೆ ನಾ ಎಲ್ಲೆಲ್ಲಿ ಹೋಗಿ ಬಂದಿದ್ದೀನಲ್ಲ ಆ ಇದನ್ನ ಅಷ್ಟೇ ತಗೊಳ್ತಾ ಇದ್ದೀನಿ ಇಲ್ಲಿ. ಅಂದ್ರೆ ಯಾರ್ಯಾರು ರಚಿಸಿದ್ದಾರೆ ಅಂತ ನಾವು ಅಧ್ಯಯನ ಮಾಡ್ತೀವಲ್ಲ, ಅವಾಗ ಇವೆಲ್ಲ ನಮಗೆ ಸಿಗ್ತದೆ. ಅದೇ ರೀತಿ ನಮಗೆ ಶಿವರಾಮ್ ಕಾರಂತರಿಂದ ಭೂಮಿನಿಂದ ಬರಮಾಕೆ ಅದ್ರ ಬಗ್ಗೆ ಬರೆದಿದ್ದಾರೆ. ಆಮೇಲೆ ನೆಹರು ಅವರು ಮಗಳ ಬಗ್ಗೆ, ಮಗಳಿಗೊಂದು ಪತ್ರ ಬರೀತಾರಲ್ಲ, ಆ ಪತ್ರನೂ ಒಂದು ಪ್ರವಾಸ ಕಥನ ಅನ್ನುವ ಒಂದು ದೃಷ್ಟಿಕೋನದಿಂದ ಇಲ್ಲಿ ಪರಿಗಣಿಸಲಾಗುತ್ತದೆ. ಹೀಗೆ ಹಲವು ವಿಷಯಗಳನ್ನು ನಾನು ಇಲ್ಲಿ ಗಮನಿಸ್ತಾ ಹೋದೆ. ಒಂದು ವಿಷಯ ಹೇಳ್ತಾರೆ ಇದರಲ್ಲಿ ಕೃ ಗೋಕಾಕ್ ಅವರು ತಮ್ಮ ಒಂದು ಪ್ರವಾಸ ಕಥನದಲ್ಲಿ ಒಂದು ಮುನ್ನುಡಿಯನ್ನು ಬರ್ತಾ ಒಂದು ಮಾತು ಹೇಳ್ತಾರೆ ಅವರು. ನಾನು ಪಯಣಿಸಿದಂತೆ ನನ್ನ ಕನಸುಗಳು ವೃದ್ಧಂಗಿತವಾಗುತ್ತದೆ. ದೈನಂದಿನ ಜೀವನದಲ್ಲಿ ಕಳೆದುಕೊಂಡ ಸ್ವಾತಂತ್ರ್ಯ ಅಲ್ಲಿ ತಾನೇ ತಾನಾಗಿ ಮೆರೆಯುತ್ತದೆ. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲ. ಅಂದ್ರೆ ನಾವು ಏನು ಒಂದು ಪ್ರವಾಸಕ್ಕೆ ಅಂತ ಹೋಗ್ತೀವಿ, ಅಲ್ಲಿ ನಮ್ಮ ಒಂದೆಲ್ಲ ಹಿಂದಿನ ಒಂದು ನಮ್ದೇನು ಕಷ್ಟಗಳಿರ್ತವೆ, ಸಂಘರ್ಷಗಳಿರ್ತವೆ, ಏನೋ ಒಂದು ದೈನಂದಿನ ಓಡಾಟಗಳಿರ್ತವೆ, ಎಲ್ಲವನ್ನು ಮರೆತು ನಾವು ಬೇರೆ ಒಂದು ಲೋಕದಲ್ಲಿ ಅಲ್ಲಿದ್ದು ಸ್ವತಂತ್ರವಾಗಿ ಅದು ತಾನೇ ತಾನಾಗಿ ಅಲ್ಲಿ ಮೆರೆಯುತ್ತದೆ ಅನ್ನುವ ಒಂದು ಮಾತನ್ನ ಅಲ್ಲಿ ಹೇಳ್ತಾರೆ. ನಾನಂತೂ ಪ್ರವಾಸವನ್ನ ಒಂದು ಟಾನಿಕ್ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ರವಾಸ ಮಾಡಬಂದ್ಮೇಲೆ ನಮಗೆ ಒಂದು 6 ತಿಂಗಳು ಅದೇ ಗುಂಗಿನಲ್ಲಿ ಏನೋ ಒಂದು ಹೊಸತನ ಒಂದು ಸೇರ್ಕೊಳ್ತಾ ಅದಕ್ಕೆ ನಾನು ಯಾವಾಗಲೂ ಅದಂತಿರ್ತೀನಿ. ಒಂದು ದಿವಸ 2 ದಿವಸ ಪ್ರವಾಸ ಹೋಗಿ ಬಂದ್ರು ನಮಗೆ ಟಾನಿಕ್ ರೀತಿಯಲ್ಲಿ ಅದು ಕೆಲಸ ಮಾಡುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಹೀಗೆ ನಾನು ಒಂದು ಅದರ ಹಿನ್ನೆಲೆಯನ್ನ ತಮ್ಮಂದಿಟ್ಟಿದ್ದೀನಿ. ಅದ ಪ್ರವಾಸ ಅಂದ್ರೆ ಒಂದು ಹುಚ್ಚು ಅಂತನೋ, ಪ್ರವಾಸ ಅಂತಂದ್ರೆ ಒಂದು ಚಟ ಅಂತನೋ, ಅಂದ್ರೆ ಒಂದ್ ಸ್ವಲ್ಪ ದಿವಸ ಹೋಗಿ ಬರಲಿಲ್ಲ ಅಂದ್ರೆ ಮತ್ತೆ ಎಲ್ಲರೂ ಹೋಗಿ ಬರಬೇಕು ಅನ್ನುವ ಒಂದು ಚಟ ತುಡಿತಾ ಇರ್ತದಲ್ಲ, ಅದು ನಾನು ಪ್ರವಾಸ ಇದರಲ್ಲಿ ಕಂಡುಕೊಂಡಿದ್ದೀನಿ.
0: ಮೇಡಮ್, ತಾವ್ ಹೇಳಿದ್ರಿ ಪ್ರವಾಸ ಅಂದ್ರೆ ಟಾನಿಕ್ ಅಂತ, ಜೀವನಕ್ಕೆ ಮರು ಉತ್ಸಾಹವನ್ನ ನೀಡುತ್ತೆ ಅಂತ ಹೇಳಿದ್ರಿ. ಈಗ ಪ್ರವಾಸ ಕಥನವನ್ನ ತಾವು ಕೈಗೊಂಡಂತಹ ಪ್ರದೇಶಗಳ ಒಂದು ಕಥನವನ್ನ ಬರಿಬೇಕು, ಪ್ರವಾಸ ಕಥನವನ್ನ ಬರಿಬೇಕು ಅಂತ ಅನ್ಸಿದ್ಯಾವಾಗ ಅಂತ?
1: ನಾನು ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಂಗೆ. ಯಾಕಂದ್ರೆ ನಾನು ಪ್ರವಾಸ ಹೋಗಿ ಬಂದ್ಮೇಲೆ ನಮ್ಗೆ ಅದೊಂದು ಚಟ, ಯಾರಿಗೂ ಗೊತ್ತಿದೆ ಅಲ್ಲಿ ಎಲ್ಲಿ ಹೋಗಿ ಬಂದಿದ್ದೀರಾ ಅಂತ ಕೇಳ್ತಾರೆ. ಆಮೇಲೆ ಒಂದೊಂದೇ ಪ್ರಶ್ನೆಗಳನ್ನು ಕೇಳಕ್ ಶುರು ಮಾಡ್ತಾರೆ. ಅದನ್ನ ನಮ್ಗೆ ತಲೆಯಲ್ಲಿ ಇಷ್ಟು ಹಚ್ಚೋತ್ತು ಬಿಟ್ಟಿರುತ್ತೆ, ಕಣ್ಣು ಮುಂದೆ ಅದು ಕಟ್ಟದಂಗೆ ಇರುತ್ತೆ. ಅದನ್ನ ಹೇಳಿದಾಗ ಸಮಾಧಾನ ಆಗುತ್ತೆ ನಮಗೆ. ಒಂದೊಂದ್ಸಲ ಯಾರು ಕೇಳದೇ ಇದ್ರು ನಾವು ಹೇಳ್ತೀವೇನೋ ಹಂಗೆ, ಅದನ್ನೆಲ್ಲ ಹೇಳ್ಕೊಳ್ತಾ ಇರ್ಬೇಕಾದ್ರೆ ಯಾವ್ದೇ ಪ್ರವಾಸಕ್ಕೆ ಹೋಗಿ ಬಂದ್ಮೇಲೆ ನಮ್ಮ ಸ್ನೇಹಿತರ ಜೊತೆಗಾಗ್ಲಿ ಮನೆಯಲ್ಲಾಗ್ಲಿ ಹೇಳ್ಕೊಳ್ಬೇಕಾದ್ರೆ ಹೇಳ್ತಾ ಇದ್ರು, ಚಂದ ಎಲ್ಲ ಹೇಳ್ತೀಯ ನೀನು ಬಾಯಲ್ಲಿ, ಅದನ್ನ ಯಾಕೆ ಬರಿಬಾರ್ದು ನೀನು ಅಂತ ಅನ್ನುವಂತ ಒಂದು ಸ್ನೇಹಿತರಾಗಿರ್ಬೋದು ಮನೆ ಜನ ಆಗಿರ್ಬೋದು ನನಗೆ ಹೇಳಿದ್ರು ನೀವು ಬರೆದು ಬಿಡು ಅಂತ. ಆಮೇಲೆ ಅವ್ರು ಬರೆಯೋದಕ್ಕಿಂತ ಮೊದಲೇ ನಾನು ಒಂದು ಸ್ವಲ್ಪ ಎಲ್ಲಾನು ಮೊದಲಿಂದ ಪ್ರವಾಸದಲ್ಲಿ ಬಂದ್ಮೇಲೆ ಆಗ್ಲಿ ಪ್ರವಾಸ ಮಾಡ್ಬೇಕಾದ್ರಾಗ್ಲಿ ಸಮಯ ಸಿಕ್ಕಾಗಲ್ಲ ಅದನ್ನು ಬರೆದಿಟ್ಕೊಳ್ತಾ ಇದ್ದೆ ಒಂದು ಸ್ವಲ್ಪ ಮರಿಬಾರ್ದು ಹಿಂಗೆ ಅಂತ. ಯಾಕಂದ್ರೆ ನಮಗೆ ನಾನು ಇದು 20-25 ವರ್ಷದ ಕತೆ ಹೇಳ್ತಾ ಇದ್ದೀನಿ. ಅವಾಗ ನಮ್ಗೆ ಗೂಗಲ್ ಅದೆಲ್ಲ ಅಷ್ಟು ಪರಿಚಯ ಇರಲಿಲ್ಲ, ಆಗ ನಾವು ಬರೆದಿಟ್ಕೋಬೇಕಾಗ್ತಿತ್ತು. ಆಮೇಲೆ ಯಾವ್ದಾದ್ರು ಪ್ರವಾಸನ ಓದಿ ನಾವು ತಿಳ್ಕೊಬೇಕಾಗ್ತಿತ್ತು ಆ ಜಾಗದ ಬಗ್ಗೆ, ಅದರ ಹಿಂದಿನ ಇದ್ರದ್ದು ಎಲ್ಲಾನು ತಿಳ್ಕೊಬೇಕಂತಂದ್ರೆ ನಮ್ಗೆ ಗೂಗಲ್ಗೆ ಹೋಗ್ಬೇಕು. ಈಗೆಲ್ಲ ನಮಗೆ ಸಿಗುತ್ತೆ, ಅದನ್ನ ನಾವು ಮೊದಲು ಅದನ್ನ ಬರೆದಿಟ್ಕೊಳ್ತಾ ಇದ್ವಿ. ಹೀಗಾಗಿ ನನಗೆ ಅದನ್ನ ಬರೆದಿಟ್ಕೊಂಡಿರ್ತಿದ್ನಲ್ಲ ಹೇಗೂ ಬಂದ್ಮೇಲೆ ಅದನ್ನ ಬರೆಯೋಣ ಅಂತ ಪತ್ರಿಕೆಗಳಿಗೆ ಅಂಕಣ ಬರಹಗಳನ್ನು ಫಸ್ಟ್ ಮೊದಲು ಬರೆಯಕ್ಕೆ ಶುರು ಮಾಡಿದೆ. ಆಮೇಲೆ ಅದೇ ಆಸಕ್ತಿ ಬಂತು, ಚೆನ್ನಾಗಿದೆ ಅಂತ ಹೇಳಿದ ತಕ್ಷಣ ಮತ್ತೆ ಹುರುಕು ಬರ್ತದೆ. ಹೀಗೆ ನಾನು ಮತ್ತೆ ಪುಸ್ತಕ ರೂಪದಲ್ಲಿ ಅದನ್ನ ಬರೆಯಕ್ಕೆ ಶುರು ಮಾಡಿದೆ.
0: ಇಲ್ಲಿವರೆಗೂ ಎಷ್ಟು ಪ್ರವಾಸ ಕಥನಗಳನ್ನು ಬರೆದಿದ್ದೀರ ಮೇಡಮ್?
1: ಇದು ಫಸ್ಟ್ ನಾನು ಯುರೋಪ್ ಖಂಡಗಳ ಸುತ್ತಮುತ್ತ, ಯಾಕಂದ್ರೆ ಅದು ತುಂಬಾ ದೊಡ್ಡ ದೀರ್ಘವಾದ ಒಂದು ಪ್ರವಾಸ ಆಗಿತ್ತು. ಮತ್ತೆ ಅದು ಬಹಳ ಇತಿಹಾಸ ಆಗ್ಲಿ ಪೌರಾಣಿಕ ಚಾರಿತ್ರಿಕವಾದಂತಹ ಬಹಳಷ್ಟು ದಾಖಲೆಗಳನ್ನ ಒದಗಿಸುವಂತಹ ಒಂದು ಪ್ರವಾಸ ಆಗಿತ್ತು ಅದು. ಹೀಗಾಗಿ ನಾನು ಮೊದಲು ಅದನ್ನು ಬರೆದೆ. ಆಮೇಲೆ ನನಗೆ ದೊಡ್ಡ ಮಾನಸರೋವರ ಯಾತ್ರೆಗೆ ಹೋಗಿ ಬಂದೆ. ಅದನ್ನು ಹಾಗೆ ನನಗೆ ಮಾನಸರೋವರ ಯಾತ್ರೆ ಮಾಡಿ ಬಂದ್ಮೇಲೆ ತುಂಬಾ ಜನ ನನಗೆ ಅದು ಭಾಷಣಕ್ಕಾಗಿ ಕರಿತಿದ್ರು, ನಿಮ್ಮ ಅನುಭವಗಳನ್ನ ಹೇಳ್ಕೊಳ್ರಿ, ಅದು ಮಾನಸರೋವರ ಕೈಲಾಸ ಪರ್ವತದ್ದು. ಆದ್ರೆ ಪೂರ್ತಿ ಮಾಡಿದ್ದೆ ನಾನು, ಬಹಳ ಜನಕ್ಕೆ ಪೂರ್ತಿ ಮಾಡಕ್ ಆಗಲ್ಲ. ನಾನು ಪರಿಕ್ರಮವನ್ನು ಮಾಡಿದ 54 ಕಿಲೋಮೀಟರ್ ಪರಿಕ್ರಮವನ್ನು ಪೂರ್ತಿ ಮಾಡಿ ಬಂದಿದ್ದಲ್ಲ, ಹಾಗಾಗಿ ನನ್ನ ಕರಿತಿದ್ರು ಎಲ್ಲ ಕಡೆ ಭಾಷಣಕ್ಕಾಗಿ. ಅದನ್ನ ನಾನೇನು ನೋಟ್ಸ್ ಮಾಡ್ಕೊಳ್ಳಲ್ದೆ ಏನೋ ಹಿಡ್ಕೊಳ್ಳಲ್ದೆ ಕೈನಲ್ಲಿ ಅಲ್ಲಿದ ಎಲ್ಲ ಚಿತ್ರಣಗಳನ್ನ ಕಣ್ಮುಂದು ಬಂದಂಗೆ ಅದನ್ನ ಹೇಳ್ತಾ ಹೋಗ್ತಿದ್ದೆ ನಾನು. ಅವಾಗ ಎಲ್ಲರೂ ಹೇಳಿದ್ರು ನೀನು ಇದನ್ನು ಯಾಕೆ ಬರಿಬಾರ್ದು, ಬಹಳ ಚೆನ್ನಾಗಿ ಅನುಭವ ನಿಮ್ಗೆ ಆಗಿದೆ ಅಲ್ಲಿ, ಎಷ್ಟು ಬಹಳಷ್ಟು ಅನುಭವಗಳು ನಮ್ಗೆ ಅಲ್ಲಿ ಆಗಿದ್ವು. ಇದು ಒಂದು ಬೇರೆನೆ ಪ್ರವಾಸ ಮಾನಸರೋವರದ್ದು. ಈ ಎಲ್ಲ ಪ್ರವಾಸಗಳಿಗೂ ಇದೊಂದು ಬೇರೆ ಆದಂತ ಒಂದು ಅದ್ಭುತವಾದ ಒಂದು ಮಾನಸಿಕ ಇದು ನೀಡಿದಂತಹ ಒಂದು ಪ್ರವಾಸ. ಹೀಗಾಗಿ ಅದನ್ನು ನಾನು ಮಾನಸರೋವರ ಕೈಲಾಸ ಬರೋದು ಅದರದ್ದು ಒಂದು ಪುಸ್ತಕವನ್ನು ಬರೆದೆ. ಆಮೇಲೆ ನನಗೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ಗೆ ಹೋಗುವಂತ ಅವಕಾಶ ಸಿಕ್ತು. ಅದು ನಾ ಕೆಲವು ಪ್ರವಾಸಗಳನ್ನ ಸ್ವಂತ ಕಾರ್ಯ ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂತಾರಲ್ಲ, ಹಾಗೆ ನಾನು ಈ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನ ಶರಣ ಸಂಸ್ಕೃತಿ ಸಮ್ಮೇಳನ ಅಂತ ಒಂದು ಬ್ರಿಸ್ಬೇನ್ ನಲ್ಲಿ ನಡೀತು. ಆ ಒಂದು ಸಮ್ಮೇಳನಕ್ಕೆ ನಾನು ಹೋಗಿದ್ದೆ. ಅವಾಗ ನಾವು ಅದು ಸಮ್ಮೇಳನಕ್ಕೆ ಹೋಗುವ ನೆವದಲ್ಲಿ ನಾವು ಪ್ರವಾಸವನ್ನ ಹಮ್ಮಿಕೊಂಡಿದ್ವಿ. ಅಲ್ಲೇ ಆಸ್ಟ್ರೇಲಿಯಾ ಹತ್ರ ಹೋಗಿದ್ವಿ, ನ್ಯೂಜಿಲೆಂಡ್ಗೂ ಹೋಗೋಣ ಅಂತ. ಅಂದ್ರೆ ಪ್ರಕೃತಿಯನ್ನು ತುಂಬಿಕೊಂಡಿರುವಂತಹ ಈ ಪ್ರದೇಶಗಳನ್ನ ನಾನು ಅವಾಗ ಪ್ರವಾಸ ಮಾಡಿ ಬಂದೆ. ಅವಾಗ ಅದನ್ನು ಬಂದ್ಮೇಲೆ ಅದನ್ನು ಒಂದು ಪುಸ್ತಕದ ತಯಾರಿಸಿದೆ. ಅದೇ ರೀತಿ ನಾನು ನಾಖಂಡ ಕೆನಡಾ ಅಮೇರಿಕಾ ಅಂತ, ಅದು ಒಂದು ದೊಡ್ಡ ದೀರ್ಘವಾದ ಒಂದು 1.5 ತಿಂಗಳ ಪ್ರವಾಸ ಅದು. ಅಮೇರಿಕಾ ಅಂತೂ ಮೇಲೆ ಮೇಲೆ ಹೋಗ್ತಾ ಇರ್ತೀವಿ, ಅದನ್ನ ಬರೆಯುವ ಏನು ಮನಸ್ಸಿರಲಿಲ್ಲ ನನಗೆ. ಆದ್ರೆ ಕೆನಡಾಗ ಹೋಗಿ ಬಂದ್ಮೇಲೆ ಅನಿಸ್ತು ನಾನು ಬರಿಬೇಕು ಅಂತ. ಅದಕ್ಕೆ ಎರಡು ಸೇರಿಸಿ ನಾಖಂಡ ಅಮೇರಿಕಾ ಕೆನಡಾ ಅಮೇರಿಕಾ ಅನ್ನುವ ಒಂದು ಪುಸ್ತಕವನ್ನ ಬರ್ತಿದ್ದೀನಿ. ಆಮೇಲೆ ಅಂಕಣ ಬರಗಳು, ಇಲ್ಲೇ ಒಂದು 2 ದಿವಸ ಎಲ್ಲರೂ ಹೋಗಿ ಬಂದ್ರು ಅದನ್ನ ಬಂದ ತಕ್ಷಣ ಅಂಕಣ ಬರಗಳನ್ನ ಪತ್ರಿಕೆ ಕಳಿಸುವಂತ ಒಂದು ಅಭ್ಯಾಸ ನನಗಿದೆ. ಅದು ಕಳಿಸಿದಾಗ ಸಮಾಧಾನ, ಅದು ಬರೆದಾಗ ಸಮಾಧಾನ ಅನ್ನುವಷ್ಟು ಪ್ರವಾಸದಲ್ಲಿ ನಾವು ಮುಳುಗಿರ್ತೀನಿ ಅಂತ ಹೇಳ್ತೀನಿ.
0: ತಮ್ಮ ಒಂದು ಕೈಲಾಸ ಮಾನಸ ಅನ್ನುವಂತ ಒಂದು ಪ್ರವಾಸ ಕಥನ, ಈಗ ಮಾನಸ ಸರೋವರದ ಯಾತ್ರೆಯನ್ನ ಕೈಗೊಳ್ಳುವವರಿಗೆ ಒಂದು ಮಾರ್ಗದರ್ಶಿನಿ ಅಂತ ಹೇಳ್ಬಹುದು, ಅದರ ಬಗ್ಗೆ ಹೇಳಿ ಮೇಡಮ್, ಅದರ ಅನುಭವ.
1: ಮಾನಸ ಸರೋವರ ಮತ್ತು ಕೈಲಾಸ ಪರ್ವತದ ಒಂದು ಏನು ಪ್ರವಾಸ ಇದೆಯಲ್ಲ, ಅದು ಹೇಳ್ಬೇಕಂದ್ರೆ ಈಗಲೂ ಮೈ ಮೇಲೆಲ್ಲ ಮುಳ್ಳು ಬರ್ತದೆ. ಯಾಕಂದ್ರೆ ಅದು ಸರಳವಾದ ಈ ಎಲ್ಲಾ ಪ್ರವಾಸಕ್ಕಿಂತ ಒಂದು ವಿಶಿಷ್ಟವಾದ ಪ್ರವಾಸ ಅದು. ಅದನ್ನ ತೀರ್ಥಯಾತ್ರೆ ಅಂತಾನು ಹೇಳಕ್ ಬರಲ್ಲ. ಆಮೇಲೆ ಒಂದು ಸುಮ್ಮನೆ ನಿಸರ್ಗದ ಸೌಂದರ್ಯ ನೋಡಕ್ ಹೋಗ್ತಾ ಇದೀವಿ ಅಂತ ಹೇಳಕ್ ಬರಲ್ಲ. ಅಲ್ಲಿ ಒಂದು ಅವಿನಾರ್ಭಾವ ಅನುಭವ ನಮ್ಗೆ ಅಲ್ಲಿ ಸಿಗ್ತದೆ. ಯಾಕಂದ್ರೆ ಇದು ಒಂದು 20 ದಿವಸದ 20-22 ದಿವಸದ ಪ್ರವಾಸ. ಅಲ್ಲಿ ನಾವು ಮನಸ್ಸರವರೆಗೆ ಹೋಗ್ಬೇಕಂದ್ರೆ ನಾವು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಮತ್ತು ಎಲ್ಲ ರೀತಿಯಿಂದ ನಾವು ತಯಾರಾಗಿ ಹೋಗ್ಬೇಕು. ಊಟದಿಂದ ಹಿಡಿದು ನಮ್ಮ ನಡಿಗೆ, ಇದು ಏನು ವಾಕಿಂಗ್ ಎಲ್ಲ ಮಾಡ್ತೀವಲ್ಲ, ಗುಡ್ಡ ತಗ್ಗುದಿನೇ ಇರುವಂಥದ್ದು, ಇಂಥದ್ದೆಲ್ಲ ಒಂದು ತಯಾರಿ ನಾವು ಮನಸ್ಸಿಗೆ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಆಗುತ್ತೋ ಇಲ್ವೋ ಅನ್ನುವ ಒಂದು ಮನಸ್ಸಿನಲ್ಲಿ ಒಂದು ತೊಳಲಾಟ ಇರುತ್ತೆ ನಮಗೆ, ಈ ಪ್ರವಾಸ ಮುಗಿಸ್ತೀವೋ ಇಲ್ಲ ಅಂತ. ಯಾಕೆ ಸ್ವಲ್ಪ ಕಠಿಣ ಪ್ರವಾಸ, ಯಾಕೆ ಕಠಿಣ ಅಂತಂದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಉಸಿರಾಟಕ್ಕೆ ಬೇಕಾದಂಥ ಆಮ್ಲಜನಕ ಅಲ್ಲಿ ಅಂಶ ಕಡಿಮೆ ಇದೆ, ಆಮ್ಲಜನಕದ ಅಂಶ ಕಡಿಮೆ ಇದೆ. ಯಾಕಂದರೆ ಅದು ನಮ್ಮ ಸಮುದ್ರದ ಮಟ್ಟದಿಂದ ಬಹಳಷ್ಟು ಎತ್ತರದಲ್ಲಿರೋದ್ರಿಂದ ಅದಕ್ಕೆ ನಮಗೆ ಅಲ್ಲಿ ಸ್ವಲ್ಪ ತೊಂದರೆ, ದೈಹಿಕ ತೊಂದರೆ ಬಹಳಷ್ಟು ಜನರಿಗೆ ಅಲ್ಲಾಗುತ್ತೆ. ಬಹಳಷ್ಟು ಜನರಿಗೆ ಪೂರ್ತಿ ಮಾಡೋಕ್ಕೂ ಆಗೋದಿಲ್ಲ ಅದು. ಆದರೆ ಅದೇನು ದೇವರದ ಏನೋ ಏನೋ ಒಂದು ಶಕ್ತಿ, ಯಾವ ಶಕ್ತಿ ಅದು ಅಲ್ಲಿ ನಮ್ಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತದೋ ಗೊತ್ತಿಲ್ಲ. ಆದರೆ ನಾನು ಮೊದಲನೇ ಒಂದು ಸುತ್ತಿನಲ್ಲಿ ಅದರಲ್ಲಿ ರಿಜೆಕ್ಟ್ ಆಗಿದ್ದೆ. ಅಂದ್ರೆ ನನ್ನನ್ನು ಇಲ್ಲ ನಿಮ್ಗೆ ಆಗಲ್ಲ, ನೀವು ನಿಮ್ಗೆ ಸಾಧ್ಯ ಇಲ್ಲ ಇದು ಮಾಡಲಿಕ್ಕೆ, ನೋಡೋಣ ಮುಂದೇನು ಇದರಲ್ಲಿ ನೀವು ಇದಾದರೆ ಪ್ರಯತ್ನ ಮಾಡಿರಿ, ಆದರೆ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಅಂಥದ್ದು ನಾನು ಪೂರ್ತಿ ಒಂದು ಪ್ರವಾಸವನ್ನು ಬಹಳ ಆರೋಗ್ಯದಿಂದ ಒಂದು 20 ದಿವಸದ ಪ್ರವಾಸವನ್ನು ಕೈಲಾಸ ಪರ್ವತದ ಪರಿಕ್ರಮವನ್ನು ಮಾಡುವಷ್ಟು ಶಕ್ತಿ ನನಗೆ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಅದನ್ನು ಸಂಪೂರ್ಣ ಮಾಡಿದೆ. ಅಲ್ಲಷ್ಟು ಆದಷ್ಟು ಅನುಭವಗಳನ್ನು ಅದನ್ನು ಎಷ್ಟೇ ಇದು ಹೇಳೋಕ್ಕೆ ನನಗೆ ಇಲ್ಲಿ ಸಾಕಾಗುತ್ತೋ ಇಲ್ವೋ ಅಂತ ಒಂದು ಅನುಮಾನ ಇದೆ. ಯಾಕಂದರೆ ಅಷ್ಟೊಂದು ಅನುಭವ ನನಗಲ್ಲಿ ಸಿಕ್ತು.
0: ಮೇಡಮ್, ಇವಾಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗಳಿಗೆ ಒಂದು ಶರಣ ಸಾಹಿತ್ಯದ ಸಮ್ಮೇಳನಕ್ಕೆ ಅಂತ ಹೋಗ್ತೀರಾ, ಅಲ್ಲಿ ಯಾವ ರೀತಿ ನಡೆಯುತ್ತೆ ಮೇಡಮ್ ಶರಣ ಸಾಹಿತ್ಯ ಸಮ್ಮೇಳನ?
1: ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಯಾಕಂದರೆ ನಾವು ನಮ್ಮಲ್ಲೇ ಎಷ್ಟೊಂದು ಕಾರ್ಯಕ್ರಮಗಳನ್ನು ನಾವು ಸಮ್ಮೇಳನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಇರ್ಬೋದು, ಶರಣ ಸಾಹಿತ್ಯ ಪರಿಷತ್ತಿಂದ ಮಾಡ್ತಾ ಇರ್ತೀವಿ, ಅದಕ್ಕೆ ಅಷ್ಟೊಂದು ಮಹತ್ವ ಇರೋದಿಲ್ಲ. ಆದರೆ ವಿದೇಶಗಳಲ್ಲಿ ಕನ್ನಡಿಗರು, ಆಮೇಲೆ ನಮ್ಮ ಬಸವ ತತ್ವ ಅನುಯಾಯಿಗಳು, ಶರಣ ತತ್ವ ಅನುಯಾಯಿಗಳು ಅಲ್ಲಿ ಸೇರಿಕೊಂಡು ಅಲ್ಲಿನ ಮಹಿಳೆಯರು ಅಲ್ಲಿನ ಎಲ್ಲ ಕೆಲಸ ಮಾಡ್ತಾ 24 ತಾಸು ಕೆಲಸದಲ್ಲಿ ತಮ್ಮ ಬಿಡುವಿನ ವೇಳೆಯನ್ನು ತಗೊಂಡು ಅಲ್ಲಿ ಸಮ್ಮೇಳನ ಮಾಡೋದಿದೆಯಲ್ಲ, ಅದು ಬಹಳಷ್ಟು ಮಹತ್ವವನ್ನು ನೀಡುತ್ತೆ ನನಗೆ. ಅಲ್ಲಿ ಬಹಳ ಆಶ್ಚರ್ಯನೂ ಆಯಿತು ನನಗೆ. ಯಾಕಂದರೆ ಅಲ್ಲಿ ಮಕ್ಕಳಿಂದ ನಾಟಕಗಳನ್ನು ಮಾಡಿಸಿದರು, ಶರಣರ ವಚನಗಳ ನೃತ್ಯಗಳನ್ನು ಮಾಡಿಸಿದರು, ಹೀಗೆ ಎಷ್ಟೊಂದು ಚಟುವಟಿಕೆಗಳನ್ನು ಅಲ್ಲಿ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಮಹಿಳೆಯರು ಶರಣರ ವಚನಗಳನ್ನು ವಿಶ್ಲೇಷಣೆ ಮಾಡುವುದು, ಹೀಗೆ ಒಂದು ಇಡೀ ದಿವಸದ ಒಂದು ಕಾರ್ಯಕ್ರಮ, ಮತ್ತು ಲಿಂಗ ಪೂಜೆ, ಬೆಳಗ್ಗೆ ಲಿಂಗ ಪೂಜೆಯ ಸಾಮೂಹಿಕ ಲಿಂಗ ಪೂಜೆಯ ಒಂದು ಕಾರ್ಯಕ್ರಮ, ಹೀಗೆಲ್ಲ ವೈವಿಧ್ಯಮಯವಾದ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿದರು. ಅವರಿಗೆ ನಾವು ಇಲ್ಲಿಂದ ಭಾರತದಿಂದ ಜನವಾದಷ್ಟು ಅವ್ರಿಗೆ ಖುಷಿ. ನಾವು ಒಂದು 60 ಜನ ಇಲ್ಲಿಂದ ಹೋಗಿದ್ವಿ. ಇಲ್ಲಿ ನಿಜಗುಣಾನಂದ ಸ್ವಾಮಿಗಳು ಅಲ್ಲಿ ಅದಕ್ಕೆ ಅಲ್ಲಿ ಬಂದಿದ್ರು. ಹಾಗೆ ಸಿ ಎಸ್ ಸೋಮಶೇಖರ್ ಅಂತ ಇದ್ದಾರೆ, ಅವರು ಶರಣ ಸಾಹಿತ್ಯ ಪರಿಷತ್ತಿನ ಈಗ ಅಧ್ಯಕ್ಷರವರು, ಅವರು ಸಹ ಅಲ್ಲಿ ಬಂದಿದ್ರು. ಹೀಗೆ ನಾವು ಬಹಳಷ್ಟು ಜನ ಅಲ್ಲಿ ಭಾರತೀಯರು, ನಮ್ಮ ಕರ್ನಾಟಕದಿಂದ ಬಹಳಷ್ಟು ಜನ ಅಲ್ಲಿ ಹೋಗಿದ್ವಿ. ಅಲ್ಲಿ ಬಹಳಷ್ಟು ಅಂದ್ರೆ ಊಟದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಬಂದವರ ಅತಿಥಿ ಸತ್ಕಾರ ಆಗಿರ್ಬೋದು, ಬಹಳಷ್ಟು ಖುಷಿ ಕೊಡ್ತದೆ. ನಮ್ಮ ಭೂಮಿಯಿಂದ ಬಂದಿದ್ದಾರೆ, ಕನ್ನಡದ ನಾಡಿನಿಂದ ಬಂದಿದ್ದಾರೆ.

0: ನಿಮ್ಮ ಪ್ರವಾಸ ಕಥನಕ್ಕೆ ಒಂದು ಹೆಸರಿಡ್ತೀರಾ, ಓಷಿಯಾನಿಯಾ ಅಂತ ಹೆಸರಿಡ್ತೀರಾ, ಆ ಹೆಸರು ಹಿಡಿಯೋದಕ್ಕೆ ಕಾರಣ ಏನು?
1: ಇದು ಓಷಿಯಾನಿಯಾ ಪರ್ಯಟನೆ, ನನಗೆ ಇದನ್ನ ನೋಡಿದ ತಕ್ಷಣ ಎಲ್ಲರೂ ಕೇಳ್ತಾರೆ ಓಷಿಯಾನಿಯಾ ಅಂತ ಇಟ್ಟಿದ್ಯಾಕೆ. ಇಲ್ಲಿ ಮುಂದೆ ಮುಖಪಟ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಆಸ್ಟ್ರೇಲಿಯಾದ್ದೇ ಇದೆ ಅಂತ. ಯಾಕಂದ್ರೆ ಆಪಲ್ ಹೌಸ್ ಇದೆ, ಆಮೇಲೆ ಕಾಂಗ್ರೂ ಇದೆ ಅಲ್ಲಿ, ಆಮೇಲೆ ಇದ್ರ ಹಕ್ಕಿ ಇದೆ, ಆಪೋನೆಂಟ್ಸ್ ಇದೆ, ಆಮೇಲೆ ಪೆಂಗ್ವಿನ್ ಇದಾವೆ. ಇದೆಲ್ಲ ನೋಡಿದ ತಕ್ಷಣ ಸ್ವಲ್ಪ ಗೊತ್ತಾಗುತ್ತೆ. ಆದ್ರೂ ಓಷಿಯಾನಿಯಾ ಯಾಕೆ ಇಟ್ಟಿದ್ರ ಅಂತ ಪ್ರಶ್ನೆ, ನಾನು ಆ ಪ್ರಶ್ನೆ ಕೇಳಲಿ ಅಂತಾನೆ ಇದು ಹೆಸರಿಟ್ಟಿದ್ದೀನೇನೋ ಅನ್ನೋ ಅಂತ ಭಾವನೆ ನನಗೆ ಬಂತು ಇಲ್ಲಿ. ಯಾಕಂದ್ರೆ ಓಷಿಯಾನಿಯಾ ಸ್ವಲ್ಪ ಯೋಚನೆ ಹಚ್ಚುವಂತ ಹೆಸರಿದು. ಪೆಸಿಫಿಕ್ ಸಾಗರ, ಅದೇ ಶಾಂತ ಮಹಾಸಾಗರ ಅಂತ ಏನ್ ಹೇಳ್ತೀವಿಲ್ಲ, ಅದು ದ್ವೀಪಗಳ ಪ್ರದೇಶಕ್ಕೆ ಸಾಮಾನ್ಯವಾಗಿ ಓಷಿಯಾನಿಯಾ ಅಂತ ಕರೀತಾರೆ. ಇದು ಏಷ್ಯಾ ಮತ್ತು ಅಮೆರಿಕ ಖಂಡಗಳ ನಡುವಣ ಎಲ್ಲಾ ಭೂಪ್ರದೇಶಗಳನ್ನ ಇದರ ವ್ಯಾಪ್ತಿಯೊಳಗೆ ಸೇರಿಸಲಾಗಿದೆ. ಇದು ಓಷಿಯಾನಿಯಾದೊಳಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳು ಕೂಡ ಇದರಲ್ಲಿ ಸೇರುತ್ತವೆ. ಇದು ಓಷಿಯಾನಿಯಾ ಭೂಪಟ ತಯಾರಿಸಿದ ಐರೋಪ್ಯರು ಈ ಪ್ರದೇಶವನ್ನ ಹೀಗೆ ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿ ಆಸ್ಟ್ರೇಲಿಯಾ, ಇದರಲ್ಲಿ ಆಸ್ಟ್ರೇಲಿಯಾವೇ ಮೊದಲನೇದು, ಆಮೇಲೆ ಇದು ನಮ್ದು ನ್ಯೂಜಿಲೆಂಡ್ ಬರುತ್ತೆ. ಅದಕ್ಕೆ ನಾನು ಏನಾದ್ರು ಹೊಸ ಹೆಸರು ಹುಡುಕ್ಬೇಕಾದ್ರೆ ನನಗೆ ಇದು ಬಹಳ ಆಕರ್ಷಣೀಯವಾಗಿ ಕಾಣಿಸ್ತು, ಅದಕ್ಕಾಗಿ ನಾನು ಈ ಹೆಸರು ಅದಕ್ಕೆ.
0: ಮೇಡಮ್, ತಾವು ಅಲ್ಲಿ ಆಸ್ಟ್ರೇಲಿಯಾದಲ್ಲಿ ನ್ಯೂಜಿಲೆಂಡ್ಗೆ ಹೋದಾಗ ಅಲ್ಲಿ ಒಂದು ಮಿರರ್ ಸರೋವರವನ್ನ ನೋಡಿ ಅದನ್ನ ವರ್ಣನೆಯನ್ನ ಕಾವ್ಯದ ಮೂಲಕ ಮಾಡ್ತೀರಾ, ಆ ಕಾವ್ಯವನ್ನ ಇವಾಗ ನಮಗಾಗಿ ಓದಬಹುದಾ?
1: ಹೌದು, ಅದು ಬಹಳಷ್ಟು ನನಗೆ ಮಿರರ್ ಲೇಖ ಅಂತ. ಯಾಕೆ ಅದು ಮಿರರ್ ಲೇಖ ಅಂತ ಅನ್ಸುತ್ತೆ ಅಂದ್ರೆ, ಕನ್ನಡಿಯಲ್ಲಿ ನಾವು ಮುಖ ನೋಡ್ಕೊಂಡಾಗ ಹೇಗೆ ನಮ್ಮ ಮುಖ ಕಾಣಿಸುತ್ತಲ್ಲ, ಅಷ್ಟು ಕ್ಲಿಯರ್ ಆಗಿ
0: ಪಾರದರ್ಶಕವಾಗಿ
1: ನಮ್ಮ ಮುಖ ಅಲ್ಲಿ ಕಾಣಿಸುತ್ತೆ. ಆ ನೀರಲ್ಲಿ ಒಂಚೂರು ಅದು ಏನು, ಅದು ಒಂದೇನು ಅಲ್ಲಿ ಒಂದು ಎಲೆನು ಬೀಳಲ್ವಾ ಏನೋ, ಸುತ್ತಲುಮುತ್ತಲು ಎಷ್ಟೊಂದು ಮರಗಳಿದಾವೆ, ಒಂದು ಹಿಂಗೆ ನೀರು ಅಲ್ಗಾಡಿದ್ದು ನಾವು ನೋಡಲಿಲ್ಲ. ಎಷ್ಟೊಂದು 2-3 ಗಂಟೆ ಅಲ್ಲಿ ನಾವು ಕಳೆದ್ವಿ. ಆದರೆ ಅಲ್ಲಿ ಅಷ್ಟು ಸ್ವಚ್ಛದ ನೀರು, ಮತ್ತೆ ಅದೇ ಮಿರರ್ ಅಂದರೆ ಮುಖ ಕಾಣಿಸುತ್ತೆ ಅನ್ನುವಂಥದ್ದು. ಅದಕ್ಕೆ ನಾವು ಬಗ್ಗಿ ಬಗ್ಗಿ ಬರೀ ಮುಖ ನೋಡ್ಕೊಳ್ಳೋದೇನೆ ಅಲ್ಲಿ ನಾವು ಮಾಡಿದ್ದು. ನೀರಿನಲ್ಲಿ ಕಂಡ ಪ್ರತಿಬಿಂಬ ಅಂತ ನಾವು ಹೇಳ್ತೀವಿ. ಇದು ನ್ಯೂಜಿಲೆಂಡ್ನ ಕ್ವೀನ್ಸ್ಟೌನ್ ಅಂತ ಇದೆ. ಅಲ್ಲಿ ಕ್ವೀನ್ಸ್ಟೌನ್ ಸಮೀಪ ನಾವು ಮಿಲ್ ಒಂದು ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಸಿಗುವಂತ ಇದು, ಅದು ಒಂದು ಇದನ್ನ ಕಟ್ಟಿಗೆದ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಅದ್ರ ಮೇಲೆ ನಡೀತಾ ಅಂದ್ರೆ ಒಂದೇ ಕಡೆ ಹಿಂಗ್ ಸುಮ್ನೆ ನೋಡಿ ಬಗ್ಗಿ ನೋಡಿ ಹೋಗುವಂತದಲ್ಲ, ಅದು 1-2 ಕಿಲೋಮೀಟರ್ ನಡೀತಾ ಹೋಗ್ಬೋದು ನಾವು ಆ ಸರೋವರ ಹಿಡ್ಕೊಂಡು, ಮಿರರ್ ಲೇಕ್ ಅಂತ ಅದನ್ನ ಹಿಡ್ಕೊಂಡು ನಡಿಲಿಕ್ಕೇನೆ ಒಂದು 5-6 ಕಿಲೋಮೀಟರ್ ಅವ್ರು ಮಾಡಿದ್ದಾರೆ. ಆ ಕಟ್ಟಿಗೆ ಒಂದು ಬ್ರಿಡ್ಜ್ ತರ ಮಾಡಿದ್ದಾರೆ, ಅದ್ರ ಮೇಲೆ ನಡ್ಕೊಂತ ಹೋಗ್ತಾ ಇದ್ರೆ ಬರೀ ಅದ್ ನೋಡ್ತಾನೆ ಹೋಗ್ತಾ ಹೋಗ್ಬೇಕು ಅನ್ನೋ ಅಷ್ಟು ಸುಂದರವಾದಂತ ನೀಲಿ ಆಕಾಶ. ಸ್ವಲ್ಪನೂ ಎಲ್ಲೂ ಕರಿ ಇದು ನೆರಳಲ್ಲ, ಅದ್ರ ಮೇಲೆ ಬೀಳಲ್ಲ. ಬಹಳ ಸ್ವಚ್ಛವಾದ ನೀರು, ಅದ್ರ ಜೊತೆಗೆ ಸುಂದರವಾದ ಪರಿಸರ ಅಲ್ಲಿ. ಅದನ್ನ ಅಂದ್ರೆ ಅಲ್ಲಿ ಇದು ನೋಡ್ಲಿಕ್ಕೂ ಎಷ್ಟು ವ್ಯವಸ್ಥೆ ಮಾಡಿದಾರಲ್ಲ, ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ಆ ಕಟ್ಟಿಗೆ ಒಂದು ಬ್ರಿಡ್ಜ್ ಮೇಲೆ ನಡೆದು ಹೋಗಿ ಸರೋವರ ನೋಡೋದೇ ಒಂದು ಬಹಳಷ್ಟು ಚಂದದ ಒಂದು ಇದು. ಇದು ನಾನು ಇದರಲ್ಲಿ ಅದೊಂದು ಹೂ ಹೆಸರು ಬರೆದಿದ್ದೆ ಪದ್ಯ, ಅದು ನನಗೆ ಅದು ಸಿಗ್ತಾ ಇಲ್ಲ ಈಗ. ಕಾನನ ಹೂ ಬುಟ್ಟಿಯಾಗಲಿ, ಕಣ್ಮಲತೆಗಳು ಸರ್ವ ಕಟ್ಟಲಿ, ಭೂನದಿ ಜಲ ತೀರ್ಥವಾಗಲಿ, ಮೇಣು ಹೂ ಹೂಡಿ ಧೂಪವಾಗಲಿ. ಅಂದ್ರೆ ಪ್ರಕೃತಿಯನ್ನು ಆರಾಧಿಸುವಂತಹ ಒಂದು ಕವನ ಇದು. ಈ ಕವನ ಅದೇ ಇದನ್ನ ನೋಡಿ, ಈ ಪ್ರಕೃತಿಯನ್ನು ನೋಡೇ ಬರೆದಿದ್ದಾರೆ ಅನ್ನುವ ಹಾಗೆ ಇದು ನನಗೆ ಯಾವಾಗ್ಲೂ ನಾನು ಗುಣಗುಣಿಸ್ತಾ ಇದ್ದೇನೆ ಅಲ್ಲಿ ಅದನ್ನ ನೋಡ್ಬೇಕಾದ್ರೆ. ತಿಳಿ ನೀರಿನ ವಿಶಾಲವಾದ ಸರೋವರದಲ್ಲಿ ರಮ್ಯ ರಮಣೀಯ ನಿಸರ್ಗದ ಅದ್ಭುತ ನಿರ್ಮಾಣವಾದಂಥದ್ದು ಇದು ಪ್ರಕೃತಿ ದತ್ತ. ಇದು ಯಾರು ನಿರ್ಮಾಣ ಮಾಡಿದ್ದಲ್ಲ, ಅದು ಪ್ರಕೃತಿ ದತ್ತವಾಗಿನೇ ಆಗಿರುವಂತಹ ಒಂದು ಸರೋವರ ಇದು ಮಿರರ್ ಲೇಕ್ ಅಂತಂದು. ಎಲ್ಲಿಯೂ ನನ್ಗೆ ಅದೇ ಆಶ್ಚರ್ಯ ಆಯ್ತು, ಅಲ್ಲಿ ಏನೂ ಒಂದು ಇದು ತೆರೆ ಬರುವುದಾಗ್ಲಿ, ಅದರಲ್ಲಿ ಏನಾದ್ರೂ ಒಂದು ಅಳಗಾಡೋದಾಗ್ಲಿ ನನ್ಗೆ ಅಲ್ಲಿ ಕಾಣಿಸ್ಲಿಲ್ಲ. ಹೀಗಾಗಿ ನನಗೆ ಅದು ಬಹಳಷ್ಟು ಮನಸ್ಸು ಹೇಳದಿದ್ದು. ಕ್ರಿಸ್ಟಲ್ ಕ್ಲಿಯರ್ ಅಂತೀವಿ ನಾವು, ಕ್ರಿಸ್ಟಲ್ ಕ್ಲಿಯರ್ ಅಂತ ಹೆಸರಿಗೆ ತಕ್ಕಂತ ಅನ್ವರ್ಥ ನಾಮವನ್ನು ಹೊಂದಿದಂತ ಮಿರರ್ಲಿ. ಇದು ಟಿ ಅನು ಅರ್ಲ್ ಅನ್ನುವ ಪರ್ವತದ ಕೆಳಗಡೆ ಇರುವಂತಹ ಒಂದು ಇದು ಲೇಕ್. ಇದು ಸ್ವಲ್ಪ ಸೂರ್ಯನ ಬಿಸಿಲು ಅಲ್ಲಿ ಸ್ವಲ್ಪ ಬಂತು ಅವಾಗ, ಆಗಿದ ದೃಶ್ಯ ನೋಡ್ಬೇಕು. ಆ ಕ್ರಿಸ್ಟಲ್ ಅದಕ್ಕೆ ಅಂತಾರೆ, ಅದಕ್ಕೆ ಅದು ಕ್ರಿಸ್ಟಲ್ ಹೊಳಿತಾ ಇರ್ತದಲ್ಲ, ಅದು ನೀರಿನಲ್ಲೇ ಹೊಳಿತಾ ಇದೆಯೇನೋ, ನೀರಿನಲ್ಲಿ ಕ್ರಿಸ್ಟಲ್ ಇದೆಯೇನೋ ಹಿಡ್ಕೋಬೇಕು ಅನ್ನುವಷ್ಟು ಅಲ್ಲಿ ಬಹಳ ಸುಂದರವಾಗಿ ಕಾಣಿಸ್ತಾ ಇತ್ತು.
0: ಅದಕ್ಕೆ ತಾವು ಬರೀತೀರ ಪೆನ್ನಿನಿಂದ ಪದಗಳ ರೂಪದಲ್ಲಿ ಆ ಒಂದು ಸೌಂದರ್ಯವನ್ನ ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬರೀತೀರ.
1: ಕಣ್ಣಲ್ಲೇ ತುಂಬಿಕೋಬೇಕು ಅದನ್ನೆಲ್ಲ ಸೌಂದರ್ಯವನ್ನ, ಕಣ್ಣಲ್ಲೇ ತುಂಬಿಕೋಬೇಕು, ಹಾಗೆ ಅದನ್ನ ಮೆಲುಕು ಹಾಕ್ತಾ ಇರ್ಬೇಕು ಅಂತ ಅನ್ಸುತ್ತೆ.
0: ಇವಾಗ ತಾವು ಆ ಮಿರರ್ ಸರೋವರವನ್ನ ವರ್ಣಿಸುವಾಗ ಅಲ್ಲಿ ಒಂದು ಮಹಾಭಾರತದ ಒಂದು ಘಟನೆಯನ್ನ ಕೂಡ ನೆನೀತೀರಾ, ಅದ್ರ ಬಗ್ಗೆ ಮೇಡಮ್?
1: ಹೌದು, ಅದು ನನಗೆ ಅದು ಬರಿಬೇಕಾದ್ರೆ ಮಿರರ್ ಲೇಕ್ ಅಂತ ಬರಿಬೇಕಾದ್ರೆ ನನಗೆ ತಟ್ಟಂತ ನೆನಪಾಗಿದ್ದು ಅಂತಂದ್ರೆ ದುರ್ಯೋಧನ ಮತ್ತು ಸೀತೆ ದ್ರೌಪದಿಯ ಒಂದು ಘಟನೆ ನೆನಪಾಗುತ್ತೆ. ಯಾಕಂದ್ರೆ ದ್ರೌಪದಿಗೆ ಅವನು ಸಿಟ್ಟು ತರಿಸಿರ್ತಾನೆ, ಅವಾಗ ಅವನು ಸಿಟ್ಟಿನಿಂದ ಅರಮನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವನ್ ಒಂದು ಕೊಳ ಕಾಣಿಸುತ್ತೆ. ಅದು ನೋಡ್ಲಿಕ್ಕೆ ಹೇಗಿರುತ್ತೆ ಅಂದ್ರೆ ನೆಲನೇ ಇದ್ದ ಹಂಗಿರುತ್ತೆ, ಅದ್ರಲ್ಲಿ ಕಾಲಿಟ್ರೆ ಅದು ನೀರಿರುತ್ತೆ ಅದ್ರಲ್ಲಿ ಹೋಗಿ ಬೀಳ್ತಾನೆ ಅವನು. ಅದಕ್ಕಿಂತ ಮೊದ್ಲು ಒಂದು ಕೊಳದಲ್ಲೇ ಇರುತ್ತೆ, ಅದು ನೆಲ ಕಂಡಂಗೆ ಕಾಣಿಸ್ತಾ ಇರುತ್ತೆ, ಆದ್ರೆ ಅದ್ರಲ್ಲಿ ಇದು ನೀರಿರುತ್ತೆ ಆ ಕೊಳದಲ್ಲಿ, ಆದ್ರೆ ಅದ್ ನೆಲ ಕಂಡಂಗೆ ಕಾಣಿಸ್ತಾ ಇರುತ್ತೆ. ಕೆಳಗಡೆ ನೆಲನೂ ಮೇಲೆ ಬಂದಿದ್ದಂಗೆ, ಕೆಳಗಡೆ ತಳದಲ್ಲಿ ಇರುತ್ತಲ್ಲ ಅದು ಮೇಲೆ ಕಂದಂಗೆ, ಅಂದ್ರೆ ಅಷ್ಟೊಂದು ತಿಳಿಯಾದ ನೀರು. ಅದರಲ್ಲಿ ಅವನು ಕಾಲಿಡ್ಬೇಕಾದ್ರೆ ವಿಚಾರ ಮಾಡ್ಬೇಕು,

0: ಇದು ನೀರೋ ನೆಲನೋ ಅನ್ನೋ ಹಾಗೆ ಅಂತಹ ಒಂದು ದೃಶ್ಯ ನನಗೆ ಅಲ್ಲಿ ಮಿರರ್ ಲೇಕ್ನಲ್ಲಿ ಕಂಡು ಬಂತು. ಅಂದರೆ ಇದು ಯಾಕೆ ಇದು ಹೇಳಿದೆ ಅಂದರೆ, ಇದು ಮುಂದೆ ಯುದ್ಧಕ್ಕೆ ಒಂದು ಯುದ್ಧಕ್ಕೆ ನಾಂದಿ ಆಡಿದಂತಹ ಒಂದು ಘಟನೆ ಅದು. ಅದಕ್ಕೆ ನಾನು ಇಲ್ಲಿ ನೆನೆಸ್ಕೊಂಡಿದ್ದೀನಿ ಅದನ್ನು.
1: ಖಂಡಿತ ಮೇಡಮ್. ಸ್ನೇಹಿತರೇ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳು ಹಾಗೂ ಲೇಖಕರು ಆದಂತಹ ಶ್ರೀಮತಿ ಜ್ಯೋತಿ ಬಾದಾಮಿಯವರು. ಮೇಡಮ್, ತಾವು ಅಲ್ಲಿ ಕಂಡಂತಹ ಇವಾಗ ಪ್ರವಾಸ ಕಥನಗಳಲ್ಲಿ ಪ್ರವಾಸಕ್ಕೆ ಹೋದಂತಹ ಸ್ಥಳಗಳ ಬಗ್ಗೆ ವಿವರಣೆಯನ್ನ ನೀಡುವುದರ ಜೊತೆ ಜೊತೆಗೆ ತಮ್ಮೊಂದಿಗೆ ಆದಂತಹ ಅನುಭವಗಳನ್ನು ಸಹ ಹಾಸ್ಯಾಸ್ಪದವಾಗಿಯೂ ಸಹ ಅಷ್ಟೇ ವರ್ಣಾತ್ಮಕವಾಗಿಯೂ ಸಹ ಅಲ್ಲಿ ವರ್ಣಿಸ್ತಾ ಹೋಗ್ತೀರಾ. ಒಂದು ಟಾಯ್ಲೆಟ್ನ ವಿಚಾರವನ್ನ ಅಲ್ಲಿ ಬರೀತಾ ಹೋಗ್ತೀರಾ, ಅದ್ರ ಬಗ್ಗೆ ಹೇಳಿ ಮೇಡಮ್.
0: ಅಂದ್ರೆ ನಾವು ಎಲ್ಲ ವಿದೇಶಿ ಪ್ರವಾಸ ಮಾಡಿ ಬಂದವ್ರದ್ದು ಅದು ಒಂದೇ, ನಮ್ಮ ದೇಶದ ಏನು ಟಾಯ್ಲೆಟ್ಗಳನ್ನ ಮತ್ತೆ ಅಲ್ಲಿ ದೇಶದ ಸ್ವಚ್ಛತೆಯ ಬಗ್ಗೆ, ಅಲ್ಲಿ ಇದ್ರೆ ಅಂತ ಟಾಯ್ಲೆಟ್ಗಳು ಇರಬೇಕು ಅನ್ನುವಂತ ಒಂದು ಶೌಚಾಲಯಗಳು. ಕನ್ನಡದಲ್ಲಿ ನಾವು ಮಾತಾಡಬೇಕು ಅಂದ್ರೆ ಶೌಚಾಲಯಗಳ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ನಾವು ಮಾತಾಡ್ತಾ ಇರ್ತೀವಿ. ಅದು ಇಲ್ಲಿ ಬರಕ್ಕೆ ಅದೇನು ಸಾಧ್ಯ ಇದೆಯೋ ಇಲ್ಲ ಅನ್ನೋ ಗೊತ್ತಿಲ್ಲ ನನಗೆ. ಅಂದ್ರೆ ಅದು ಶೌಚಾಲಯದ ಕತೆ ಯಾಕೆ ಹೇಳ್ತಾ ಇದ್ದೀನಿ, ಹಾಸ್ಯವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಮೊದಲನೇ ಸಲ ಪ್ರವಾಸಕ್ಕೆ ವಿದೇಶಿ ಪ್ರವಾಸಕ್ಕೆ ಹೋದಾಗ ನಮ್ಮ ಟೂರ್ ಮ್ಯಾನೇಜರ್ ನಮ್ಗೆ ಹೇಳ್ತಾ ಇದ್ದಾಗ ವಿಮಾನದಿಂದ ಇಳಿದ ತಕ್ಷಣ ಎಲ್ಲರೂ ರೆಸ್ಟ್ ರೂಮ್ ಹತ್ರ ನಿಂತ್ಕೊಳ್ರಿ ಅಂತ ಹೇಳ್ತಾ ಇದ್ದ. ನಾವು ಫಸ್ಟ್ ಟೈಮ್ ಅದು ಹೆಸರು ಕೇಳಿದ್ದು ರೆಸ್ಟ್ ರೂಮ್ ಅಂತ. ನಾವು ಯಾವಾಗ್ಲೂ ಟಾಯ್ಲೆಟ್ ಅನ್ನ ಇದನ್ನ ಫಲಕಗಳನ್ನೇ ನೋಡಿದವರು, ಹೀಗಾಗಿ ರೆಸ್ಟ್ ರೂಮ್ ಅಂತ ರೆಸ್ಟ್ ರೂಮ್ ಅಂತ ನಿಂತ್ಕೊಳ್ರಿ ಅಂತ ತಕ್ಷಣ ಹುಡ್ಕೊಂಡು ಹೋಗ್ತಿದ್ವಿ. ರೆಸ್ಟ್ ರೂಮ್ ಅಂತ ಕಾಣಿಸ್ತಾ ಇತ್ತು, ಅದ್ರ ಒಳಗಡೆ ಅದು ಶೌಚಾಲಯ ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಆಮೇಲೆ ಅಷ್ಟು ಸ್ವಚ್ಛ ಇರೋದಕ್ಕೆ ಅದು ವಾಸನೆ ಬರ್ತಿರ್ಲಿಲ್ಲ, ಒಳಗಡೆ ಇರ್ತಿತ್ತು ಅದು. ಅಲ್ಲಿ ಸೋಫಾ ಎಲ್ಲ ಇರ್ತಿತ್ತು, ಹೀಗಾಗಿ ನಾವು ಅಲ್ಲಿ ಕುತ್ಕೊಂಡು ಅವನ್ ಕಾಯ್ತಾ ಇದ್ವಿ. ಆಮೇಲೆ ಅದೊಂದು ಘಟನೆ, ಅದು ಆಮೇಲೆ ಗೊತ್ತಾಯ್ತು ಓ ರೆಸ್ಟ್ ರೂಮ್ ಅಂತಾರೆ ಅಂತ. ಆಮೇಲೆ ಇನ್ನೊಂದು ಘಟನೆ ಅಂತಂದ್ರೆ, ಅವ್ನು ಎಲ್ಲಿ ಹೋದ್ರು ಪ್ರಯಾಣದಲ್ಲಿ ನಮಗೆ ಎಲ್ಲರೂ ರೆಸ್ಟ್ ರೂಮ್ಗೆ ಹೋಗ್ಬನ್ರಿ, ರೆಸ್ಟ್ ರೂಮ್ಗೆ ಹೋಗ್ಬನ್ರಿ, 2 ಗಂಟೆಗೆ ಒಂದ್ಸಲ ಬಸ್ ನಿಲ್ಸೋದು ಮತ್ತೆ ಇಲ್ಲ ರೆಸ್ಟ್ ರೂಮ್ಗೆ ಹೋಗ್ಬರ್ರಿ ಅಂತ. ಅಂದ್ರೆ ಒಂದ್ರ ಒತ್ತಾಯ ಮಾಡ್ದಂಗ ಅನಿಸ್ತಿತ್ತು ನಮಗೆ. ಆಮೇಲೆ ಹೋಗೋರು ಹೋಗ್ತಾರೆ, ಬಿಡೋರು ಬಿಡ್ತಾರೆ, ಇವ್ ಯಾಕೆ ಇಷ್ಟು ಒತ್ತಾಯ ಮಾಡ್ತಾನೆ ಅಂತ. ಯಾಕಂದ್ರೆ ಅಲ್ಲೆಲ್ಲ ಬೇರೆ ಕಡೆ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ, ಅದಕ್ಕೆ ಅವರು ಹೋಗಿ ಬರ್ಲಿ ಅಂತ ಹೇಳ್ತಾ ಇದ್ರು. ಇಷ್ಟು ರೂಢಿ ಆಯ್ತಲ್ಲ ನಮಗೆ, 2 ಗಂಟೆಗೆ ಒಮ್ಮೆ ಹೋಗ್ಲೇಬೇಕು ಅನ್ನೋ ಅಷ್ಟು ಅದು ರೂಢಿ ಆಗ್ಬಿಟ್ಟಿತ್ತು. ಅದು ಒಂದು ಹಾಸ್ಯ ನಾನು ಯಾವಾಗ್ಲೂ ಲೇಖನದಲ್ಲಿ ಬರಿತಾ ಇದ್ದೆ. ಆಮೇಲೆ ನನಗೆ ಇದು ಟರ್ಕಿ ಪ್ರವಾಸದಲ್ಲಿದ್ದಾಗ ಅಲ್ಲಿ ಒಂದು ಹಂಪಿ ಅಂತ ಒಂದು ಹಳೆ ಏನು ನಾವು ಭಗ್ನ ಅವಶೇಷಗಳು ನೋಡ್ತೀವಿ, ಅದೇ ರೀತಿ ಅಲ್ಲಿ ಎಫಸಸ್ ಅಂತ ಒಂದು ಪ್ರದೇಶ, ರೋಮ್ ಆಡಳಿತ ನಡೆಸಿದ ಒಂದು ಪ್ರದೇಶ ಇದೆ. ಅಲ್ಲಿ ನನಗೆ ಎಲ್ಲ ಇಷ್ಟು ದೊಡ್ಡ ದೊಡ್ಡ ಎಲ್ಲ ನೋಡಿದ್ವಿ. ಆದ್ರೆ ಅದೊಂದು ನನಗೆ ಅಚ್ಚೊತ್ತು ಉಳಿತು, ಯಾಕಂತಂದ್ರೆ ಅಲ್ಲಿ ಒಂದು ಸೈನಿಕರಿಗೆ ಬಂದವರಿಗೆಲ್ಲ ಕೆಳಗಡೆ ಒಂದು ಸಾಮೂಹಿಕ ಇದು ನಮ್ಮ ಟಾಯ್ಲೆಟ್ ಅದೇ ಶೌಚಾಲಯವನ್ನ ಮಾಡಿದ್ದಾರೆ. ಅವರೆಲ್ಲ ಕೂರ್ತಿದ್ರಂತ ದೊಡ್ಡದಾಗೊಂದು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ನಾನು ಪುಸ್ತಕದಲ್ಲೂ ಅದನ್ನ ಅದ್ರದ್ದು ಒಂದು ಫೋಟೋ ಹಾಕಿದ್ದೀನಿ. ಅದು ಸಾಲು ಕುತ್ಕೊಂಡು ಅಲ್ಲಿ ಶೌಚಾಲಯವನ್ನ ಅದನ್ನು ಆ ಸಮಯವನ್ನು ಅವರು ಇದು ಮಾಡ್ತಿರ್ಲಿಲ್ಲ, ವ್ಯರ್ಥ ಮಾಡ್ತಿರ್ಲಿಲ್ಲ. ಅಲ್ಲಿ ಕುತ್ಕೊಂಡು ಯುದ್ಧದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು, ಆ ದೇಶದ ಬಗ್ಗೆ ತಮ್ಮ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಿದ್ರು ಅಂತ ಅಲ್ಲಿ ನಮ್ಗೆ ಹೋದಾಗ ತಿಳಿತು. ಹೀಗಾಗಿ ಹೀಗೆ ಪ್ರಸಂಗಗಳು ಅಲ್ಲಿ ಎಲ್ಲೆಲ್ಲಿ ಹೋದಲ್ಲಿ ಶೌಚಾಲಯದ ಒಂದು ಕಥೆನೇ ಆಗ್ಬಿಡದೇನೋ ಅನ್ನುವಷ್ಟು. ಅಂದ್ರೆ ನಾವು ಇಲ್ಲಿ ಬಂದಾಗ ನಾನು ಅದನ್ನ ಯಾಕೆ ಒಂದ್ ಕಡೆ ಹೋಲಿಸಿದ್ದೀನಿ, ಎಲ್ಲೋ ಒಂದ್ ಕಡೆ ಹೋಗಿದ್ವಿ ನೋಡ್ಲಿಕ್ಕೆ ಅಂತ. ಅಲ್ಲಿ ಆ ಪ್ರದೇಶದಲ್ಲಿ ನಾವು ಬೆಳಗ್ಗೆ ಎದ್ದು ಹೋಗಿದ್ವಿ, ಅದನ್ನೆಲ್ಲ ಸ್ಮಾರಕ ಎಲ್ಲ ನೋಡ್ಕೊಂಡು ಬರ್ಬೇಕಾದ್ರೆ ನಮ್ಮ ಹಳ್ಳಿ ಜನ ಇದು ತಮಗೆ ಇಟ್ಕೊಂಡು ಹೊರಟಿದ್ರೆ ಅಲ್ಲಿ ಅವಾಗ ಅನಿಸ್ತಾ ಅಯ್ಯೋ ನಮ್ಮಲ್ಲಿ ಇದು ಯಾವಾಗಪ್ಪ ತಪ್ಪತ್ತೆ ಇದು ಅಂತ. ಒಂದು ಅದನ್ನು ನಾನು ಇದರಲ್ಲಿ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಅಂದ್ರೆ ಒಂದು ಹಾಸ್ಯನೂ ಆಯ್ತು, ಒಂದರ ಹಾಸ್ಯಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಬಂದ ಪ್ರಸಂಗಗಳು ನಂಗೆ ನೆನಪಾಗ್ತಾ ಇರುತ್ತೆ.
1: ಮೇಡಮ್, ಇನ್ನೊಂದು ಅಂದ್ರೆ ತಾವು ವರ್ಣನೆ ಮಾಡ್ತೀರಾ ತಮ್ಮ ಪುಸ್ತಕದಲ್ಲಿ ವಿಮಾನ ನಿಲ್ದಾಣದಲ್ಲಿ ಆದಂತಹ ಒಂದು ತಮ್ಮೊಂದಿಗೆ ಬಂದಂತಹ ಸಹ ಪ್ರಯಾಣಿಕರು ಅವರ ಬ್ಯಾಗ್ ನಲ್ಲಿ ಒಂದು ಶುಂಠಿ ಬೆಳ್ಳುಳ್ಳಿಯನ್ನ ಇಟ್ಕೊಂಡು ಬಂದಿದ್ದು, ಅದನ್ನ ಪರಿಶೀಲನೆ ಮಾಡಿದ್ದು ಅಲ್ಲಿ, ಅದರ ಬಗ್ಗೆ ಮೇಡಮ್.
0: ಇಲ್ಲಿ ವಿದೇಶದಲ್ಲಿ ಕೆಲವು, ನಾವು ಅಮೆರಿಕಾದಲ್ಲಿ ಅಷ್ಟೊಂದು ಚೆಕ್ಕಿಂಗ್ ಇಲ್ಲ, ನಮ್ದೇನು ಬ್ಯಾಗೇಜ್ ತಗೊಂಡು ಹೋಗ್ತಿವಲ್ಲ ವಿಮಾನದಲ್ಲಿ ಕಾರ್ಬೋದಲ್ಲಿ ಹಾಕ್ಬಿಟ್ರೆ ಅಷ್ಟೊಂದು ಚೆಕ್ಕಿಂಗ್ ಮಾಡಲ್ಲ. ಅದು ಬೇರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಅದರಲ್ಲಿ ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ನಲ್ಲಿ. ನನಗೆ ಆಸ್ಟ್ರೇಲಿಯಾದಕ್ಕಿಂತ ನ್ಯೂಜಿಲೆಂಡ್ ನಲ್ಲಿ ಬಹಳಷ್ಟು ಇದಾಯ್ತು. ಯಾಕಂದ್ರೆ ಅವರು ಬಹಳ ದೊಡ್ಡದೇ ಇದು, ದೊಡ್ಡ ದೇಶ ಏನಲ್ಲ ಅದು, ಆದ್ರೆ ಹುಲ್ಲುಗಾವಲು ಇರುವಂತಹ ದೇಶ ಅದು. ಬರೀ ಹುಲ್ಲುಗಾವಲನೇ ಇರೋದು, ಜನ ಕಡಿಮೆ ಅಲ್ಲಿ. ಅವರಿಗೆ ಈ ಬಯೋ ಅಂತ ಏನು ಹೇಳ್ತೀವಲ್ಲ, ಈ ಬೀಜ ಬೇರು ಗಡ್ಡೆ ಇವ್ಯಾವ ಅವ್ರ ಅಲ್ಲಿ ಪ್ರವೇಶವನ್ನು ಕೊಡೋದಿಲ್ಲ. ಯಾಕಂದ್ರೆ ಅದು ಅಲ್ಲಿ ಹೋಗಿ ಅದರದೇ ಒಂದು ಸಾಮ್ರಾಜ್ಯ ಆಗ್ಬಿಡುತ್ತೇನೋ, ಅದೇ ಅಲ್ಲಿ ಮುಖ್ಯ ಬೆಳೆ ಆಗ್ಬಿಡುತ್ತೇನೋ ಅನ್ನುವ ಒಂದು ಹೆದರಿಕೆ ಇರ್ಬೋದು. ಮತ್ತೆ ಅದು ಒಂದು ಕ್ಲೀನ್ಲಿನೆಸ್ ಆಗಿರ್ಬೋದು ಮತ್ತು ಬಯೋ ಇದರಿಂದನೂ ಅವ್ರಿಗೆ ಅದು ಹೆದರಿಕೆ ಇರ್ಬೋದು. ಒಟ್ಟಿನಲ್ಲಿ ಅಲ್ಲಿ ಬಹಳ ಸ್ಟ್ರಿಕ್ಟ್ ಇದು ಕಸ್ಟಮ್ಸ್ ಇದು ಚೆಕಿಂಗ್ ಇತ್ತು ಅಲ್ಲಿ. ಅಲ್ಲಿ ನಮ್ಗೆ ಟೂರ್ ಮ್ಯಾನೇಜರ್ ಹೇಳ್ತಾನೆ ಇರ್ತಾರೆ, ಇಲ್ಲಿ ಮಾತ್ರ ನೀವು ಇಲ್ಲಿ ಹೆಂಗೋ ಎಲ್ಲ ಕಡೆ ಪಾರಾಗಿ ಬಂದ್ರಿ, ನ್ಯೂಜಿಲೆಂಡ್ ಅಲ್ಲಿ ಮಾತ್ರ ನೀವು ಏನೂ ಇಟ್ಕೋಬೇಡ್ರಿ, ಅಲ್ಲಿ ಇಟ್ಕೊಂಡು ಅಂದ್ರೆ ನೀವು ಮೊದಲೇ ತೋರಿಸ್ಬಿಡ್ರಿ ಅವ್ರಿಗೆ ಅಂತ ಅಷ್ಟೊಂದು ಹೇಳಿದ್ರು ನಮ್ಮ ಪ್ರಯಾಣಿಕರು ಕೆಲವರು ಅದನ್ನ ಅಷ್ಟೊಂದು ಅಲಕ್ಷ್ಯ ಮಾಡ್ತಾರೆ. ಹೀಗಾಗಿ ಅಲ್ಲಿ ನಮ್ಗೆ ಏನ್ ತೊಂದರೆ ಆಯ್ತು ಅಂದ್ರೆ ಅಲ್ಲಿ ಈ ಕಡೆ ನಗಬೇಕೋ ಈ ಕಡೆ ಇದು ಮಾಡ್ಬೇಕೋ ಅಳ್ಬೇಕೋ ಅನ್ನೋ ಅಂತಾರ ಅಂತಾರಲ್ಲ ಹಾಗೆ ಯಾಕೆ ಅಂತಂದ್ರೆ ನಮ್ಗೆ ಸಮಯನೇ ಕಡಿಮೆ ಇರುತ್ತೆ ಅಲ್ಲಿ. ಅದ್ರಲ್ಲಿ ಈ ಚೆಕಿಂಗ್ ನಲ್ಲಿ ಸಮಯ ಹೋಗ್ಬಿಟ್ರೆ ನಮ್ ಮುಂದಿನೆಲ್ಲ ಪ್ಲಾನಿಂಗ್ ಇದಾಗುತ್ತೆ ಅಂತ ಆ ಟೂರಿಸ್ಟ್ ಒಂದು ಮ್ಯಾನೇಜರ್ಗನು ಆದ್ರೆ ನಮಗಾದ್ರೂ ಅದೇ ಚಿಂತೆ ಅಂತದ್ರಲ್ಲಿ ಒಬ್ರು ಇಷ್ಟು ನಿಮ್ಗೆ ಹೇಳ್ತೀನಿ ಅಂತ ಚೆಕಿಂಗ್ ನಾ ಎಲ್ಲೂ ನೋಡಿರ್ಲಿಲ್ಲ. ಇಷ್ಟು ದೇಶಗಳನ್ನ ನಾವು ಓಡಾಡ್ತೀನಿ ಅಲ್ಲಿ ಪ್ರತಿ ಒಂದು ಬ್ಯಾಗ್ ಅನ್ನ ಅವ್ರಿಗೆ ಎಲ್ಲೋ ಒಂದ್ ಕಡೆ ಸಂಶಯ ಬಂತು. ಹೀಗಾಗಿ ನಮ್ದು 48 ಜನ ಇದ್ವಿ ನಾವು ಒಂದು ಬಸ್ಸಿನ ಜನ. ಅಷ್ಟು ಜನರ ಬ್ಯಾಗ್ ಅನ್ನ ಒಂದೊಂದು ದಡೂತಿ ಬ್ಯಾಗ್ಗಳು ಅವೇನ್ ಸಣ್ಣ ಇರ್ತಾವ ನಮ್ ಬ್ಯಾಗ್ಗಳು 15-20 ದಿವಸ ನಾವು ಪ್ರಯಾಣ ಮಾಡೋರು ಅಂದ್ರೆ ಅಷ್ಟೆಲ್ಲಾ ಬ್ಯಾಗ್ ಗಳನ್ನ ಎತ್ತಿ ಪ್ರತಿ ಒಂದನ್ನು ಬ್ಯಾಗ್ ಅನ್ನು ಪರೀಕ್ಷೆ ಮಾಡಿದ್ರು. ಒಂದಲ್ಲಿ ಸಿಕ್ತು ಏನಂದ್ರೆ ಬೆಳ್ಳುಳ್ಳಿ ಅಲ್ಲ ಅವರು ಒಬ್ಬರು ಒಬ್ಬ ನಮ್ಮ ಸಹ ಪ್ರಯಾಣಿಕರಲ್ಲಿ ಪ್ರತಿ ಒಂದು ಬ್ಯಾಗ್ ಅನ್ನು ಚೆಕ್ ಮಾಡಿದ್ರು ಅವರು ಎತ್ತಿ ಎತ್ತಿ ಇದನ್ನು ತೆಗೆದು ಮತ್ತೆ ಅಷ್ಟೇ ಸಹನೆಯಿಂದ ಎಲ್ಲ ಮತ್ತೆ ಮುಚ್ಚಿ ಜಿಪ್ ಆಗಿ ನಮ್ಗೆ ಇಡ್ತಿದ್ರು. ನಮ್ಗೇನು ತೊಂದರೆ ಕೊಡ್ತಿಲ್ಲ ಆದ್ರೆ ನಾವು ನಿಂತ್ಕೋಬೇಕು ನೋಡ್ತಾ. ಹಾಗೆ ಆಗ 3-4 ಜನರಲ್ಲಿ ಏನೇನೋ ಸಿಕ್ತು ಗಡ್ಡೆ ಇದು ಎಲ್ಲ ಅಂದ್ರೆ ಅವ್ರಿಗೆ ಕೇಳಿದ್ರು ಅವ್ರು ಯಾಕೆ ತಗೊಂಡಿರ ಇದ್ದ ಅಂತ. ಇಲ್ಲ ನಮ್ ಕೆಮ್ಮು ಮತ್ ಬಿ ಪಿ ಎಲ್ಲ ಇದೆ ಅದಕ್ಕೆ ಬೆಳ್ಳುಳ್ಳಿ ನಾ ದಿನ ತಿನ್ಬೇಕು ಆಮೇಲೆ ಇದು ಅಲ್ಲ ಹಸಿ ಶುಂಠಿ ಅದು ನನಗೆ ದಿನ ಬೇಕು ಗಂಟ್ಲು ಇದು ಮಾಡ್ಕೊಳ್ಳಿಕ್ಕೆ ಅಂತ ಹೀಗ ಉತ್ತರ ಕೊಟ್ರು. ಅಂದ್ರೆ ಅವ್ರ ಉತ್ತರ ಸರಿ ಇದೆ, ಅವ್ರ ಆರೋಗ್ಯದ ಬಗ್ಗೆ ಕಾಳಜಿ ಇದೆ, ಆದ್ರೆ ಅದು ಎಲ್ಲಿ ಮಾಡ್ಬೇಕು ಆರೋಗ್ಯದ ಕಾಳಜಿ ಅನ್ನೋದನ್ನ ಅವರು ನ್ಯೂಜಿಲೆಂಡ್ ಕಸ್ಟಮ್ಸ್ ಹೇಳಿದ್ರು. ಅವರು ಅದನ್ನ ನೀವು ನಿಮ್ ಬೇರೆ ನಿಮ್ಮ ಊರಲ್ಲಿದ್ದ ಮಾಡ್ಕೊಳ್ರಿ, ಆದ್ರೆ ಪ್ರವಾಸವನ್ನ ಇಂಥವೆಲ್ಲ ತರಬೇಡ್ರಿ ಅನ್ನುವ ಒಂದು ಸಲಹೆಯನ್ನ ಕಿವಿ ಮಾತನ್ನ ಅವ್ರಿಗೆ ಹೇಳಿದ್ರು. ಅಲ್ಲಿ ತುಂಬಾ ಈಗ ಅಲ್ಲಿ ಬಹಳ ನಕ್ಕಿವಿ ನಾವು ಅಂದ್ರೆ ಆಮೇಲೆ ಸಿಟ್ಟು ಬರ್ತದೆ ಒಂದೊಂದ್ಸಲ ಒಬ್ಬ ಪ್ರಯಾಣಕ್ಕನ ಸಲುವಾಗಿ ನಾವು ಎಷ್ಟು ಇದು ಬೇರೆಯವರಿಗೆಲ್ಲ ಎಷ್ಟು ಹಿಂಸೆ ಆಗುತ್ತಲ್ಲ ಅಂತ ಹೇಳಿ ಇದೊಂದು ಪ್ರಸಂಗ ನನಗೆ ನೆನಪಾಯ್ತು.
1: ಖಂಡಿತ ಮೇಡಮ್. ಈಗ ತಮ್ಮ ಒಂದು ಕೈಲಾಸ ಮಾನಸ ಯಾತ್ರೆ ಆಗಿರಬಹುದು ಅಥವಾ ಈ ಒಂದು ಓಶಿಯಾನಿಯ ಪರ್ಯಟನೆ ಆಗಿರ್ಬೋದು, ಈ ಪುಸ್ತಕಗಳನ್ನ ಓದ್ತಾ ಹೋದ್ರೆ ಏನಾಗುತ್ತೆ ಅಂದ್ರೆ ಇವಾಗ ನಾವೇ ಯಾತ್ರೆಯನ್ನ ಕೈಗೊಂಡಿದ್ದೇವೇನೋ ಅನ್ನುವಂತ ಒಂದು ಭಾವನೆ ನಮಗ್ ಬರ್ತಾ ಹೋಗ್ತಾ ಓದ್ತಾ ಹೋದಂತೆ ಓದುಗನು ಅಲ್ಲಿ ಇದಾನೇನೋ ಅದೇ ಪ್ಲೇಸ್ ನಲ್ಲಿ ಹೋಗಿದ್ದೀವೇನೋ ಅಂತೇಳಿ ನಮಗೂ ಕೂಡ ಕಲ್ಪನೆ ಬರುತ್ತೆ. ಅಷ್ಟು ಅದ್ಭುತವಾಗಿ ಆ ಒಂದು ಪ್ರದೇಶಗಳನ್ನ ತಾವು ವರ್ಣಿಸ್ತಾ ಹೋಗಿದ್ದೀರಾ. ತಮ್ಮ ಮುಂದಿನ ಯೋಜನೆಗಳು ಏನು ಮೇಡಮ್? ಮತ್ತೆ ಯಾವ ಯಾವ ದೇಶಗಳಿಗೆ ಪ್ರವಾಸವನ್ನ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಯಾವ ಯಾವ ಪ್ರವಾಸ ಕಥನಗಳನ್ನ ಬರಿಬೇಕು ಅನ್ಕೊಂಡಿದ್ದೀರಾ?
0: ಟರ್ಕಿ ದೇಶದ್ದೇನು ಬರಿಬೇಕು ಅದು ಬರೆದಿಲ್ಲ. ಅದೇ ಈಗ ನಾಖಂಡ ಅಮೇರಿಕಾ ಅದು ಕೆನಡಾ ಮತ್ತು ಅಮೇರಿಕಾ ಅದು ಇದ್ರೊಳಗಿದೆ ಅದು. ಆಮೇಲೆ ನಾನು ಒಂದು ರೀತಿ ಹೇಳ್ತೀನಿ, ಒಂದು ಒಬ್ಬ ಬೇಕನ್ ಅಂತ ಮಹಾಶಯ ಹೇಳ್ತಾನು ಇದ್ರ ಬಗ್ಗೆ ಒಂದು ಸತ್ಯದ ಮಾತನ್ನು, ಟ್ರಾವೆಲ್ ಇನ್ ದ ಯಂಗರ್ ಪಾರ್ಟ್ ಆಫ್ ಎಜುಕೇಶನ್, ಇಟ್ ಈಸ್ ದ ಎಲ್ಡರ್ ಪಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ. ಅದಕ್ಕೆ ನಾನು ಅಂದ್ರೆ ನಾನು ಇದ್ರೊಳಗೆ ಒಬ್ಬ ವಿದ್ಯಾರ್ಥಿಯಾಗಿ ಪ್ರಾರಂಭ ಮಾಡಿದೆ, ಈಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂತ ಪ್ರವಾಸಗೆ ಹೋಗೋರೆಲ್ಲ ನನಗೆ ಕೇಳ್ತಿರ್ತಾರೆ, ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನೀವು ಹೇಗೆ ಹೋಗಿದ್ರಿ ಹೀಗೆ ಅಂತ. ಅಂದ್ರೆ ಇನ್ನೊಬ್ರಿಗೆ ಹೇಳುವಷ್ಟು ಅನುಭವ ಇದರಲ್ಲಿ ಪ್ರವಾಸದಲ್ಲಿ ನನಗೆ ಆಗೋಗಿದೆಯೇನೋ ಅನ್ನುವಂಥ ಮಾತು, ಖುಷಿನೂ ಆಗ್ತದೆ. ಹಾಗೆ ನಾನು ಒಂದು ಮಾತು ಹೇಳ್ತೀನಿ, ನಾನು ಇಷ್ಟು ನಮ್ಮ ಬೆಳಗಾವಿಯಲ್ಲಿ ಇಲ್ಲೇ ಸಿದ್ದೇಶ್ವರ ಬೆಟ್ಟ ಇದು ಇದೆ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಕಣಬರ್ಗಿ ಹತ್ರ, ಆ ಗುಡ್ಡ ಬಹಳ ಸುಂದರವಾಗಿದೆ. ನಾನು ಒಂದ್ಸಲ ಅದ್ರದ್ದು ಬೆಳಗ್ಗೆ ಬೆಳಗ್ಗೆ ಹೋಗಿದ್ವಿ ನಾವು ವಾಕಿಂಗ್ ಅಂತ ಅಂದ್ರೆ ವಾಕಿಂಗ್ ಅಂತಾನೆ ಅದು ಗುಡ್ಡ ಹತ್ತಬೇಕಲ್ಲ, ಅಲ್ಲಿ ಹೋಗಿ ಒಂದು ದೊಡ್ಡ ಗಂಟೆ ಇದೆ ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸಿದ್ದೆ ನಾನು ಮೇಲೆ ಸೂರ್ಯೋದಯ ಆಗೋ ಟೈಮ್ನಲ್ಲಿ ಚುಮ ಚುಮ ಬೆಳಕು ಬಹಳ ಚೆನ್ನಾಗಿ ಫೋಟೋ ಬಂದಿದೆ ಅದು. ಅದು ಹಾಕಿದ ತಕ್ಷಣ ನನಗೆ ಕೇಳಿದ್ರು, ಓ ಎಲ್ಲಿ ಹೋಗಿದ್ದೀರಾ ನೀವು ಪ್ರವಾಸಕ್ಕೆ, ಎಲ್ಲಿದ್ದು ಎಲ್ಲಿದ್ದು ಅಂತ ಎಲ್ಲರೂ ನಮ್ಮ ಇದ್ರಲ್ಲಿ ವಾಟ್ಸಪ್ನಲ್ಲಿ ಮತ್ತೆ ಫೇಸ್ಬುಕ್ನಲ್ಲಿ ಕೇಳಕ್ ಶುರು ಮಾಡಿದ್ರು. ಅಂದ್ರೆ ಒಂದು ಇಲ್ಲೇ ನಮ್ಮನೆ ನಮ್ಮ ಹತ್ತಿರದಲ್ಲಿರುವಂತಹ ಬೆಳಗಾವಿ ಸಿದ್ದೇಶ್ವರನ ನೋಡಿಲ್ಲ ಯಾರು, ಯಾಕಂದ್ರೆ ಅದು ಸ್ವಲ್ಪ ಸೂಕ್ಷ್ಮ ನೋಡಿದ್ರೆ ಗೊತ್ತಾಗ್ಬಿಡ್ತಿತ್ತು ಅದು ಸಿದ್ದೇಶ್ವರ ಬೆಟ್ಟದ ಮೇಲಿಂದ ಇದು ದೇವಸ್ಥಾನ ಮತ್ತೆ ಅಲ್ಲಿಯ ಪ್ರಕೃತಿ ಸೌಂದರ್ಯ ಅಂತ. ಹೀಗೆ ನಾವು ನಮ್ಮ ಒಂದು ಬೆಳಗ್ಗೆ ಏನಾದ್ರೂ ಒಂದು ವಾರದಲ್ಲಿ ಒಂದು ಇಲ್ಲೇ ನಮ್ಮ ಸುತ್ತಮುತ್ತಲು ಇರುವಂತಹ ಪ್ರದೇಶಗಳಿಗೆ ಬೆಳಗ್ಗೆ ಹೋಗ್ಬೇಕು, ಬಹಳ ಚೆನ್ನಾಗಿರುತ್ತೆ. ಇಲ್ಲೇ ಒಂದು ನಮ್ಮ ಕಾಕ್ತಿ ಹತ್ರ ಒಂದು ಹುಣಸಿ ಗುಡ್ಡ ಅಂತ ಒಂದು ಇದಿದೆ, ಅಲ್ಲಿ ಬೆಳಗ್ಗೆ ಹೋಗ್ಬೇಕು. ಅಲ್ಲಿ ವಾಕಿಂಗಿಗೂ ಅಷ್ಟೇ ಚೆನ್ನಾಗಿದೆ, ಅಲ್ಲಿ ನೋಡಕ್ಕೂ ಅಷ್ಟೇ ಚೆನ್ನಾಗಿದೆ, ಒಂದು ನದಿ ಹರಿಯುತ್ತೆ ಅಲ್ಲಿ. ಹೀಗೆ ನಾವು ಪ್ರವಾಸದ ಒಂದು ದೃಷ್ಟಿಕೋನವನ್ನ ನಮ್ಮಲ್ಲಿ ಬೆಳೆಸ್ಕೊಂಡು ನೋಡ್ಬೇಕು, ಅದನ್ನ ಆರಾಧಿಸ್ಬೇಕು ಪ್ರಕೃತಿಯನ್ನ. ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ, ನಾವು ಯಾವುದೇ ದೇಶಕ್ಕೆ ಹೋಗ್ಲಿ ಯಾವುದೇ ಪ್ರಪಂಚಕ್ಕೆ ಹೋಗ್ಲಿ ವಿದೇಶಕ್ಕೆ ಹೋಗ್ಲಿ, ಅದೇ ಸೂರ್ಯ ಅದೇ ಚಂದ್ರ ಅದೇ ಪ್ರಕೃತಿ ಗಿಡ ಅದೇ ಕಾಡು ಮೇಡು ಅದೇ ನದಿಗಳು, ಆದ್ರೆ ಅದರಲ್ಲಿನ ನೋಡುವ ದೃಷ್ಟಿಕೋನ ನಾವು ಅನುಭವಿಸುವುದು, ಅದನ್ನ ಆರಾಧಿಸ್ಬೇಕು ಅನುಭವಿಸ್ಬೇಕು. ಅವಾಗ ನಮಗೆ ಅದು ನಮ್ಮಲ್ಲೇ ಹೊಕ್ಕೊಳ್ಳುತ್ತೆ, ಅದು ನಮ್ಮ ಮನಸ್ಸಿನಲ್ಲಿ ಹೊಕ್ಕೊಳ್ಳುತ್ತೆ, ನಮ್ಮ ಲೇಖನಿಗೆ ನಿಲುಕುತ್ತೆ, ಹಾಗೆ ತಲೆಯಲ್ಲಿ ಅದು ಯಾವಾಗ್ಲೂ ಅದೇ ಗುಂಗು ನಮ್ಮಲ್ಲಿ ಇರುತ್ತೆ. ಅದಕ್ಕೆ ನಾನು ಪ್ರವಾಸನ ಇನ್ನೂ ಬೇರೆ ಬೇರೆ ಪ್ರವಾಸಗಳನ್ನ ಈಗ ತಯಾರಿ ಮಾಡ್ತಾ ಇದ್ದೀವಿ ಮುಂದೆ ಹೋಗ್ಲಿಕ್ಕೂ. ಆಮೇಲೆ ಈ ಪ್ರವಾಸದ್ದು ಇದು ಹೇಳ್ಬೇಕಾಯ್ತು ಅಂದ್ರೆ ನಾನು ಈಶಾನ್ಯ ಭಾರತ ಪ್ರವಾಸ, ನಾವು ಭಾರತ ದೇಶದಲ್ಲಿ ಎಷ್ಟೊಂದು ಇದೆ ಅಂದ್ರೆ ನೀವು ಈಶಾನ್ಯ ಪ್ರದೇಶ ಅಂದ್ರೆ ಈ ಅಸ್ಸಾಂ ಮೇಘಾಲಯ ಅರುಣಾಚಲ್ ಪ್ರದೇಶ ತವಾಂಗ್ ಅಂತ ಇದೆ, ಅಲ್ಲೆಲ್ಲ ಹೋದ್ರೆ ನಾವು ವಿದೇಶಕ್ಕೆ ಹೋದಷ್ಟೇ ಅನುಭವ ನಮ್ಗಾಗುತ್ತೆ, ಮತ್ತೆ ಬಹಳ ಕಡಿಮೆ ಖರ್ಚಿನಲ್ಲಿ ನಾವು ಹೋಗಿ ಬರ್ಬೋದು. ಅದು ಎಲ್ಲರಿಗೂ ಸಲಹೆ ಕೊಡ್ತಾ ಇರ್ತೀನಿ ನಾನು, ಇಲ್ಲೆಲ್ಲ ಹೋಗಿ ನಮ್ಮ ಈಶಾನ್ಯ ಇದು ಕಡೆ ನಮ್ಮ ಭಾರತದ್ದು ಅಲ್ಲಿ ಪ್ರವಾಸೋದ್ಯಮನ ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಸುಂದರವಾದ ಪ್ರದೇಶ. ಅದು ಅಲ್ಲೆಲ್ಲ ಹೋಗಿ ಬರ್ರಿ ಅಂತ. ಅದಕ್ಕೆ ನಮ್ಮನೆ ಹಿಂದಿನ ನೋಡ್ರಿ, ನಮ್ಮ ನಮಗೆ ಕೈ ಎಡಕುವಂಥದ್ದು. ನಾವು ಪ್ರವಾಸ ಅಂತಂದ್ರೆ ಬಹಳ ದುಡ್ಡಿರ್ಬೇಕು, ಬಹಳಷ್ಟು ದಿನಗಳು ಹೋಗ್ಬೇಕು ಅಂತ ಏನಿಲ್ಲ. ಒಂದು ದಿವಸ ಪ್ರವಾಸವನ್ನು ನಾವು ಎಂಜಾಯ್ ಮಾಡಬಹುದು, ಅದರಲ್ಲಿ ತೊಡಕೊಳ್ಳಬಹುದು ಅನ್ನೋದನ್ನ ನಾ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಪ್ರವಾಸ ಮಾಡಿದ್ರು ನಾನು ಮತ್ತೆ ಒಂದ್ ದಿವಸದ ಪ್ರವಾಸಕ್ಕೆ ಹೆಚ್ಚು ಇದು ಕೊಡೋದು. ಮತ್ತೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಪ್ರದೇಶಗಳನ್ನ ಒಂದೊಂದ್ಸಲ ಅಂತೂ ಈ ಸ್ನೇಹಿತರು ಒತ್ತಾಯಕ್ಕೆ ಎರಡೆರಡು ಸಲ ಮೂರ್ಮೂರು ಸಲ ಒಂದೊಂದೇ ಪ್ರದೇಶಕ್ಕೂ ಹೋಗಿ ಬಂದಿದ್ದಿದೆ. ಅದು ಅಂತಿರ್ತಾರೆ, ನಿಮಗೆ ಬೇಜಾರಾಗಲ್ವಾ ಮತ್ತೆ ಮತ್ತೆ ಅದೇ ಪ್ರದೇಶ ನೋಡೋಕೆ ಅಂತ. ಕಣ್ಣುಗಳು ನಾವು ತೆರೆದಿಟ್ಟು ಮನಸ್ಸನ್ನ ಹೃದಯದಿಂದ ನಾವು ನೋಡಿದಾಗ ಅದು ಎಷ್ಟು ಸಲ ನೋಡಿದ್ರು ನಮಗೆ ಬೇಜಾರು ಬರೋದಿಲ್ಲ ಅನ್ನೋ ಮಾತನ್ನ ನಾ ಹೇಳ್ತೀನಿ.
1: ಖಂಡಿತ ಮೇಡಮ್. ಇದೇ ರೀತಿಯಾಗಿ ಇನ್ನೂ ಅನೇಕ ಪ್ರವಾಸ ಕಥನಗಳು ತಮ್ಮಿಂದ ಬರಲಿ ಮೇಡಮ್, ಜೊತೆಗೆ ವಿಭಿನ್ನ ಸಾಹಿತ್ಯ ಕೃತಿಗಳು ಬರಲಿ ಅನ್ನೋದು ನಮ್ಮ ಕೇಳಿ ವೇಣುಧ್ವನಿಯ ಹಾರೈಕೆ. ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪ್ರವಾಸ ಕಥನಗಳ ಒಂದು ಅನುಭವವನ್ನು ನಮ್ಮ ಮುಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್.
0: ಮೇಡಮ್, ನಾವು ಒಂದು ಮಾತು ಹೇಳಬೇಕು, ಈ ಪ್ರವಾಸ ಕಥನ PhD ಮಾಡ್ತಾ ಇದ್ದಾರೆ, ಈಗ ಪ್ರವಾಸ ಕಥನ ಸಾಹಿತ್ಯನೇ ತಗೊಂಡು PhD ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಸಮ್ಮೇಳನಗಳನ್ನು ಏರ್ಪಡಿಸ್ತಾ ಇದ್ದಾರೆ. ಅದೇ ಧಾರವಾಡದಲ್ಲಿ ಒಂದು ಕರ್ನಾಟಕ ಲೇಖಕರ ಉತ್ತರ ಕರ್ನಾಟಕ ಲೇಖಕರ ಸಂಘದವರು ಎರಡು ದಿವಸದ ರಾಷ್ಟ್ರೀಯ ಮಟ್ಟದ ಒಂದು ಕಥಾ ಸಮ್ಮೇಳನವನ್ನ ಸ್ಪಂದನ ಪ್ರತಿಸ್ಪಂದನ ಅಂತ ಅಲ್ಲಿ ಸಹ ನಮಗೆ ಅವಕಾಶ ಕೊಟ್ಟಿದ್ರು ಪ್ರವಾಸ ಹೋದ ಬಂದವರಿಗೆ. ಅಂದ್ರೆ ಪ್ರವಾಸ ಕಥನಕ್ಕೂ ಒಂದು ಇಷ್ಟೊಂದು ಶ್ರೇಷ್ಠತೆ ಒದಗುತ್ತೆ ಅನ್ನೋದೇ ನಮಗೆ ಸಾಹಿತಿಗಳಿಗೆ ಬರೆಯುವವರಿಗೆ ಸಂತಸದ ವಿಷಯ. ತಾವು ನಮಗೆ ಅವಕಾಶ ಕೊಟ್ರಿ, ತಮಗೆ ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ ಹಿರಿಯ ಸಾಹಿತಿಗಳು ಲೇಖಕರು ಆದಂತಹ ಶ್ರೀಮತಿ ಜ್ಯೋತಿ ಬಾದಾಮಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5252. 18 or at 9449821222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry! Visit to Messrs. Purushottam Narayan Gadgil, Seraph and Jewelers today. Terms and conditions apply.

0: Research Center, Nehru Nagar, Belagavi. Call 08312-473777.
1: Seasons change, but your brilliance is timeless.
0: Call 08312-473777.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Dwellers today. Terms and conditions apply.
3: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

ಇದೆಯಾಳದಿಂದ ಮನತುಂಬಿ ಹೊರಹೊಮ್ಮಿಸುವಂತಹ ಭಾವನೆಗಳನ್ನು ಸುಂದರವಾದ ಪದಗಳಲ್ಲಿ ಪೋಣಿಸಿ ಕವಿತೆಯ ರೂಪದಲ್ಲಿ ಪ್ರಸ್ತುತಪಡಿಸುವ ಸಾಧನವೇ ಈ ಭಾವಗೀತೆಗಳು. ಎಲ್ರಿಗೂ ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ ನಿಮಗೆಲ್ಲ. ಕಾರ್ಯಕ್ರಮದ ಮೊದಲ ಗೀತೆ ಜಿಎಸ್ ಶಿವರುದ್ರಪ್ಪನವರು ರಚಿಸಿರುವಂತಹ, ಹಣ್ಣನ್ನು ಪ್ರಕೃತಿಗೆ ಪ್ರತಿರೂಪವಾಗಿ ಚಿತ್ರಿಸಿರುವಂತಹ, ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಕೇಳಿ.

0: ನನ್ನ ಪ್ರೇಮದ ಪರಿಯ ಕೆಎಸ್ ನರಸಿಂಹಸ್ವಾಮಿಯವರು ಅದ್ಭುತ ಪ್ರಣಯ ಕವಿತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.
1: ನಿನ್ನ ಪ್ರೇಮದ ಪರಿಯ ಸಿ ಅಶ್ವಥ್ ಅವರು ಹಾಡ್ತಾ ಇದ್ದಾರೆ. 20ನೇ ಶತಮಾನದ 3-4ನೇ ದಶಕದಲ್ಲಿ ಅಪೂರ್ವವಾದ ತಂಗಾಳಿಯೊಂದು ಕನ್ನಡ ನಾಡಿನಾದ್ಯಂತ ಪಸರಿಸಿತು. ಪ್ರೇಮದ ಸುಗಂಧವನ್ನು ನಾಡಿನಾದ್ಯಂತ ಹರಡಿದ ಆ ಕಾವ್ಯ ಪ್ರತಿಭೆ ಕೆಎಸ್ ನರಸಿಂಹಸ್ವಾಮಿ. ನಿನ್ನ ಪ್ರೇಮದ ಪರಿಯ ಎಂಬ ಈ ಕವಿತೆಯಲ್ಲಿ ಪ್ರಣಯದ ಆರ್ತಭಾವ ಅತ್ಯಪೂರ್ವ ರೀತಿಯಲ್ಲಿ ಚಿತ್ರವತ್ತಾದ ಅಭಿವ್ಯಕ್ತಿ ಪಡೆದಿದೆ. ಪ್ರೇಮದ ಮಿಂಚು ವಾಗಿ ಬೆಳಕಾಗಬೇಕು ಎಂಬ ಹಂಬಲದ ಈ ಕವಿತೆ ಕೆಎಸ್ನವರ ಅದ್ಭುತ ಪ್ರೇಮ ಕವಿತೆಗಳಲ್ಲೊಂದು. ಸಿ ಅಶ್ವಥ್ರವರ ಧ್ವನಿಯಲ್ಲಿ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ.

ಮುಂದಿನ ಗೀತೆ ಮಾಂತ್ರಿಕ ಕವಿ ಬೇಂದ್ರೆಯವರು ರಚಿಸಿರುವಂತಹ ಬಂಗಾರ ನೀರ ಕಡಲಾಚೆ ಗೀಚೆ ನೀಲಿ ನೀಲಿ ತೀರ ಕೇಳಿ. ಈ ಒಂದು ಗೀತೆಯನ್ನ ಸಿ ಅಶ್ವಥ್ ಅವರ ಕಂಚಿನ ಕಂಠದಲ್ಲಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ನಿಮ್ಮ ಸೇವೆಯಲ್ಲಿ. ಹಿರಿಯ ನಾಗರಿಕರಿಗಾಗಿ ಎಲ್ಐಸಿಯಲ್ಲಿರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಭಾರತೀಯ ಜೀವ ವಿಮಾ ನಿಗಮ ವಿಭಾಗೀಯ ಕಚೇರಿ ಬೆಳಗಾವಿಯ ಸಹಾಯಕ ವಿಭಾಗೀಯ ಪ್ರಬಂಧಕರಾದಂತಹ ಡಿ ವಿರೂಪಾಕ್ಷ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ನಮಸ್ತೆ ಮೇಡಮ್. ಮೊಟ್ಟ ಮೊದಲನೇದಾಗಿ ನಾನು ಕೇಲಿಯ ವೇಣುಧ್ವನಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೇಲಿ ವೇಣುಧ್ವನಿ ಈಗ ಬೆಳಗಾವಿ ಅಲ್ಲದೇನೆ ಬೆಳಗಾವಿ ಸುತ್ತಮುತ್ತಲ ಪ್ರದೇಶದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ, ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ವಿವಿಧ ರೀತಿಯ ಸಾಧಕರನ್ನು ಗುರುತಿಸಿ ಅಥವಾ ವಿವಿಧ ರೀತಿಯ ವೃತ್ತಿಯಲ್ಲಿ ಇರುವಂತವ್ರನ್ನ ಅವರ ಸಂದರ್ಶನ ಮಾಡಿ ನಮ್ಮ ನಾಗರಿಕರಿಗೆ ಕೊಡುವಂತಹ ಪ್ರಯೋಜನಗಳ ಬಗ್ಗೆ ಪ್ರತಿ ಬಾರಿಯೂ ಅತ್ಯದ್ಭುತವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಇದಕ್ಕಾಗಿ ನನ್ನ ವೈಯಕ್ತಿಕ ವತಿ ಮತ್ತು ಎಲ್ಐಸಿ ವತಿಯಿಂದ ಕೆಎಲ್ಇ ವೇಣುಧ್ವನಿಗೆ ಹಾಗೂ ನಿರೂಪಕರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.
0: ಸರ್, ಈಗ ಭಾರತೀಯ ಜೀವ ವಿಮೆಯಲ್ಲಿ ಯಾವೆಲ್ಲ ಯೋಜನೆಗಳಿವೆ ಅನ್ನೋದನ್ನ ತಿಳಿಯೋದಕ್ಕಿಂತ ಮುಂಚೆ ಸರ್, ಇವಾಗ ಹಿರಿಯ ನಾಗರಿಕರ ಕಲ್ಯಾಣ ನಿಧಿ, ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಸರ್.
1: ಈಗ ಹಿರಿಯ ನಾಗರಿಕ ಆಗಿ ಇರುವಂತಹ ಎಲ್ಐಸಿಯಲ್ಲಿ ಇರುವಂತಹ ಪಾಲಿಸಿಗಳ ಬಗ್ಗೆ ನಿಮ್ಮ ಮಾಹಿತಿ ಕೊಡಕ್ಕಿಂತ ಮುಂಚೆ ಹಿರಿಯ ನಾಗರಿಕರು ಯಾವ ರೀತಿ ಆರ್ಥಿಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾವುದಕ್ಕೆ ಅನ್ನೋದರ ಬಗ್ಗೆ ಒಂದು ಹಿನ್ನೆಲೆ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಮುಂಚೆ ನಮ್ಮಲ್ಲಿ ಎಲ್ಲಾ ಕಡೆನೂ ಅವಿಭಕ್ತ ಕುಟುಂಬಗಳಿದ್ವು. ಅವಿಭಕ್ತ ಕುಟುಂಬಗಳಲ್ಲಿ ಒಂದು ಅನುಚಾನವಾಗಿ ನಡೆದುಕೊಂಡು ಬಂದಿರುವಂತಹದ್ದೇನಂತಂದ್ರೆ ಹಿರಿಯ ನಾಗರಿಕರನ್ನ ಅಂದ್ರೆ ಹಿರಿಯರನ್ನ ಗೌರವಿಸುವುದು ಮತ್ತು ಅವರ ಆರ್ಥಿಕ ಜವಾಬ್ದಾರಿಯನ್ನು ಮಕ್ಕಳು ಮತ್ತು ಅಥವಾ ಇತರ ಕುಟುಂಬ ಸದಸ್ಯರು ತಗೊಳ್ತಾ ಇದ್ರು. ಆದರೆ ಈಗ ಅವಿಭಕ್ತ ಕುಟುಂಬಗಳು ಮ್ಯಾಕ್ರೋ ಫ್ಯಾಮಿಲಿಯಿಂದ ಮೈಕ್ರೋ ಫ್ಯಾಮಿಲಿವರೆಗೂ ಬಂದಿದೆ. ಅವಿಭಕ್ತ ಕುಟುಂಬಗಳು ಕಾಣಿಸ್ತಾ ಇಲ್ಲ, ಈ ಬರೀ ವಿಭಕ್ತ ಕುಟುಂಬಗಳೇ ಕಾಣಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತರಾದ ನಂತರ ಅವರಿಗೆ ಆರ್ಥಿಕವಾಗಿ ಯಾವುದೇ ರೀತಿಯ ವಿಮೆ ಇರೋದಿಲ್ಲ, ಪೆನ್ಷನ್ ಇರೋದಿಲ್ಲ. ಸೊ ಆ ಒಂದು ನಿಟ್ಟಿನಡಿ ಸೊ ನಾವು ಅವ್ರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಲಿಕ್ಕೆ ಅವರು ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಂಡು ತಮ್ಮ ಏನು ವಿಶೇಷ ರೀತಿಯಾಗಿ ಬರುವಂತದ್ದು ಮೆಡಿಕಲ್ ಎಕ್ಸ್ಪೆನ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಆರ್ಥಿಕವಾಗಿ ಸ್ವತಂತ್ರವಾಗಿ ಇರಬಹುದು ಅನ್ನೋದಕ್ಕೆ ಪ್ಲಾನ್ಗಳು ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ನಮ್ಮ ಎಲ್ಐಸಿಯಲ್ಲಿ ಹಿರಿಯ ನಾಗರಿಕೋಸ್ಕರ ಪೆನ್ಷನ್ ಪಾಲಿಸಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಪೆನ್ಷನ್ ಪಾಲಿಸಿಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ನಾವು ನಮ್ಮ ಜೀವನಾವಧಿಯಲ್ಲಿ ಕಂಟಿನ್ಯೂಸ್ ಆಗಿ ಕಟ್ತಾ ಬರೋದು ನಮ್ಮ 60 ವರ್ಷ ನಂತರ ಪಾಲಿಸಿ ಪ್ರಯೋಜನ ಪಡ್ಕೊಳ್ಬಹುದು. ಅಲ್ಲಿಂದ 100 ವರ್ಷಗಳ ಕಾಲ ಈ ಪೆನ್ಷನ್ ಪಡಿತಾ ಹೋಗ್ಬೋದು. ಈ ಒಂದು ಪೆನ್ಷನ್ ಪಾಲಿಸಿಗಳಲ್ಲಿ ಮುಖ್ಯವಾಗಿ ನಮಗೆ ಬರುವಂತದ್ದು ಎಲ್ಐಸಿಯ ಜೀವನ ಶಾಂತಿ ಹಾಗೂ ಎಲ್ಐಸಿಯ ಜೀವನ ಅಕ್ಷಯ ಪಾಲಿಸಿಗಳು. ಈ ಜೀವನ ಶಾಂತಿ ಜೀವನ ಅಕ್ಷಯ ಪಾಲಿಸಿಗಳು ಹಿರಿಯ ನಾಗರಿಕ ಆಗಿ ವಿಶೇಷವಾಗಿ ರೂಪುಗೊಂಡಿರುವಂತಹ ಪಾಲಿಸಿಗಳು. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಎಲ್ಐಸಿಯ ಜೀವನ ಅಕ್ಷಯ ಪಾಲಿಸಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಐಸಿಯ ಜೀವನ ಅಕ್ಷಯ ಪಾಲಿಸಿ ಇದು ಒಂದು ಇಮ್ಮಿಡಿಯೇಟ್ ಆನ್ಯುಟಿ ಫಾರ್ ಲೈಫ್ ಅಂಡ್ ಗ್ಯಾರಂಟೀಡ್ ವಿತ್ ಗ್ಯಾರಂಟೀಡ್ ರಿಟರ್ನ್ಸ್ ಅಂತೇಳಿ. ಅಂದ್ರೆ ಇದು ನಾನು ಪೆನ್ಷನ್ ಪಾಲಿಸಿ ತಗೊಂಡ ನಂತರ ಮರು ವರ್ಷವೇ ಪೆನ್ಷನ್ ಸ್ಟಾರ್ಟ್ ಆಗುವಂತದ್ದು, ಪಿಂಚಣಿ ಸ್ಟಾರ್ಟ್ ಆಗುವಂತದ್ದು. ಈ ಒಂದು ಪಿಂಚಣಿಯ ಸೌಲಭ್ಯ ನಮಗೆ 100 ವರ್ಷಗಳ ಕಾಲ ಇರುವಂತದ್ದು. ಇದು ನಮ್ಮ ಭಾರತೀಯ ಜೀವನ ವಿಮಾ ನಿಗಮ, ನಿಮಗೆಲ್ಲ ಗೊತ್ತಿದೆ, ಇದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಮುಂದಿನ 100 ವರ್ಷಗಳ ಕಾಲ ಕೂಡ ಪ್ರಯೋಜನ ಪಾಲಿಸಿದಾರರು ಪಡ್ಕೋಬಹುದು. ಈ ಒಂದು ಜೀವನ ಅಕ್ಷಯ ಪಾಲಿಸಿನಲ್ಲಿ ವಿಶೇಷತೆಗಳೇನಂತಂದ್ರೆ ಇದು ಸಿಂಗಲ್ ಪ್ರೀಮಿಯಂ ಪಾಲಿಸಿ ಅಂದ್ರೆ ಏಕ ಕಂತಿನ ಪಾಲಿಸಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಈ ಪೆನ್ಷನ್ ನ ಇಮ್ಮಿಡಿಯೇಟ್ ಆಗಿ ತಗೋಬಹುದು, ಅಂದ್ರೆ ಇವತ್ತು ನಾವು ಪೆನ್ಷನ್ ತಗೊಂಡು ಮುಂದಿನ ವರ್ಷಕ್ಕೆ ನಮ್ಮ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಬೇರೆ ಬೇರೆ ರೀತಿ ಪೆನ್ಷನ್ ತಗೋಬಹುದು, ವರ್ಷಕ್ಕೊಮ್ಮೆ ತಗೋಬಹುದು, ಅರ್ಧ ವರ್ಷಕ್ಕೊಮ್ಮೆ ತಗೋಬಹುದು, 3 ತಿಂಗಳಿಗೊಮ್ಮೆ ತಗೋಬಹುದು, ಅಥವಾ ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು ಕೂಡ ನಾವು ಪೆನ್ಷನ್ ತಗೋತಾ ಹೋಗ್ಬೋದು. ಈ ಪೆನ್ಷನ್ ಗ್ಯಾರಂಟೀಡ್ ಫಾರ್ ಲೈಫ್ ಟೈಮ್ ಆಫ್ ದ ಅನ್ಯೂಟೆಂಟ್, ಅಂದ್ರೆ ಈ ಪಾಲಿಸಿಯ ಪೆನ್ಷನ್ ಪಿಂಚಣಿದಾರ ಆ ಪೆನ್ಷನ್ ನ ಪಾಲಿಸಿದಾರರಿಗೆ ಅವರ ಲೈಫ್ ಟೈಮ್ ಇರೋವರೆಗೆ ಅವರ ಜೀವನ ಅವಧಿವರೆಗೂ ಕೂಡ ಇದು ಪೆನ್ಷನ್ ಅವರಿಗೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಆಮೇಲೆ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಪದೇ ಪದೇ ಪ್ರತಿ ವರ್ಷನೂ ಕಡಿಮೆ ಆಗ್ತಾ ಬಂದಿದೆ. ಆದರೆ ಒಮ್ಮೆ ಈ ಪಾಲಿಸಿನಲ್ಲಿ ಪಾಲಿಸಿ ತಗೊಂಡು ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನು ಫಿಕ್ಸ್ ಆಗುತ್ತೆ ಅವರ 100 ವರ್ಷಗಳ ಅವಧಿ ಕಾಲ ಅಂದ್ರೆ 30 ವರ್ಷ ಇರ್ಬೋದು, 40 ಇರ್ಬೋದು, ಅಥವಾ 25 ವರ್ಷ ಇರ್ಬೋದು, ಅವರು ಇರೋವರೆಗೂ ಜೀವಂತ ಇರೋವರೆಗೂ ಏನ್ ಪೆನ್ಷನ್ ಬರುತ್ತೆ, ಮಾರುಕಟ್ಟೆಯ ಯಾವುದೇ ರೀತಿ ತೊಂದರೆಗಳಿಲ್ಲದೇನೆ ಈ ಒಂದು ಪೆನ್ಷನ್ ಅವರಿಗೆ ಸತತವಾಗಿ ಅವರ ಜೀವನಾವಧಿವರೆಗೂ ಇದು ಕಂಟಿನ್ಯೂಸ್ ಆಗಿ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಅದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗಲ್ಲ. ಈ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಪೆನ್ಷನ್ ಅನ್ನೋದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಾಲಿಸಿಗೆ ಎಲ್ಲಾ ಹಿರಿಯ ನಾಗರಿಕ ಅಲ್ಲದೇನೆ ಅದರ ವಯೋಮತಿ ಬಗ್ಗೆ ಹೇಳೋದಾದ್ರೆ 25 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಪಾಲಿಸಿ ತಗೋಬಹುದು. ಅಂದರೆ ಸಾಧಾರಣವಾಗಿ ನಾವು 60 ವರ್ಷಕ್ಕೆ ತಗೋಬಹುದು, 65ಕ್ಕೆ ತಗೋಬಹುದು, 75, 80, 90 ಕೂಡ ಈ ಪಾಲಿಸಿ ತಗೋಬಹುದು ನಾವು. ಯಾರೆಲ್ಲ ಅಂತಂದ್ರೆ 25 ವರ್ಷದಿಂದ ಹಿಡಿದ್ಬಿಟ್ಟು 85 ವರ್ಷದವರೆಗೆ, 25 ರಿಂದ 85 ವರ್ಷದವರೆಗೆ ಈ ಪಾಲಿಸಿನ ನಾವು ತಗೋಬಹುದು. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಕನಿಷ್ಠ ಹೂಡಿಕೆ ಮೊತ್ತ 1 ಲಕ್ಷ, ಅದು ಯಾರಿಗೆ ಏಜ್ 30 ಮತ್ತು ಅದಕ್ಕಿಂತ ಜಾಸ್ತಿ ಇದ್ದವರಿಗೆ ಇದು 30 ಲಕ್ಷ. ಅದು 25 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಕೂಡ ಈ ಪಾಲಿಸಿ ತಗೋಬಹುದು. ಆದರೆ ಅವರು 10 ಲಕ್ಷ ಮಿನಿಮಮ್ ಅಮೌಂಟ್ನ ಕನಿಷ್ಠ ಹೂಡಿಕೆ 10 ಲಕ್ಷ ಮಾಡಬೇಕಾಗತ್ತೆ. ಇದರಲ್ಲಿ 10 ಆಪ್ಷನ್ಗಳಿದೆ, ಅಂದರೆ ಪೆನ್ಷನ್ ತಗೊಳ್ಳಿಕ್ಕೆ 10 ಆಪ್ಷನ್ ಇದೆ. ನಮ್ಮಲ್ಲಿ ಇರುವಂತ 10 ಆಪ್ಷನ್ ಅಲ್ಲಿ ನಮ್ಮ ಮೋಸ್ಟ್ ಪಾಪ್ಯುಲರ್ ಆಪ್ಷನ್ ಅಂದ್ರೆ ಬಹಳಷ್ಟು ಬೇಡಿಕೆಯಲ್ಲಿ ಇರುವಂತ ಆಪ್ಷನ್ ಅಂದ್ರೆ ಆಪ್ಷನ್ ಎಫ್ ಅಂತ ಹೇಳ್ತೀವಿ. ಆಪ್ಷನ್ ಎಫ್ ಅಂತಂದ್ರೆ ಆನಿಟಿ ಫಾರ್ ಲೈಫ್ ವಿತ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್ ಆನ್ ಡೆತ್. ಅಂದ್ರೆ ನಾವು ಇರೋವರೆಗೂ ನಾವು ಪಾಲಿಸಿಯ ಪೆನ್ಷನ್ ತಗೋತೀವಿ, ನಮ್ಮ ನಂತರ ನಾನು ಹೂಡಿಕೆ ಮಾಡುವಂತಹ ಅಮೌಂಟ್ ನಾನು ನನ್ನ ಮರಣ ನಂತರ ನನ್ನ ನಾಮಿನಿಗಳಿಗೆ, ನಾಮ ನಿರ್ದೇಶಿತರಿಗೆ ನಾವು ಈ ಪಾಲಿಸಿಯ ಪ್ರಯೋಜನವನ್ನು ತಗೋಬಹುದು ಅವರು. ಇದರ ಜೊತೆಗೇನೆ ಪಾಲಿಸಿ ತಗೋತಾ ಪಾಲಿಸಿದಾರರು ತನ್ನ ಸ್ವಂತ ಜೀವದ ಅಲ್ಲೇ ಅಲ್ಲದೇನೆ ಅವರ ಸರ್ವೈವರ್ಸ್ ಯಾರಿದ್ದಾರೆ, ಅವರ ಪತ್ನಿ ಇರ್ಬೋದು, ಮಗ ಇರ್ಬೋದು, ಮಗಳಿರ್ಬೋದು, ಈ ಯಾರಿಗೆ ಬೇಕಾದರೂ ಕೂಡ ಜಾಯಿಂಟ್ ಪಾಲಿಸಿದಾರರಾಗಿ ಅವರು ತಗೋಬಹುದು. NPS ನಿಮಗೆಲ್ಲ ಗೊತ್ತಿದೆ, NPS 2008 ಇತ್ತೀಚೆಗೆ ಬಂದಿದೆ. ಆ NPS ಸಬ್ಸ್ಕ್ರೈಬರ್ ಕೂಡ ಈ LIC ಜೀವನ ಅಕ್ಷಯ ಪಾಲಿಸಿಗಳನ್ನ ತಗೋಬಹುದು. ಅದೊಂದು ಪ್ರಯೋಜನ ಇದೆ, ಅವರಿಗೋಸ್ಕರ ಇದೆ. ಈಗ ನಮ್ಮ ಮೇಲೆ ಅವಲಂಬಿತರು ಅಂತಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಹೇಳಿ, ಅಂದ್ರೆ ವಿಶೇಷ ವಿಕಲಚೇತನರಿಗೆ ಏನಿದ್ದಾರೆ, ಆ ವಿಕಲಚೇತನರ ಫ್ಯೂಚರ್ ನಮಗೆ ಭವಿಷ್ಯತ್ತು ಅವರು ತುಂಬಾ ಚೆನ್ನಾಗಿರ್ಬೇಕು, ಅದು ಯಾವುದೇ ರೀತಿ ತೊಂದರೆಗಳು ಬರಬಾರದು, ಆರ್ಥಿಕ ತೊಂದರೆಗಳು ಅಂತಂದ್ರೆ ಅವರ ಹೆಸರ ಮೇಲೆ ಕೂಡ ನಾವು ವಿಶೇಷ ಚೇತನರಿಗೆ ಕೂಡ ನಾವು ಈ ಪಾಲಿಸಿಗಳನ್ನು ತಗೋಬಹುದು. ಲೋನ್ ಮತ್ತು ಸರೆಂಡರ್ ಸಾಲ ಸೌಲಭ್ಯ ಈ ಪಾಲಿಸಿನಲ್ಲಿ 3 ತಿಂಗಳ ನಂತರ, ಪಾಲಿಸಿ ತಗೊಂಡ 3 ತಿಂಗಳ ನಂತರ ಪಾಲಿಸಿ ಸಾಲ ಸೌಲಭ್ಯ ಸಿಗುತ್ತೆ. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಬೇರೆ ಪ್ಲಾನ್ಗಳನ್ನ ಹೇಳಿದಾಗೆ 10 ವಿವಿಧ ಆಪ್ಷನ್ಗಳಿದೆ. ಆಪ್ಷನ್ಗೆ ತಕ್ಕ ಹಾಕಿ ಅದು ರೇಟ್ ಆಫ್ ಇಂಟ್ರೆಸ್ಟ್ ಈಗ ವೇರಿಯೇಷನ್ ಆಗ್ತಾ ಇರುತ್ತೆ. ಇದರ ಜೊತೆ ಜೊತೆನೆ ಇನ್ನೊಂದು ಅದ್ಭುತ ಪಾಲಿಸಿ LIC ನೀವು ಜೀವನ್ ಶಾಂತಿ ಅಂತೇಳಿ, ಇದು ಕೂಡ ಒಂದು ಏಕಕಂತಿನ ಹೂಡಿಕೆಯ ಪಾಲಿಸಿ ಆಗಿರುತ್ತೆ. ಇದರಲ್ಲಿ ನಾವು ಪಾಲಿಸಿಯ ಅಕ್ಷಯದಲ್ಲಿ ತೋರಿಸಿದ ಹಾಗೆ ಈ ಜೀವನ ಅಕ್ಷಯದಲ್ಲಿ ಪಾಲಿಸಿಯಲ್ಲಿ ಲಭ್ಯವಿರುವಂತ ಪಾಲಿಸಿಗಳದಲ್ಲದೇನೆ ಈ ಪಾಲಿಸಿನಲ್ಲಿ ಮತ್ತೊಂದು ವಿಶೇಷತೆ ಏನಂತಂದ್ರೆ ನಾವು ತಗೊಳ್ಳುವಂತ ಪೆನ್ಷನ್ ನಾವು ಮುಂದೂಡಿಕೆ ಮಾಡಬಹುದು. ಆ ಮುಂದೂಡಿಕೆ ಅವಧಿ 1 ರಿಂದ 5 ವರ್ಷ. ಅದರ ಅರ್ಥ ಈಗ ಪಾಲಿಸಿ ತಗೊಳ್ತೇವೆ, 5 ವರ್ಷದ ನಂತರ ಪೆನ್ಷನ್ ಬರಲಿ, ನನಗೆ 4 ವರ್ಷದ ನಂತರ ಬರಲಿ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ತಗೊಳ್ದೇನೆ 5 ವರ್ಷಕ್ಕೆ 4 ವರ್ಷಕ್ಕೆ ನಾವು ಇದು ಪಾಲಿಸಿಯ ಬೆನಿಫಿಟ್ ನ ಮುಂದೂಡಿಕೆ ಮಾಡಬಹುದು. ಆ ಪ್ರತಿ ಮುಂದೂಡಿಕೆಯ ಅವಧಿಗೆ ಹೆಚ್ಚಿನ ರೀತಿಯ ಇಂಟ್ರೆಸ್ಟ್ ರೇಟ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, 5 ವರ್ಷದವರಿಗೆ ಬೇರೆ ರೀತಿ ಇಂಟ್ರೆಸ್ಟ್ ಇರುತ್ತೆ, ಹೆಚ್ಚಿನ ರೀತಿ ಇಂಟ್ರೆಸ್ಟ್ ಇರುತ್ತೆ, 4 ವರ್ಷದವರಿಗೆ 3 ವರ್ಷ 2 ವರ್ಷ 1 ವರ್ಷ. ಈಗ 1 ರಿಂದ 5 ವರ್ಷದವರೆಗೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಇರುತ್ತೆ. ಗ್ಯಾರಂಟೀಡ್ ರಿಟರ್ನ್ಸ್ ಅಂದ್ರೆ ಇದರಲ್ಲಿ ನಾವು ಒಮ್ಮೆ ಇಂಟ್ರೆಸ್ಟ್ ರೇಟ್ ಏನಿದೆ ಆ ಪೆನ್ಷನ್ ನ ಇಂಟ್ರೆಸ್ಟ್ ರೇಟ್ ಏನಿದೆ ಅದು ಗ್ಯಾರಂಟಿ ಆಗಿ ಪ್ರತಿ ವರ್ಷದಿಂದ, ಅಂದ್ರೆ ಪಾಲಿಸಿ ತಗೊಂಡ ಮರು ವರ್ಷದಿಂದ ಹಿಡಿದು ಆ ಪಾಲಿಸಿಯ ಜೀವನಾವಧಿ ಅಂದ್ರೆ ಪಾಲಿಸಿದಾರರ ಜೀವನಾವಧಿಯವರೆಗೂ ಈ ಒಂದು ಪಾಲಿಸಿಯ ಪ್ರಯೋಜನಗಳು ಕಂಟಿನ್ಯೂ ಆಗುತ್ತೆ. ಒಮ್ಮೆ ನಿರ್ಧಾರಿತವಾದ ಗ್ಯಾರಂಟೀಡ್ ಇಂಟ್ರೆಸ್ಟ್ ರೇಟ್ ಅವರ ಜೀವನಾವಧಿ, ಸಪೋಸ್ ಅವರು 100 ವರ್ಷಗಳ ಕಾಲ ಬದುಕಿದರೆ 100 ವರ್ಷಗಳ ಕಾಲ ಕೂಡ ಆ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಇದರಲ್ಲಿ ಕೂಡ ಸಿಂಗಲ್ ಲೈಫ್ ಪೆನ್ಷನ್ ಅಥವಾ ಜಾಯಿಂಟ್ ಲೈಫ್ ಪೆನ್ಷನ್ ಅಂತ ಎರಡು ರೀತಿ ತಗೋಬಹುದು. ನಾನು ನನ್ನ ಪಾಲಿಸಿನ ನನ್ನ ಒಬ್ಬನಿಗೆಗೋಸ್ಕರನೇ ತಗೋಬಹುದು, ಅದು ಸಿಂಗಲ್ ಲೈಫ್ ಅಂತ ಹೇಳ್ತೀವಿ. ಅಥವಾ ನಾನು ನನ್ನ ಪತ್ನಿ ಹಾಗೂ ಮಕ್ಕಳು ಅವರು ಕೂಡ ಸೇರಿಸ್ಬಿಟ್ಟು ನಾನು ಜಾಯಿಂಟ್ ಲೈಫ್ ಪೆನ್ಷನ್ ಕೂಡ ತಗೋಬಹುದು. ಇದರಲ್ಲಿ ಜಾಯಿಂಟ್ ಲೈಫ್ ತಗೊಂಡಾಗ ಈ ಪೆನ್ಷನ್ ಪಂಚಿನಿ ಅದು ಎರಡನೇ ಪಾಲಿಸಿದಾರರು ಕೂಡ ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಿರುವುದಿಲ್ಲ. ಇದರ ಜೊತೆಗೇನೆ ನನ್ನ ಪತ್ನಿಯ ಜೊತೆಗೇನೆ ನಾನು ಆಲ್ರೆಡಿ ಹೇಳಿದಾಗೆ ನನ್ನ ತಂದೆ ಅಥವಾ ನನ್ನ ತಾಯಿ, ಮಕ್ಕಳು, ಮೊಮ್ಮಕ್ಕಳು ಯಾರಿಗೆ ಬೇಕಾದರೂ ಕೂಡ ಸೆಕೆಂಡ್ ಲೈಫ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಮಿನಿಮಮ್ ಗ್ಯಾರಂಟಿ ಆಫ್ 105% ಆಫ್ ಪರ್ಚೇಸ್ ಪ್ರೈಸ್ ಆನ್ ಡೆತ್ ಆಫ್ ದ ಪೆನ್ಷನರ್, ಅಂದ್ರೆ ದುರಾದೃಷ್ಟವಶಾತ್ ಈ ಪಾಲಿಸಿದಾರರು ಏನಾದರೂ ಮರಣ ಹೊಂದಿದರೆ ಅವರಿಗೆ ಬರುವಂತ ನಾಮ ನಿರ್ದೇಶಕರಿಗೆ ಬರುವಂತ ಅಮೌಂಟ್ ನಲ್ಲಿ 105% ಅಷ್ಟು ಪರ್ಚೇಸ್ ಪ್ರೈಸ್, ನಾ 10 ಲಕ್ಷ ತಗೊಂಡ್ರೆ 10,50,000 ಅಡಿಷನಲ್ ಅಮೌಂಟ್ ನಮಗೆ ಈ ಪಾಲಿಸಿಯಲ್ಲಿ ಲಭ್ಯವಿರುತ್ತೆ. ಈ ಪಾಲಿಸಿಯು ಎನ್ ಮನೆಗಳಿಗೆ ಕೊಡಬಹುದು, F1IV ಕೊಡಬಹುದು, OCA ಕೊಡಬಹುದು, ಅವರಿಗೂ ಕೂಡ ಈ ಪಾಲಿಸಿಯ ಸೌಲಭ್ಯ ಮುಂದುವರಿಯುತ್ತೆ. ಇದರಲ್ಲಿ ಒಂದು ವಿಶೇಷವಾದ ಒಂದು ಸೌಲಭ್ಯ ಕೂಡ ಇದೆ. ನಮ್ಮ ಆಲ್ರೆಡಿ ಪಾಲಿಸಿದಾರರು, ನಮ್ಮ ಪಾಲಿಸಿದಾರರು ಇದಕ್ಕಿಂತ ಮುಂಚೆ ಯಾವ್ದಾದ್ರು ಪಾಲಿಸಿದಾರರು ಅವರು ಈ ಪಾಲಿಸಿಗಳು ತಗೊಂಡಿದ್ರೆ ಅವರು ಈ ಜೀವನ ಶಾಂತಿ ಪಾಲಿಸಿ ತಗೊಂಡಾಗ 0.15% ಅಷ್ಟು ಹೆಚ್ಚುವರಿ ಅನಿಟಿ ರೇಟ್ ಅವರಿಗೆ ಸಿಗುತ್ತೆ. ಇದೊಂದು ವಿಶೇಷ ಸೌಲಭ್ಯ ನಮ್ಮೆಲ್ಲ ಪ್ರಸ್ತುತ ಪಾಲಿಸಿದಾರರಿಗಿದೆ. ಪ್ರಸ್ತುತ ಪಾಲಿಸಿದಾರರು ಅವರೇನಾದರೂ ತಗೊಂಡ್ರೆ, ಪಾಲಿಸಿಗಳು ತಗೊಂಡ್ರೆ, ಜೀವನ ಶಾಂತಿ ಪಾಲಿಸಿ ತಗೊಂಡ್ರೆ 0.15% ಅಷ್ಟು ಹೆಚ್ಚಿನ ರೀತಿಯ ವಿಶೇಷ ಬೋನಸ್, ವಿಶೇಷ ಅನಿಟಿ ರೇಟ್ ಅವರಿಗೆ ಸಿಗುತ್ತೆ.
0: ಸರ್, ಇವಾಗ ಒಂದೇ ಕಂತಿನಲ್ಲಿ ಒಂದು ಮೊತ್ತವನ್ನ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರಿ. ಈ ಒಂದು ಜೀವನ ಶಾಂತಿ ಮತ್ತು ಜೀವನ ಅಕ್ಷಯ ಯೋಜನೆಯನ್ನ ಪಡೆಯೋದಕ್ಕೆ ಈ ಕಂತು ಕಟ್ಟೋದಿಕ್ಕೆ ಒಂದೇ ಕಂತಿನಲ್ಲಿ ಕಟ್ಟಬೇಕು ಅಂತ ಹೇಳಿದ್ರಿ. ಹಾಗಾಗಿ ಏನಾದ್ರೂ ಕನಿಷ್ಠ ಗರಿಷ್ಠ ಮಿತಿ ಅಂತ ಏನಾದ್ರೂ ಇದೆಯಾ, ಅಥವಾ ಇಷ್ಟೇ ಕಟ್ಟಬೇಕು ಅಂತ ಏನಾದ್ರೂ ಇದೆಯಾ ಸರ್?
1: ಖಂಡಿತ, ಒಳ್ಳೆಯ ಪ್ರಶ್ನೆ ಮೇಡಮ್. ಕನಿಷ್ಠ ವಿಮಾ ಅಮೌಂಟ್ 1,25,000 ಸ್ಟಾರ್ಟ್ ಆಗುತ್ತೆ. ಇದು ಗರಿಷ್ಠ, ಯಾವುದೇ ರೀತಿಯ ಮಿತಿ ಇರೋದಿಲ್ಲ ಇದಕ್ಕೆ. ಗರಿಷ್ಠ ಮಿತಿ ಅನ್ನೋದು ಇದಕ್ಕೆ ಇರೋದಿಲ್ಲ. ಕನಿಷ್ಠ ಮೊತ್ತ 1,25,000 ಶುರು ಆಗುತ್ತೆ, ಪ್ರಾರಂಭವಾಗುತ್ತೆ. ಗರಿಷ್ಠ ಮಿತಿಗೆ ಯಾವುದೇ ರೀತಿಯ ಮಿತಿ ಇರುವುದಿಲ್ಲ ಮೇಡಮ್. ಯಾವ ಎಷ್ಟೇ ಬೇಕಾದರೂ ಪಾಲಿಸಿಗಳನ್ನು ತಗೋಬಹುದು. ನಮ್ಮಲ್ಲಿ ಕೂಡ 1 ಕೋಟಿ, 5 ಕೋಟಿ, 10 ಕೋಟಿ ಈ ತರ ವಿವಿಧ ರೀತಿಯ ಹೂಡಿಕೆಗಳನ್ನು ಕೂಡ ಮಾಡಿದ ಪಾಲಿಸಿದಾರರಿದ್ದಾರೆ. ಸೊ ಇದು ಗರಿಷ್ಠ ಮೊತ್ತ ಅಂತ ಅನ್ನೋದಕ್ಕೆ ಯಾವುದೇ ಮಿತಿ ಇಲ್ಲ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾರ್ತ್ ನಲ್ಲಿ 300 ಕೋಟಿಯ ಅಮೌಂಟ್ ಅಷ್ಟನ್ನು ನಮ್ಮ ಬಾಂಬೆದಲ್ಲಿನೇ ಹೂಡಿಕೆ ಮಾಡಿದ್ದಾರೆ. ಸೊ 300 ಕೋಟಿ ಒಂದು ಏಕ ಪಾಲಿಸಿನಲ್ಲೇನೆ 300 ಕೋಟಿ ಹೂಡಿಕೆಯನ್ನು ಮಾಡಿದ್ದಾರೆ ಮೇಡಮ್.
0: ಸರ್, ಈಗ ಈ ಯೋಜನೆಗಳನ್ನು ಪಡೆಯೋದ್ರಿಂದ ನಮ್ಮ ಹಿರಿಯ ನಾಗರಿಕರಿಗೆ ಯಾವ ರೀತಿಯ ಪ್ರಯೋಜನ ಸಿಗುತ್ತೆ ಅಂತ
1: ಈಗಾಗಲೇ ನಾನು ಹೇಳಿದ ಹಾಗೆ ಹಿರಿಯ ನಾಗರಿಕರಿಗೆ ನಿಶ್ಚಿತವಾದ ಆದಾಯ ಇರೋದಿಲ್ಲ. ಅದು ನಿಶ್ಚಿತವಾದ ಆದಾಯ ಇರೋದಿಲ್ಲ, ಫ್ಯಾಮಿಲಿಯ ಸಪೋರ್ಟ್ ಇರೋದಿಲ್ಲ ಅಂತಂದಾಗ ಈ ಒಂದು ಹೂಡಿಕೆಯಲ್ಲಿ ಮಾಡಿರುವಂತಹ ಅಮೌಂಟ್ ನಿಂದ ಬರುವಂತಹ ಪೆನ್ಷನ್ ಅಮೌಂಟ್ ಅವರ ದೈನಂದಿನ ಖರ್ಚುಗಳಿಗಾಗ್ಲಿ, ಮೆಡಿಕಲ್ ಎಕ್ಸ್ಪೆನ್ಸಸ್ಗಳಿಗಾಗ್ಲಿ ಅದು ಬಹಳಷ್ಟು ಸಹಕಾರಿಯಾಗುತ್ತೆ. ಸೊ ಅವರಿಗೆ ಒಂದು ನಿಶ್ಚಿತವಾದ ಆದಾಯ ಇರೋದ್ರಿಂದ ಯಾರ ಮೇಲೆ ಕೂಡ ಅವಲಂಬಿತರಾಗುವಂತ ಪ್ರಶ್ನೆಯೇ ಬರೋದಿಲ್ಲ ಮೇಡಮ್. ಸೊ ಅವ್ರದೇ ಆದಂತ ಸ್ವತಂತ್ರ ಜೀವನ ನಡೆಸಬೇಕಾದ್ರೆ ಈ ನಿಶ್ಚಿತವಾದ ಆದಾಯ ಖಂಡಿತ ಬೇಕೇ ಬೇಕಾಗತ್ತೆ.
0: ಸರ್, ಈ ಒಂದು ಯೋಜನೆ ತಾವು ಈಗಾಗಲೇ ತಿಳಿಸಿದ್ರಿ, ಈಗ ಈ ಒಂದು ಯೋಜನೆಗಳ ಪ್ರಯೋಜನವನ್ನ ಪಡಿಬೇಕು ಅನ್ನೋರು ಯಾವೆಲ್ಲ ಅರ್ಹತೆಯನ್ನ ಹೊಂದಿರಬೇಕಾಗತ್ತೆ
1: ಮೇಡಮ್? ಇದಕ್ಕೆ ಅರ್ಹತೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಕೂಡ, ಯಾರಿಗೆ ಒಂದು ನಿರ್ದಿಷ್ಟವಾದ ಇನ್ಕಮ್ ಇದೆ, ಪ್ರತಿಯೊಬ್ಬರು ಕೂಡ ಯಾರು ಹೂಡಿಕೆ ಮಾಡ್ಲಿಕ್ಕೆ ಅರ್ಹರಿದ್ದಾರೆ ಪ್ರತಿಯೊಬ್ಬರು ಕೂಡ ಇದಿರುತ್ತೆ. ಇದು ಮೆಡಿಕಲ್ ಅನ್ನೋದು ಇದಕ್ಕೆ ಪಾಲಿಸಿಗಳಿಗೆ ಯೂಶಲಿ ನಮ್ಮಲ್ಲಿ ಮೆಡಿಕಲ್ ಬೇಕಾಗತ್ತೆ ಬಹಳಷ್ಟು ಕೇಸಸ್ಗೆ ಹಿರಿಯ ನಾಗರಿಕರಿಗೆ ಬಂದಾಗ. ಆದರೆ ಈ ಪಾಲಿಸಿಯಲ್ಲಿ ಯಾವುದೇ ರೀತಿಯ ವೈದ್ಯಕೀಯ ತಪಾಸಣೆ ಇಲ್ಲದೇನೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಈ ಪಾಲಿಸಿನ ತಗೋಬಹುದು ಮೇಡಮ್.
0: ಸರಿ, ಇವಾಗ ಈ ಒಂದು ಪಾಲಿಸಿನ ತಗೋಬೇಕು ಅನ್ನೋರು ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗುತ್ತೆ ಅಂತ?
1: ದಾಖಲೆಗಳ ಬಗ್ಗೆ ಹೇಳೋದಾದ್ರೆ ಈಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್. ಯಾಕಂತಂದ್ರೆ ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಇನ್ವೆಸ್ಟ್ ಮಾಡೋರಂತ ಅಮೌಂಟ್ ನಮ್ಮಲ್ಲೇ ಇರಬೇಕು. ಯಾವುದೇ ರೀತಿಯ ಬೇರೆ ಇನ್ಕಮ್ ಅದರಲ್ಲಿ ಇರುವಂತದ್ದಲ್ಲ, ಅಧಿಕೃತವಾಗಿ ನಮಗೆ ಇರುವಂತ ಇನ್ಕಮ್ ನ ತೋರಿಸುವಂತ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇದು ಬೇಕಾಗತ್ತೆ ಮೇಡಮ್. ಫೋಟೋಗಳು ಕೂಡ ಬೇಕಾಗತ್ತೆ. ಫೋಟೋ ಈ ಮತ್ತೊಮ್ಮೆ ಹೇಳೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ವಯಸ್ಸಿನ ದಾಖಲಾತಿ ಕೊಡುವಂತ ಆಧಾರ್ ಕಾರ್ಡ್ ಇಂದ ವಯಸ್ಸಿನ ದಾಖಲಾತಿ ಕೊಡಬಹುದು. ಹಾಗೂ ಭಾವಚಿತ್ರ, ಪ್ಯಾನ್ ಕಾರ್ಡ್ ಒಂದು ಬೇಕಾಗತ್ತೆ. ವೋಟರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಯಾವುದೇ ರೀತಿಯ ಇತರ ಮಾಹಿತಿ, ಇತರ ದಾಖಲಾತಿಗಳು, ಅಡ್ರೆಸ್ ನ ದೃಢೀಕರಣ ಮಾಡುವಂತ ಒಂದು ಪ್ರೂಫ್ ಕೊಡಬೇಕಾಗತ್ತೆ. ಇದಕ್ಕೆ ಆಧಾರ್ ಇರಬಹುದು, ವೋಟರ್ ಕಾರ್ಡ್ ಇರಬಹುದು, ಡ್ರೈವಿಂಗ್ ಲೈಸೆನ್ಸ್ ಇರಬಹುದು, ಯಾವ್ದು ಬೇಕಾದ್ರೂ ಕೊಡಬಹುದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತಂದಾಗ ಆ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನಾನು ಹೂಡಿಕೆ ಮಾಡೋರಂತ ಮೊತ್ತ ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವಂತದ್ದು ಒಂದು ದಾಖಲಾತಿ ಕೊಡಬೇಕಾಗತ್ತೆ. ಸೊ ಇದಕ್ಕೆ ಇನ್ಕಮ್ ಪ್ರೂಫ್ ಒಂದು ಬೇಕಾಗತ್ತೆ. ಜೊತೆಗೆ ಒಂದು ನಿರ್ಧಾರಿತವಾದ ಪ್ರಪೋಸಲ್ ಫಾರ್ಮ್ ಅಂತ ನಮ್ಮಲ್ಲಿ ಸಿಗುತ್ತೆ. ಆ ಪ್ರಪೋಸಲ್ ಫಾರ್ಮ್ ಅಂದ್ರೆ ಪ್ರಸ್ತಾವ ಪತ್ರ ಅಂತ ಹೇಳ್ತೀವಿ. ಆ ಪ್ರಪೋಸಲ್ ಫಾರ್ಮ್ ನ ಅವರು ತುಂಬಿ ಇವಿಷ್ಟು ದಾಖಲಾತಿಗಳನ್ನು ಅವರು ಕೊಡಬೇಕಾಗತ್ತೆ.
0: ಸರಿ, ಈಗ ಹಿರಿಯ ನಾಗರಿಕರು ಈ ಒಂದು ಜೀವ ವಿಮೆಯನ್ನ ಮಾಡಿಸಿರ್ತಾರೆ, ಅವರ ಮರಣ ನಂತರ ಅದು ಯಾರಿಗೆ ಹೋಗುತ್ತೆ ಅಂತ?
1: ನಾವು ನಿರ್ಧಾರಿತವಾದ ಪ್ರಪೋಸಲ್ ಫಾರ್ಮ್ ಅಂತ ಹೇಳಿದೀವಿ ಮೇಡಮ್. ನಿರ್ಧಾರಿತ ಪ್ರಸ್ತಾವ ಪತ್ರದಲ್ಲಿ ಯಾರಿಗೆ ನನ್ನ ಮರಣ ನಂತರ ಮೊತ್ತ ಸೇರಬೇಕು ಅನ್ನೋದನ್ನ ಮೊದಲೇ ನಿರ್ದೇಶಿತ ಮಾಡಬೇಕಾಗತ್ತೆ. ಅದನ್ನ ನಾಮ ನಿರ್ದೇಶನ ಅಂತ ಹೇಳ್ತೇವೆ. ಅದು ನಾಮ ನಿರ್ದೇಶನ ಅಂದ್ರೆ ನಾಮಿನಿ ಒಬ್ಬರನ್ನ ನಾವು ಸಜೆಸ್ಟ್ ಮಾಡಬೇಕಾಗತ್ತೆ. ಅವರು ಮೊದಲೇ ನಿರ್ಧಾರಿತವಾಗಿ ಒಂದು ನಿರ್ಧಾರ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪರ್ಸನ್ ಗೆ ಈ ಒಂದು ಅಮೌಂಟ್ ಸೇರ್ಲಿ ಅಂತ ಹೇಳಿ ನಾಮ ನಿರ್ದೇಶಿತ ಮಾಡಿದಂತವ್ರಿಗೆ ಮರಣ ನಂತರ ಆ ಮೊತ್ತ ಅವರಿಗೆ ಸೇರುತ್ತೆ ಮೇಡಮ್. ಆ ರೀತಿ ಯಾರನ್ನ ಅವರು ನಾಮ ನಿರ್ದೇಶಿತ ಮಾಡ್ತಾರೆ, ಅವರ ಆಧಾರ್ ಕಾರ್ಡ್, ಅವರ ಪ್ಯಾನ್ ಕಾರ್ಡ್ ಆ ಡೀಟೇಲ್ಸ್ ಕೂಡ ಬೇಕಾಗುತ್ತೆ.
0: ಸರ್, ಇವಾಗ ಜೀವನ ಶಾಂತಿ ಹಾಗೂ ಜೀವನ ಅಕ್ಷಯ ಯೋಜನೆಗಳ ಒಂದು ಪಾಲಿಸಿಯನ್ನ ಮಾಡಿಸಿರ್ತಾರೆ, ಅವ್ರಿಗೇನಾದ್ರೂ ಆ ಪಾಲಿಸಿಯ ಮೇಲೆ ಸಾಲ ಬೇಕು ಅಂದ್ರೆ ಸಾಲ ಸಿಗುತ್ತಾ?
1: ಖಂಡಿತ ಮೇಡಮ್. ಈಗಾಗಲೇ ನಾನು ತಿಳಿಸಿರೋ ಹಾಗೆ ಪಾಲಿಸಿ ಮಾಡಿದ 3 ತಿಂಗಳ ನಂತರ ಸಾಲ ಸೌಲಭ್ಯ ಇರುತ್ತೆ. ಅದಕ್ಕೆ ಒಂದು ಕಂಡೀಷನ್ಸ್ ಇದಾವೆ, ದೊಡ್ಡ ಕಂಡೀಷನ್ಸ್ ಏನಿರೋದಿಲ್ಲ. ಆ ಸಾಲ ಸೌಲಭ್ಯ 3 ತಿಂಗಳ ನಂತರ ಖಂಡಿತ ಸಿಗುತ್ತೆ ಮೇಡಮ್.
0: ಸರ್, ಇದರಿಂದ ಟ್ಯಾಕ್ಸ್ ಬೆನಿಫಿಟ್ ಏನಾದ್ರೂ ಸಿಗುತ್ತೆ?
1: ಖಂಡಿತ ಇದೆ ಮೇಡಮ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಈ ಪಾಲಿಸಿಯಲ್ಲಿ ನಾವು ಮಾಡೋದಂತ ಅಮೌಂಟ್ ATC ಅಂಡರ್ ನಲ್ಲಿ ನಾವು ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೋಬಹುದು ಮೇಡಮ್.
0: ಸರ್, ಇವಾಗ ಹಿರಿಯ ನಾಗರಿಕರಿಗಾಗಿ ಈ ಒಂದು ಜೀವನ ಅಕ್ಷಯ ಹಾಗೇನೆ ಜೀವನ ಶಾಂತಿ ಈ ಒಂದು ಯೋಜನೆಗಳನ್ನ ಹೊರತುಪಡಿಸಿ ಮತ್ತೆ ಬೇರೆ ಯಾವೆಲ್ಲ ಯೋಜನೆಗಳಿವೆ ಸರ್?
1: ಖಂಡಿತ ಮೇಡಮ್. ಜೀವನ ಶಾಂತಿ ಮತ್ತು ಜೀವನ ಅಕ್ಷಯ ಅಲ್ಲದೇನೆ ಮಾರುಕಟ್ಟೆಗೆ ಸಂಬಂಧಿತವಾದ LIC ಪೆನ್ಷನ್ ಪ್ಲಸ್ ಪಾಲಿಸಿ ಕೂಡ ಇದೆ. ಹೆಚ್ಚಿನ ಪೆನ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹತ್ತಿರದ LIC ಶಾಖಾ ಕಚೇರಿ ಅಥವಾ ನಮ್ಮ ಪ್ರತಿನಿಧಿ ಮಿತ್ರರನ್ನು ಖಂಡಿತವಾಗ್ಲಿ ನಾವು ಅವರ ಕಡೆಯಿಂದ ನಮ್ಮ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮೇಡಮ್. ನಮ್ಮಲ್ಲಿ ಪೆನ್ಷನ್ ಅಂತ ಬಂದಾಗ ಪಿಂಚಣಿಯ ವಿಶೇಷ ಪಿಂಚಣಿಯ ಸೌಲಭ್ಯ ಇರುವಂತಹ ಪಾಲಿಸಿಗಳಲ್ಲಿ ಜೀವನ ಅಕ್ಷಯ, ಜೀವನ ಶಾಂತಿ ಮತ್ತು ಮಾರ್ಕೆಟ್ ಲಿಂಕ್ಡ್ ಇರುವಂತ LIC ಪೆನ್ಷನ್ ಪ್ಲಸ್ ಪಾಲಿಸಿ ಕೂಡ ಇದೆ ಮೇಡಮ್. ಈ 3 ಪಾಲಿಸಿಗಳು ವಿಶೇಷವಾಗಿ ಪೆನ್ಷನ್ ಸಂಬಂಧ ಇರುವಂತಹ ಪಾಲಿಸಿಗಳು.
0: ಸರ್, ಹಿರಿಯ ನಾಗರಿಕರಿಗಾಗಿ ಇರುವಂತಹ ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ಕೇಳಿವಣ ಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕಾರ್ಯಕ್ರಮದ ಮೂಲಕ
1: ಹಿರಿಯ ನಾಗರಿಕರಿಗೆ ಈಗ ಬೇಕಾಗಿರೋದು ಒಂದು ಆರ್ಥಿಕ ಸ್ವಾತಂತ್ರ್ಯ. ನಾವು ನಮ್ಮ ಮಕ್ಕಳ ಮೇಲೆ ಅವಲಂಬಿತರಾಗಿದೆ. ನಮ್ಮ ಸ್ವಂತ ಆದಾಯದೊಂದಿಗೆ ನಮ್ಮನ್ನು ನಾವು ಸ್ವತಂತ್ರರಾಗಿ ಮಾಡಿಕೊಳ್ಳೋದಕ್ಕೆ ಈ ಪೆನ್ಷನ್ ಪಾಲಿಸಿಗಳು ಬಹಳಷ್ಟು ಸಹಕಾರಿಯಾಗುತ್ತೆ. ನಮ್ಮದೇ ಆದ ನಿಶ್ಚಿತವಾದ ಆದಾಯ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಬರ್ತಾ ಇದ್ರೆ ನಮ್ಮ ದೈನಂದಿನ ಖರ್ಚುಗಳಿಗಾಗಿ ನಮ್ಮ ನಾವು ಬೇರೆ ಯಾರ ಮೇಲೆ ಕೂಡ ಅವಲಂಬಿತರಾಗದೆ ಸ್ವತಂತ್ರ ಜೀವನ ನಡೆಸಬಹುದು. ಯಾವಾಗ ಆರ್ಥಿಕ ಸ್ವಾತಂತ್ರ್ಯ ಇರುತ್ತೆ ಆವಾಗ ಮಾನಸಿಕ ನೆಮ್ಮದಿ ಕೂಡ ಖಂಡಿತ ಇರುತ್ತೆ. ಸೊ ಸ್ವತಂತ್ರರಾಗಿ ಬಾಳೋಣ. ಹಾಗೂ ಯಾರ ಮೇಲೆ ಕೂಡ ಅವಲಂಬಿತರಾಗಿದೆ ನಮ್ಮ ಜೀವನ ಕಾಲದ ಏನು ಒಂದು ಅಮೌಂಟ್ ಏನಿದೆ ಅದನ್ನ LIC ಪೆನ್ಷನ್ ಪಾಲಿಸಿಗಳಲ್ಲಿ ಜೀವನ ಶಾಂತಿ ಆಗಿರ್ಬೋದು, ಜೀವನ ಅಕ್ಷಯ ಆಗಿರ್ಬೋದು, ಅಥವಾ LIC ಪೆನ್ಷನ್ ಪ್ಲಾನ್ ಆಗಿರ್ಬೋದು, ಯಾವುದೇ ರೀತಿಯ ಪ್ಲಾನ್ಗಳಲ್ಲಿ ಹೂಡಿಕೆ ಮಾಡಿ ನಿಶ್ಚಿತವಾದ ಆದಾಯ ಗ್ಯಾರಂಟೀಡ್ ಇಂಟ್ರೆಸ್ಟ್ ಖಂಡಿತವಾಗಿ ಪಡೆದುಕೊಳ್ಳ್ರಿ ಅಂತ ಹೇಳಿ ಇಷ್ಟಪಡ್ತಾನೆ. ಹಾಗೂ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನನ್ನ ವಿನಂತಿ ಏನಂತಂದ್ರೆ, ನೀವು ನಿಮ್ಮ ಕಾಲಿನ ಮೇಲೆ ನಿಂತ್ಕೊಳ್ಳೋದಾದ್ರೆ ನಿಮ್ಮ ಆರ್ಥಿಕ ಭದ್ರತೆ ನಿಮ್ಮ ಪ್ರಥಮ ಆದ್ಯತೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ.
0: ಖಂಡಿತ ಸರ್. ಭಾರತೀಯ ಜೀವ ವಿಮಾ ನಿಗಮವು ಹಿರಿಯ ನಾಗರಿಕರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಯೋಜನೆಗಳನ್ನ ಅದು ನೀಡ್ತಾ ಇದೆ, ಆ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮೇಡಮ್.
0: ಇದುವರೆಗೂ ಕೇಳಿದಿರಿ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ LIC ಇರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಭಾರತೀಯ ಜೀವ ವಿಮಾ ನಿಗಮ ವಿಭಾಗೀಯ ಕಚೇರಿ ಬೆಳಗಾವಿಯ ಸಹಾಯಕ ವಿಭಾಗೀಯ ಪ್ರಬಂಧಕರಾದಂತಹ DVirupaksha ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ, ಇದು KLV ವೇಣುಧ್ವನಿ 90.4 FM. ನಮಸ್ಕಾರ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ ಎಲ್ಲರಿಗೂ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೂರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸೆಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸೆಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸೆಟಮಾಲ್ ಅನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸೆಟಮಾಲ್ ತಿಂದ ನಂತರವೂ ಆಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸೆಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟುಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಆಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಆಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸೆಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸೆಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸೆಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸೆಟಮಾಲ್ ಮಾತ್ರವಲ್ಲ, ಆಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೇವೆ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

0: बचपन भूखा हो, फिर उसकी जवानी क्या होगी, फिर उसकी जवानी क्या होगी।
1: केली कॅन्सर हॉस्पिटल नेहरूनगर बेळगाव।
2: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
1: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
2: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येथे।
1: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
2: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
1: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
2: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे।
1: फोन नंबर 08312552500 आणि 247377।
2: मोबाईल नंबर 6360712326 किंवा टोल फ्री नंबर 1099।
1: आजच भेट द्या केली कॅन्सर हॉस्पिटल बेळगाव येथे।
3: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. PPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ ನಿಮ್ಮ ಯಶಸ್ಸಿನ ಭರವಸೆ.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry, visit to Mrs. Purushottam Narayan Gargir, Seraph and Dwellers today. Terms and conditions apply.
3: KLE ವಿಶ್ವವಿದ್ಯಾಲಯದ KLE ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ KLE ಕನ್ವೆನ್ಷನ್ ಸೆಂಟರ್, 300-seater ಹಾಲ್, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993.

0: लंदन में भी ऐसा ही होता था। हम लेट नाइट पार्टी के बाद लड़की को घर छोड़ने जाता था।
1: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: H&M brings you the exclusive change of season offer.
1: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
0: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Dwellers today. Terms and conditions apply.

0: problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312-473777.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: ಕೇಲಿ ವಿಶ್ವವಿದ್ಯಾಲಯಾಚ್ಯಾ ಕೇಲಿ ಸ್ಕೂಲ್ ಆಫ್ ಮ್ಯೂಸಿಕ್ ಕಡೂನ್ ಸಾದರ ಹೋತ ಆಹೆ ಸಮೂಹ ಗಾಯನ್ ಸ್ಪರ್ಧಾ, ಜ್ಯಾಮಧ್ಯೆ ಹೈಸ್ಕೂಲ್ ಆಣಿ ಪ್ರೀ ಯೂನಿವರ್ಸಿಟಿ ಪಾರ್ಟಿಸಿಪೇಟ್ ಕರೂ ಶಕ್ತಾತ್. ಹೈಸ್ಕೂಲ್ ಸಾಠಿ ಪ್ಯಾಟ್ರಿಯಾಟಿಕ್ ಸಾಂಗ್ಸ್ ಆಣಿ ಪ್ರೀ ಯೂನಿವರ್ಸಿಟಿ ಸಾಠಿ ಫೋಕ್ ಸಾಂಗ್ಸ್. 11 ಆಗಸ್ಟ್ 2026 ರೋಜಿ ಸಕಾಳಿ 9 ವಾಜಲ್ಯಾಪಾಸೂನ್. ಸ್ಥಳ ಆಹೆ ಕೇಲಿ ಕನ್ವೆನ್ಷನ್ ಸೆಂಟರ್, 300 ಸೀಟರ್ ಹಾಲ್, ಜೆಎನ್ಎಂಸಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ ಕರ 9886103520 ಆಣಿ 9916467993.
3: Seasons change, but your brilliance is timeless. P&G brings you the exclusive change of season offer.
4: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
3: Offer valid till 31st July 2026. Hurry, visit to Messrs. Purushottam Narayan Gadgil, Seraph and Jewelers today. Terms and conditions apply.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: Seasons change, but your brilliance is timeless. P&G brings you the exclusive change of season offer.
2: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
1: Offer valid till 31st July 2026. Hurry! Visit to Mrs. Purushottam Narayan Gargir, Seraph and Jewelers today. Terms and conditions apply.
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
4: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು.
5: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
6: ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹೂಡಾ ಮುಖಾಮುಖಿ. ವಾರ್ತೆಗಳ ವಿವರ. ಜಾಗತಿಕವಾಗಿ ಎದುರಾಗುವ ಅಡೆತಡೆಗಳು ಮತ್ತು ಭೌಗೋಳಿಕ ರಾಜಕೀಯ ಅಡೆತಡೆಗಳ ಹೊರತಾಗಿಯೂ ಕರಕುಶಲ ವಸ್ತುಗಳು ಸೇರಿದಂತೆ ಭಾರತದ ಜವಳಿ ಮತ್ತು ಉಡುಪುಗಳ ರಫ್ತು 2025-26 3,25,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದ್ದು ಶೇಕಡ 1.8% ಬೆಳವಣಿಗೆ ದಾಖಲಿಸಿದೆ. 2024-25 ರಫ್ತು 3,19,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿತ್ತು. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್, ಜವಳಿ ಮತ್ತು ಉಡುಪು ಕ್ಷೇತ್ರದ ಜಾಗತಿಕ ಸ್ಪರ್ಧಾತ್ಮಕತೆ ಮತ್ತು ರಫ್ತು ಸಿದ್ಧತೆ ಬಲಪಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಮತ್ತು ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಮೆಗಾ ಇಂಟಿಗ್ರೇಟೆಡ್ ಜವಳಿ ಪ್ರದೇಶಗಳು ಮತ್ತು ಉಡುಪು ಘಟಕಗಳ ಯೋಜನೆ, ಜವಳಿಗೆ ಉತ್ಪಾದನಾ ಸಂಬಂಧಿತ ಪ್ರೋತ್ಸಾಹ ಯೋಜನೆ, ರಾಷ್ಟೀಯ ತಾಂತ್ರಿಕ ಜವಳಿ ಮಿಷನ್, ಜವಳಿ ವಲಯದಲ್ಲಿ ಸಾಮರ್ಥ್ಯ ವೃದ್ಧಿಗಾಗಿ ಸಮರ್ಥ ಯೋಜನೆ ಮತ್ತು ರಫ್ತು ಉತ್ತೇಜನ ಮಿಷನ್ ಅಡಿಯಲ್ಲಿ ಮಾರುಕಟ್ಟೆ ಪ್ರವೇಶ ಬೆಂಬಲ ಮತ್ತು ಬಡ್ಡಿ ಸಬ್ಸಿಡಿ ಸೇರಿದಂತೆ ವಿವಿಧ ಘಟಕಗಳ ಪ್ರಾರಂಭವು ಈ ಉಪಕ್ರಮಗಳಲ್ಲಿ ಸೇರಿವೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 2014 76 ಗಿಗಾವ್ಯಾಟ್ಗಳಿಗಿಂತ ಈ ವರ್ಷದ ಜೂನ್ 30 ವೇಳೆಗೆ 288 ಗಿಗಾವ್ಯಾಟ್ಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದಂತಹ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ತಿಳಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಇಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಸೌರಶಕ್ತಿಯ ಸ್ಥಾಪಿತ ಸಾಮರ್ಥ್ಯ 162 ಗಿಗಾವ್ಯಾಟ್ಗಳಿಗಿಂತ ಹೆಚ್ಚು, ಪವನ ವಿದ್ಯುತ್ ಸುಮಾರು 58 ಗಿಗಾವ್ಯಾಟ್ಗಳು, ಜಲವಿದ್ಯುತ್ 57 ಗಿಗಾವ್ಯಾಟ್ಗಳು ಮತ್ತು ಜೈವಿಕ ವಿದ್ಯುತ್ 11 ಗಿಗಾವ್ಯಾಟ್ಗಳಿಗಿಂತ ಹೆಚ್ಚು ಎಂದು ಹೇಳಿದ್ದಾರೆ. 2013-14 ಆರ್ಥಿಕ ವರ್ಷದಿಂದ 2025-26 ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ದೇಶದಲ್ಲಿ ನವೀಕರಿಸಬಹುದಾದಂತಹ ಇಂಧನ ವಲಯ ಸುಮಾರು $46 ದಶಲಕ್ಷ ವಿದೇಶಿ ನೇರ ಹೂಡಿಕೆ ಎಫ್ಡಿಐ ಅನ್ನು ಆಕರ್ಷಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಅವಧಿಯಲ್ಲಿ 12 ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು ನವೀಕರಿಸಬಹುದಾದಂತಹ ಇಂಧನ ವಲಯಕ್ಕೆ 12 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ವಿನಿಯೋಗಿಸಿವೆ ಎಂದು ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಮಾಹಿತಿ ನೀಡಿದ್ದಾರೆ. ಮಾದಕ ದ್ರವ್ಯ ನಿಯಂತ್ರಣ ಬ್ಯೂರೋ ಎನ್ಸಿಬಿ 27 ದೇಶಗಳೊಂದಿಗೆ ದ್ವಿಪಕ್ಷೀಯ ಒಪ್ಪಂದಗಳು ಮತ್ತು 19 ದೇಶಗಳೊಂದಿಗೆ ತಿಳಿವಳಿಕೆ ಒಪ್ಪಂದದ ಮೂಲಕ ಮಾದಕ ದ್ರವ್ಯ ನಿಯಂತ್ರಣದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಬಲಪಡಿಸಿದೆ ಎಂದು ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಸಚಿವರು, ಮಾದಕ ದ್ರವ್ಯಗಳ ಅಕ್ರಮ ಸಾಗಣೆ ಪರಿಶೀಲಿಸಲು ಮತ್ತು ತಡೆಯಲು ಸರ್ಕಾರ ವಿವಿಧ ಕ್ರಮಗಳನ್ನು ತೆಗೆದುಕೊಂಡಿದೆ. ಮಾದಕ ದ್ರವ್ಯ ಸಾಗಣೆ ಮತ್ತು ಮಾದಕ ದ್ರವ್ಯಗಳ ದುರುಪಯೋಗದ ಸವಾಲನ್ನು ಪರಿಹರಿಸಲು ಮಾದಕ ದ್ರವ್ಯ ನಿಯಂತ್ರಣದ ವಿಷನ್ ಡಾಕ್ಯುಮೆಂಟ್ ಅನ್ನು ಕಳೆದ ತಿಂಗಳು ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮ್ಯಾನ್ಮಾರ್, ನೇಪಾಳ, ಥೈಲ್ಯಾಂಡ್, ಶ್ರೀಲಂಕಾ, ಇಂಡೋನೇಷ್ಯಾ, ಸಿಂಗಾಪುರ ಮತ್ತು ಅಮೆರಿಕದಂತಹ ದೇಶಗಳೊಂದಿಗೆ ಮಾದಕ ದ್ರವ್ಯ ಸಂಬಂಧಿತ ವಿಷಯಗಳ ಕುರಿತು ಭಾರತ ನಿಯಮಿತವಾಗಿ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುತ್ತದೆ. ಎನ್ಸಿಬಿ ಬಲಪಡಿಸಲು ದೇಶಾದ್ಯಂತ ವಲಯ ಕಚೇರಿಗಳನ್ನು 13-30 ಹೆಚ್ಚಿಸಲಾಗಿದೆ ಎಂದು ಸಚಿವ ನಿತ್ಯಾನಂದ ರೈ ಮಾಹಿತಿ ನೀಡಿದ್ದಾರೆ. ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಸಂಗ್ಮಾ ಅವರು ಲಕಡಾಂಗ್ ಅರಿಶಿನ ಮಿಷನ್ ಗೋಲ್ಡನ್ ಸ್ಪೈಸ್ಗೆ ಚಾಲನೆ ನೀಡಿದರು. ಮಿಷನ್ ಗೋಲ್ಡನ್ ಸ್ಪೈಸ್ ಎಂಬುದು ಸಚಿವಾಲಯದ ಉಪಕ್ರಮವಾಗಿದ್ದು 175 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ, ವಿಶ್ವದ ಅತಿ ಹೆಚ್ಚು ನೈಸರ್ಗಿಕವಾಗಿ ಕಂಡುಬರುವ ಕರ್ಕ್ಯುಮಿನ್ ಅಂಶದೊಂದಿಗೆ ಲಕಡಾಂಗ್ ಅರಿಶಿನವು ತನ್ನ ಅಸಾಧಾರಣ ಗುಣಮಟ್ಟಕ್ಕಾಗಿ ಜಾಗತಿಕವಾಗಿ ಮೆಚ್ಚುಗೆಯನ್ನು ಪಡೆದಿದೆ. ಇದು ಭಾರತದ ಅತ್ಯಂತ ವಿಶಿಷ್ಟ ಕೃಷಿ ಸಂಪತ್ತಿನಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು 7,000 ಹೆಕ್ಟೇರ್ಗಳಿಗೆ ಕೃಷಿಯನ್ನು ವಿಸ್ತರಿಸುತ್ತದೆ, ರೈತರ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ, 3,000 ಹೆಚ್ಚು ಮಹಿಳಾ ನೇತೃತ್ವದ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ ಮತ್ತು 2028-29 ಆರ್ಥಿಕ ವರ್ಷದ ವೇಳೆಗೆ 100 ಕೋಟಿ ರೂಪಾಯಿ ಮೌಲ್ಯದ ಲಕಡಾಂಗ್ ಅರಿಶಿನ ಆರ್ಥಿಕತೆಯನ್ನು ನಿರ್ಮಿಸುತ್ತದೆ ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರನ್ನು ದೆಹಲಿಯ ಸರ್ಫತ್ ಜಂಗ್ ಆಸ್ಪತ್ರೆಯಿಂದ ಗುರುಗ್ರಾಮದ ಮೇದಾಂತ ಆಸ್ಪತ್ರೆಗೆ ತಕ್ಷಣ ಸ್ಥಳಾಂತರಿಸುವಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ. ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಆಂಗ್ಮು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ವಾಂಗ್ಚುಕ್ ಅವರನ್ನು ದಿನದ 24 ಗಂಟೆ ಮೇಲ್ವಿಚಾರಣೆ ಮಾಡಲು ತಜ್ಞರ ತಂಡವನ್ನು ರಚಿಸುವಂತೆ ಮೇದಾಂತ ಆಸ್ಪತ್ರೆಯ ನಿರ್ದೇಶಕರಿಗೆ ನ್ಯಾಯಪೀಠ ನಿರ್ದೇಶನ ನೀಡಿತು. ಅಲ್ಲದೆ ಗೀತಾಂಜಲಿ ಆಂಗ್ಮೋ ಅವರು ಬಯಸಿದಾಗಲೆಲ್ಲ ಆಸ್ಪತ್ರೆಯಲ್ಲಿ ತಮ್ಮ ಪತಿಯನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಹೈಕೋರ್ಟ್ ಆದೇಶ ನೀಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
7: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
8: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
8: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
6: ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ನವದೆಹಲಿಯಲ್ಲಿ ನಿನ್ನೆ ನಡೆದ ಪ್ರತಿಭಟನೆ ವೇಳೆ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸ್ ಪಡೆಗಳು ಪೆಲೆಟ್ ಗನ್ಗಳನ್ನು ಬಳಸಿವೆ ಎಂದು ಹೇಳುವ ಮೂಲಕ ಸಾಮಾಜಿಕ ಮಾಧ್ಯಮ ಪೋಸ್ಟರ್ಗಳನ್ನು ಸರ್ಕಾರ ತಳ್ಳಿಹಾಕಿದೆ. ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರು ಮೊಳೆಗಳು ಅಳವಡಿಸಲಾದ ಲಾಠಿಗಳನ್ನು ಬಳಸಿದ್ದಾರೆ ಎಂದು ಆರೋಪಿಸಿರುವ ಸಾಮಾಜಿಕ ಮಾಧ್ಯಮ ಹೇಳಿಕೆಗಳನ್ನು ಸರ್ಕಾರ ನಿರಾಕರಿಸಿದೆ. ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕವು ಈ ಹೇಳಿಕೆಗಳು ನಕಲಿ ಎಂದು ಸ್ಪಷ್ಟಪಡಿಸಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ತಮಿಳುನಾಡಿನ ಕೊಯಮತ್ತೂರು ಮತ್ತು ತಿರುಪೂರ್ಗೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ವೇಳೆ ಅವರು ಕೊಯಮತ್ತೂರಿನ ಜಿಕೆಎನ್ಎಂ ನರ್ಸಿಂಗ್ ಕಾಲೇಜಿನ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ತಿರುಪೂರಿನ ಅವಿನಾಶಿನಲ್ಲಿರುವಂತಹ ಅವಿನಾಶಿ ಲಿಂಗೇಶ್ವರ ಶಿವನ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ ಫಿಲಿಪೈನ್ಸ್ನ ಮನಿಲಾಕ್ಕೆ 2 ದಿನಗಳ ಭೇಟಿಯನ್ನು ನೀಡಲಿದ್ದು ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ಸಭೆ ಸೇರಿದಂತೆ ಆಸಿಯಾನ್ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆಸಿಯಾನ್ ಸಂಬಂಧಿತ ಸಭೆಗಳ ಹೊರತಾಗಿ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ, ಜಪಾನ್ ಮತ್ತು ಅಮೆರಿಕದ ವಿದೇಶಾಂಗ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಈ ಭೇಟಿಯು ಆಕ್ಟ್ ಈಸ್ಟ್ ನೀತಿಯ ಅಡಿಯಲ್ಲಿ ಆಸಿಯಾನ್ನೊಂದಿಗೆ ಭಾರತದ ಆಳವಾದ ಸಂಬಂಧವನ್ನು ಒತ್ತಿ ಹೇಳುತ್ತದೆ ಮತ್ತು ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ತನ್ನ ಬಲವಾದ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಇಂದು ಜೆಮ್ಸ್ ಆಫ್ ಇಂಡಿಯಾ ಚಾಲೆಂಜ್ನ ಪ್ರಾಯೋಗಿಕ ಹಂತವನ್ನು ಪ್ರಾರಂಭಿಸಿದೆ. ಇದು ತಳಮಟ್ಟದ ಡಿಜಿಟಲ್ ಸೃಜನಕಾರರನ್ನು ಗುರುತಿಸಲು, ಪೋಷಿಸಲು ಮತ್ತು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಉಪಕ್ರಮವಾಗಿದೆ. ವೇವ್ಸ್ ಒಟಿಟಿ ಅಡಿಯಲ್ಲಿ ಮೈ ವೇವ್ಸ್ ವೇದಿಕೆಯಲ್ಲಿ ಆರಂಭಿಸಲಾದ ಈ ಸ್ಪರ್ಧೆಯು ನಾಗರಿಕರು ತಮ್ಮ ಜಿಲ್ಲೆಗಳ ವಿಶಿಷ್ಟ ಕಥೆಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಕಿರು ವಿಡಿಯೋಗಳನ್ನು ರಚಿಸಲು ಆಹ್ವಾನಿಸುತ್ತದೆ. ಭಾಗಿಯಾಗುವವರು ಆಗಸ್ಟ್ 1-31ರವರೆಗೆ ಮೈ ವೇವ್ಸ್ ವೇದಿಕೆಯಲ್ಲಿ ಮೈ ವೇವ್ಸ್ ವಿಭಾಗದ ಮೂಲಕ 1-3 ನಿಮಿಷಗಳ ವಿಡಿಯೋಗಳನ್ನು ಸಲ್ಲಿಸಬಹುದು. ಪ್ರಾಯೋಗಿಕ ಹಂತವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಅರುಣಾಚಲ ಪ್ರದೇಶ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ, ದಮನ್ ಮತ್ತು ಡಿಯು, ಗೋವಾ ಮತ್ತು ಲಡಾಖ್ ಅನ್ನು ಒಳಗೊಂಡಿದೆ. ಈ ಉಪಕ್ರಮವು ಪ್ರತಿ ಜಿಲ್ಲೆಗೆ 20 ಸೃಜನಕಾರರಿಗೆ ತಲಾ 50,000 ರೂಪಾಯಿಗಳ ಜಿಲ್ಲಾ ಮಟ್ಟದ ಪ್ರಶಸ್ತಿ, 2,00,000 ರೂಪಾಯಿಗಳ ರಾಜ್ಯ ಮಟ್ಟದ ಪ್ರಶಸ್ತಿ ಮತ್ತು ರಾಷ್ಟ್ರವ್ಯಾಪಿ ಬಿಡುಗಡೆಯ ಸಮಯದಲ್ಲಿ 5,00,000 ರೂಪಾಯಿಗಳ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಇದರ ಯಶಸ್ಸಿನ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ HS ಪ್ರಣಾಯ್ ಚಾಂಗ್ಝೌನಲ್ಲಿ ಇಂದು ಮಲೇಷ್ಯಾದ ಲಿಯಾಂಗ್ ಜುನ್ ಹಾವೋ ವಿರುದ್ಧ 21-10, 21-14 ಅಂತರದಲ್ಲಿ ಸೋತ ನಂತರ ಪಂದ್ಯಾವಳಿಯಿಂದ ಹೊರಬಿದ್ದರು. ಭಾರತದ ಶಟ್ಲರ್ ಪಿವಿ ಸಿಂಧು ನಾಳೆ ನಡೆಯುವ ಮಹಿಳಾ ಸಿಂಗಲ್ಸ್ ವಿಭಾಗದ 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದವರೇ ಆದ ಉನ್ನತಿ ಹುಡಾ ಅವರನ್ನು ಎದುರಿಸಲಿದ್ದಾರೆ. ದೇವಿಕಾ ಸಿಹಾ ಕೂಡ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪರ್ಧಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಾ ಕರುಣನ್ ಸ್ಪರ್ಧೆಗೆ ಇಳಿಯಲಿದ್ದಾರೆ. ತನಿಷಾ ಕ್ರಾಸ್ಟ್ ಮತ್ತು ಧ್ರುವ್ ಕಪಿಲ, ರೋಹನ್ ಕಪೂರ್ ಮತ್ತು ಋತ್ವಿಕಾ ಶಿವಾನಿ ಗಡ್ಡೆ ಮೆಷರ್ ಡಬಲ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ. ಹಾರ್ಮೋನ್ ಜಲಸಂಧಿಯ ಮೇಲೆ ನಿಯಂತ್ರಣ ಸಾಧಿಸುವ ನಿಟ್ಟಿನಲ್ಲಿ ಇರಾನ್ ಮತ್ತು ಅಮೆರಿಕ ಸತತ 10ನೇ ದಿನವೂ ಪರಸ್ಪರ ವಾಯುದಾಳಿಗಳನ್ನು ನಡೆಸಿವೆ. ಹಾರ್ಮೋನ್ ಜಲಸಂಧಿಯಲ್ಲಿ ಚಲಿಸುತ್ತಿದ್ದ ತೈಲ ನೌಕೆಯೊಂದರ ಮೇಲೆ ಇರಾನ್ ದಾಳಿ ನಡೆಸಿದೆ. ಇನ್ನೊಂದೆಡೆ ಈ ಪ್ರಮುಖ ಸಮುದ್ರ ಮಾರ್ಗದ ಮೇಲಿನ ನಿಯಂತ್ರಣಕ್ಕಾಗಿ ಎರಡೂ ದೇಶಗಳ ನಡುವಿನ ಹೋರಾಟ ತೀವ್ರಗೊಂಡಂತೆ ಇರಾನ್ನ ಒಳಗಿನ ಗುರಿಗಳ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ವಾಯುದಾಳಿ ನಡೆಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಜವಳಿ ರಫ್ತು ಶೇಕಡ 1.8% ಹೆಚ್ಚಳ, ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್. ದೇಶದ ನವೀಕರಿಸಬಹುದಾದಂತಹ ಇಂಧನ ಸಾಮರ್ಥ್ಯ 288 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಶ್ರೀಪಾದ್ ಯೆಸ್ಸೋ ನಾಯಕ್. ಫಿಲಿಪೈನ್ಸ್ಗೆ ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭೇಟಿ, ಆಸಿಯಾನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗಿ. ಚೀನಾ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ನಾಳೆ ಪಿವಿ ಸಿಂಧು, ಉನ್ನತಿ ಹುಡಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
5: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: ಸಂಪತ್ತು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ವಿಶ್ವವಿದ್ಯಾಲಯದ ಕೆಎಲ್ಇ ಸಂಗೀತ ಮಹಾವಿದ್ಯಾಲಯ ಪ್ರಸ್ತುತಪಡಿಸುತ್ತಿದೆ ಸಮೂಹ ಗಾಯನ ಸ್ಪರ್ಧೆ. ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ದೇಶಭಕ್ತಿ ಗೀತೆಗಳು ಮತ್ತು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಜನಪದ ಗೀತೆಗಳು. ಮಂಗಳವಾರ ದಿನಾಂಕ 11 ಆಗಸ್ಟ್ 2026 ಸಮಯ 9 ಗಂಟೆಗೆ. ಸ್ಥಳ ಕೆಎಲ್ಇ ಕನ್ವೆನ್ಷನ್ ಸೆಂಟರ್, 300-seater hall, JNMC ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9886103520 ಹಾಗೂ 9916467993. ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: Seasons change, but your brilliance is timeless. P&G brings you the exclusive change of season offer.
3: Now get an incredible discount of 10,000 rupees per carat on the purchase of stunning diamond jewelry. Also enjoy up to 20% off on making charges of gold jewelry and a flat 20% off on making of silver.
2: Offer valid till 31st July 2026. Hurry, visit to Mrs. Purushottam Narayan Gadgil, Seraph and Jewelers today. Terms and conditions apply.

0: ரங்க பரிச பிகச்சு நரவா லீரங்க பரிச
1: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.